16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಬುಧವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿ ವರ್ಷಕ್ಕೆ 1948 ಆಷಾಢ ಮಾಸದ 10ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 1ನೇ ತಾರೀಖು. ಸಮಯ 5:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ನಿಮ್ಮ ಬಾಣುಲಿ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರಗಳು.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: ಇಂದು ರಾಷ್ಟ್ರೀಯ
0: ಆಕಾಶವಾಣಿ ಧಾರವಾಡ.
4: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತದೆ.

0: ಗೊತ್ತಿದೆ ಕನಕ ದೀಪ
1: ಜಪವ ಮಾಡಿದರೇನು ತಪವ ಮಾಡಿದರೇನು.
2: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
3: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
2: ಕನಕ ದೀಪ.
4: ಈಗ ಕೇಳಿ ಡಾಕ್ಟರ್ GM ಹೆಗಡೆ ಅವರಿಂದ ಚಿಂತನ.
5: ಇಂದು ರಾಷ್ಟ್ರೀಯ ವೈದ್ಯರ ದಿನ. ದೇಶಾದ್ಯಂತ ಇರುವ ವೈದ್ಯರು ಸಂಭ್ರಮಿಸುವ ವೈದ್ಯರ ದಿನದ ಆಚರಣೆ ಹೆಸರಾಂತ ವೈದ್ಯ ಪಶ್ಚಿಮ ಬಂಗಾಳದ ಡಾಕ್ಟರ್ BC ರಾಯ್ ಅವರ ಸ್ಮರಣಾರ್ಥ 1991 ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಭಾರತೀಯ ಸಮಾಜದಲ್ಲಿ ವೈದ್ಯರಿಗೆ ಮಹೋನ್ನತ ಸ್ಥಾನವಿದೆ. ವೈದ್ಯೋ ನಾರಾಯಣೋ ಹರಿಹಿ ಎಂದು ಅವರನ್ನು ಪೂಜ್ಯ ಭಾವನೆಯಿಂದ ಗೌರವಿಸಲಾಗುತ್ತದೆ. ದೇಶದ ಜನರ ಆರೋಗ್ಯ ಭಾಗ್ಯವನ್ನು ಸಂರಕ್ಷಿಸುವ ದೊಡ್ಡ ಶಕ್ತಿ ವೈದ್ಯರಲ್ಲಿದೆ. ವೈದ್ಯರಿಗೆ ದೈವೀ ಶಕ್ತಿ ಇದೆ ಎಂದು ಹೇಳುವಾಗ, ಭಗವಂತ ಸೃಷ್ಟಿಸಿದ ಜೀವಕ್ಕೆ ಆಪತ್ತು ಬಂದಾಗ ಅದಕ್ಕೆ ಮರುಜೀವ ನೀಡುವ ಶಕ್ತಿ ಇರುವುದು ವೈದ್ಯರಿಗೆ ಮಾತ್ರ. ಮಾನವ ಜೀವನದ ಸ್ವಾಸ್ಥ್ಯ ಸೇವೆಗಾಗಿ ತಮ್ಮ ಜೀವನವನ್ನು ತೆರೆದುಕೊಂಡಂಥ ವೈದ್ಯರು ರೋಗಿಗಳ ಚಿಕಿತ್ಸೆಗಾಗಿ ಸದಾ ಕಾರ್ಯತತ್ಪರರಾಗಿರುತ್ತಾರೆ. ಪ್ರತಿಯೊಬ್ಬ ರೋಗಿಯ ಜೀವನದಲ್ಲಿ ವೈದ್ಯರ ಪಾತ್ರ ಮಹತ್ವಪೂರ್ಣವಾದದ್ದು. ಸರಿಯಾದ ರೋಗ ಪರೀಕ್ಷೆ, ಸಮರ್ಪಕ ಚಿಕಿತ್ಸಾ ವಿಧಾನಗಳಿಂದ ರೋಗಿಗಳು ರೋಗಮುಕ್ತರಾಗಲು ಕಾರಣರಾಗುತ್ತಾರೆ. ರೋಗಬಾಧೆಯಿಂದ ನರಳಾಟ ನಡೆಸುವವರಿಗೆ ಕರುಣೆ ವಾತ್ಸಲ್ಯಧಾರೆಯನ್ನೆರೆದು ರೋಗಿಗಳಿಗೆ ಪ್ರೀತಿ ತೋರುವ ವೈದ್ಯರ ಹೃದಯ ವೈಶಾಲ್ಯ ಅನುಪಮವಾದದ್ದು. ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುವ ರೋಗಿಗಳು ಸಹನೆ ಶಾಂತಿಯಿಂದ ವರ್ತಿಸಬೇಕು. ವಿದ್ಯೆ ಕಲಿಸಿದ ಗುರು ಮತ್ತು ವೈದ್ಯರಲ್ಲಿ ಎಂದೂ ಸುಳ್ಳು ಹೇಳಬಾರದು ಎಂಬ ಅಮೃತವಾಣಿಯಿದೆ. ವೈದ್ಯರ ಜೀವನ ಹೂವಿನ ಹಾಸಿಗೆಯಲ್ಲ, ಅದರಲ್ಲೂ ಮುಳ್ಳುಕಂಟಿಗಳಿವೆ. ಗುಲಾಬಿಯ ಹೂವು ನೋಡಲು ಸುಂದರವಾಗಿ ಕಾಣುತ್ತಿದ್ದರೂ ಅದರ ಬುಡದಲ್ಲಿ ಮುಳ್ಳುಗಳಿರುತ್ತವೆ. ಹಗಲು ರಾತ್ರಿ ಎನ್ನದೆ ಸದಾ ಆರೋಗ್ಯ ಸೇವೆಯಲ್ಲಿರುವ ವೈದ್ಯರು ಕಠಿಣವಾದ ಶ್ರಮಜೀವನಕ್ಕೆ ಸಿದ್ಧರಾಗಿರಬೇಕಾಗುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ ವೈದ್ಯರ ಶ್ರೇಷ್ಠತೆಯನ್ನು ಗುರುತಿಸಿ ಗೌರವಿಸುವ ಪರಂಪರೆ ಇಂದಿನ ಪ್ರಸ್ತುತತೆಯಾಗಿದೆ. ಗಾಂಧೀಜಿಯವರಿಂದ ಸಮಾಜ ಸೇವೆಯ ಆದರ್ಶವನ್ನು ಪಡೆದ ಖ್ಯಾತ ನೇತ್ರತಜ್ಞ MC ಮೋದಿಯವರು 600,000 ಚಿಕಿತ್ಸೆ ಮಾಡಿ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದ್ದು ವೈದ್ಯ ಪ್ರಪಂಚ ಹೆಮ್ಮೆ ಪಡುವ ದೊಡ್ಡ ಮಾದರಿಯ ವೈದ್ಯ ವ್ಯಕ್ತಿತ್ವವನ್ನು ಕನ್ನಡ ನಾಡು ಬಹು ಹಿಂದೆಯೇ ತೋರಿಸಿಕೊಟ್ಟಿದೆ. ವೈದ್ಯ ಶ್ರೇಷ್ಠತೆಯ ಚಿಂತನೆ ನಡೆಸಿರುವುದು, ವೈದ್ಯಕೀಯ ಜಗತ್ತಿನ ಹೊಸ ಹೊಸ ಸಂಶೋಧನೆಗಳ ಕುರಿತು ಜನಸಂವಾದ ನಡೆಸುವುದು ಈಗ ಆಗಬೇಕಾಗಿದೆ. ವೈದ್ಯರ ಮಾನವ ಸೇವೆಯ ಸಂಕಲ್ಪ ಯಾತ್ರೆಯು ವೈದ್ಯರ ದಿನ ನಡೆಯಲಿದೆ. ಪುರಾತನ ಸಂಸ್ಕೃತಿಯ ಭಾರತದಲ್ಲಿ ಆಯುರ್ವೇದ, ಧನ್ವಂತರಿ ಚಿಕಿತ್ಸೆ, ಔಷಧಿ ಸಸ್ಯಗಳು ಪ್ರಪಂಚವನ್ನು ಬೆರಗುಗೊಳಿಸಿವೆ. ಪಾಶ್ಚಾತ್ಯ ವೈದ್ಯಕೀಯ ವಿಜ್ಞಾನವು ಭಾರತದಲ್ಲಿ ವೈದ್ಯಕೀಯ ವಿಜ್ಞಾನವನ್ನು ಬೆಳೆಸಿದೆ. ಕರೋನಾ ಮಹಾಮಾರಿ ಪ್ರಪಂಚದಾದ್ಯಂತ ವ್ಯಾಪಿಸಿ ವೈದ್ಯಕೀಯ ಜಗತ್ತನ್ನು ತಳಮಳಗೊಳಿಸಿದಾಗ ರಾಷ್ಟ್ರದ ಅನೇಕ ವೈದ್ಯರು, ದಾದಿಗಳು, ಜೀವನದ ವಿವಿಧ ರಂಗಗಳಲ್ಲಿರುವ ಪ್ರತಿಭಾವಂತರು ಪ್ರಾಣತ್ಯಾಗ ಮಾಡಬೇಕಾಯಿತು. ರೋಗಿಗಳಿಗೆ ಚಿಕಿತ್ಸೆ ಮಾಡಿ ಗುಣಪಡಿಸಲು ಹೋದ ಅನೇಕ ವೈದ್ಯರು ಮರಣವನ್ನಪ್ಪಿದ್ದು ವೈದ್ಯ ವೃತ್ತಿಯ ಸಂಕಟದ ಸಂದರ್ಭವನ್ನು ನೆನಪು ಮಾಡಿಕೊಡುತ್ತದೆ. ವೈದ್ಯ ಶ್ರೇಷ್ಠರನ್ನು ನಾವು ಸದಾ ಗೌರವಿಸಿ ಅವರ ಮಾರ್ಗದರ್ಶನವನ್ನು ಪಡೆಯಬೇಕು. ಸಂಸ್ಕೃತದಲ್ಲಿ ಉಪಾಧ್ಯಾಯಾಶ್ಚ ವೈದ್ಯಾಶ್ಚ ಕಾರ್ಯಾಂತೇ ಅಪ್ರಯೋಜಕ ಎಂಬ ಸೂಕ್ತಿ ಇದೆ. ಪಾಠ ಹೇಳಿದ ಗುರುಗಳನ್ನು, ರೋಗ ಚಿಕಿತ್ಸೆ ನೀಡಿದ ವೈದ್ಯರನ್ನು ತಮ್ಮ ಕಾರ್ಯ ಮುಗಿದ ನಂತರ ಎಂದೂ ಮರೆಯದೆ ಮತ್ತೆ ಮತ್ತೆ ನೆನಪಿಸಿಕೊಂಡು ಅವರ ಹಿತನವಚನಗಳಿಂದ ಪ್ರೇರಿತರಾಗಿ ಆರೋಗ್ಯ ಭಾಗ್ಯವನ್ನು ಸದಾ ಪಡೆದುಕೊಳ್ಳಬೇಕು. ನಮ್ಮ ನಾಡಿನಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ವೈದ್ಯರಾಗಿರುವ ಹಲವು ಕುಟುಂಬಗಳು ತಲೆತಲಾಂತರದಿಂದ ಜನಸೇವೆ ಮಾಡುತ್ತಿವೆ. ಇದು ಒಂದು ದೊಡ್ಡ ಆದರ್ಶವೆಂದೇ ಹೇಳಬೇಕು. ವೈದ್ಯರ ರಾಷ್ಟ್ರೀಯ ದಿನದಂದು ನಮಗೆ ಚಿಕಿತ್ಸೆ ನೀಡಿದ ಎಲ್ಲ ವೈದ್ಯರಿಗೆ ಶುಭ ಕೋರಿ ನಾವು ಅವರ ಸೇವೆಯನ್ನು ಕೃತಜ್ಞತಾಭಾವದಿಂದ ಸ್ಮರಿಸಿ ಗೌರವಿಸೋಣ. ತ್ಯಾಗ, ಬುದ್ಧಿಮತ್ತೆ, ವಿವೇಕಕ್ಕೆ ಇನ್ನೊಂದು ಹೆಸರಾದಂಥ ವೈದ್ಯರು ತುರ್ತು ಚಿಕಿತ್ಸೆ ಮಾಡುವ ಶಸ್ತ್ರತಜ್ಞರಾಗಿ ರಾಷ್ಟ್ರ ಜೀವನದ ಅವಿಭಾಜ್ಯ ಅಂಗವಾಗಿದ್ದಾರೆ. ಶ್ರೇಷ್ಠ ವೈದ್ಯರಿಂದ ಭಾರತದ ಜನ ಆರೋಗ್ಯ ಭಾಗ್ಯ ಪಡೆದು ದೇಶವನ್ನು ಮುನ್ನಡೆಸುತ್ತಾರೆ. ವೈದ್ಯರಾಜರಿಗೆ

0: ಅಮ್ಮ ನಮಸ್ಕಾರ.
1: ಇದುವರೆಗೆ ಡಾಕ್ಟರ್ ಜಿಎಂ ಹೆಗಡೆಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ರೈತರಿಗೆ ಸಲಹೆಗಳು.
2: ಶ್ರೋತೃ ಬಾಂಧವರಿಗೆ ವೈದ್ಯರ ದಿನದ ಶುಭಾಶಯ ಕೋರುವವರು
3: ಡಾಕ್ಟರ್ ಶಿದ್ರಾಮ್ ಕಮತೆ ಅವರ ಕಮತೆ ಕಿಡ್ನಿ ಕೇರ್ ಹುಬ್ಬಳ್ಳಿ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 9686860310. Fortis Hospital, Cunningham Road. With you for life.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ರೈತ ಬಾಂಧವರೇ ನಮಸ್ಕಾರ. ಒಣ ಬೇಸಾಯ, ಒಣ ಪ್ರದೇಶಗಳಲ್ಲಿ ಬೇಸಾಯ ವಾರ್ಷಿಕ ಸರಾಸರಿ 450-650 ಮಿಲಿಮೀಟರ್ ಮಳೆ ಬೀಳುವ ಒಣ ಪ್ರದೇಶಗಳಲ್ಲಿ ಮುಂಗಾರು ಮೆಣಸಿನಕಾಯಿ ಬೇಸಾಯವನ್ನು ಎರೆಭೂಮಿಯಲ್ಲಿ ಲಾಭದಾಯಕವಾಗಿ ಕೈಗೊಳ್ಳಬಹುದು. ಭೂಮಿಯನ್ನು ಹದ ಮಾಡಿ 75 ಸೆಂಟಿಮೀಟರ್ ಅಂತರದಲ್ಲಿ ಬೋದುಗಳನ್ನು ನಿರ್ಮಿಸಿ ಮಳೆ ಬಿದ್ದ ನಂತರ ಬೋದುಗಳ ಒಂದು ಬದಿಯಲ್ಲಿ 60 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು ನಾಟಿ ಮಾಡಬೇಕು. ಬಿತ್ತಿದ 20-30 ದಿವಸಗಳ ನಂತರ ಮಣ್ಣಿಗೆ ದಪ್ಪನೆಯ ಹೊದಿಕೆಯಾಗಿ ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಕು. ಜಲ ಸಂರಕ್ಷಣೆಯ ಜೊತೆ ಶಿಫಾರಸು ಮಾಡಿದ ಪೋಷಕಾಂಶಗಳ ನಿರ್ವಹಣಾ ಕ್ರಮಗಳಿಂದ ಲಾಭದಾಯಕ ಬೆಳೆ ಪಡೆಯಬಹುದಾಗಿದೆ. ಇನ್ನು ಕಳೆ ನಿಯಂತ್ರಣ, ಬಿತ್ತನೆ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 800 ಮಿಲಿಲೀಟರ್ ಬ್ಯೂಟಾಕ್ಲೋರ್ 50 EC ಕಳೆನಾಶಕವನ್ನು ಸಿಂಪಡಿಸಬೇಕು. ಎಕರೆಗೆ 300 ಲೀಟರ್ ಸಿಂಪರಣಾ ದ್ರಾವಣ ಅವಶ್ಯವಾಗಿರುತ್ತದೆ. ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1 ಲೀಟರ್ ಪೆಂಡೆಮಿಥಾಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. 30 ದಿನಗಳ ನಂತರ ಒಂದು ಸಲ ಅಂತರ ಬೇಸಾಯ ಮಾಡುವುದರಿಂದ ಬೀಜದಿಂದ ಹರಡುವ ಕಳೆಗಳನ್ನು ನಿಯಂತ್ರಿಸಬಹುದು. ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳು, ಮಾವು, ಚಿಕ್ಕು, ಪೇರ್ಲ, ಹುಣಸೆ, ಬಾಳೆ ಹಾಗೂ ತೆಂಗು ಬೆಳೆಗಳ ತೋಟ ಪ್ರಾರಂಭಿಸಲು ಮಳೆಗಾಲದ ಆರಂಭ ಅತ್ಯಂತ ಸೂಕ್ತ ಕಾಲ. ಖಾತ್ರಿ ಮೂಲಗಳಿಂದ ಕಲಮಿನ ಸಸಿಗಳನ್ನು ಪಡೆದು ನಾಟಿಗೆ ಬಳಸಬೇಕು. ನಾಟಿ ಮಾಡುವ ಪ್ರದೇಶವನ್ನು ಗುರುತಿಸಿದ ನಂತರ ಬೆಳೆಗೆ ಅನುಗುಣವಾಗಿ ನಿರ್ದಿಷ್ಟಪಡಿಸಿದ ಅಂತರದಲ್ಲಿ ನಿರ್ದಿಷ್ಟ ಗಾತ್ರದ ತೆಗ್ಗುಗಳನ್ನು ತೆಗೆದು ಸಮ ಪ್ರಮಾಣದಲ್ಲಿ ಬೆರೆಸಿದ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಹಾಗೂ ಮರಳಿನ ಮಿಶ್ರಣದಿಂದ ತುಂಬಿ ಗುಣಿಯ ಮಧ್ಯೆ ಭಾಗದಲ್ಲಿ ಕಲುಮು ಕಟ್ಟಿದ ಸಸಿಗಳನ್ನು ಕಲುಮು ಮಾಡಿದ ಭಾಗ ಭೂಮಿಯಿಂದ ಮೇಲಿರುವಂತೆ ಬಿಟ್ಟು ನಾಟಿಯನ್ನು ಮಾಡಬೇಕು. ನಂತರ ಸಸಿಗಳ ಗುಣಿಯಲ್ಲಿರುವ ಮಣ್ಣನ್ನು ಚೆನ್ನಾಗಿ ತುಳಿದು ಆಧಾರವಾಗಿ ಕೋಲನ್ನು ನೆಟ್ಟು ಆಶ್ರಯವನ್ನು ಒದಗಿಸಬೇಕು. ಸಸಿಗಳ ಸುತ್ತಲ ಪ್ರದೇಶವನ್ನು ಹುಲ್ಲು ಅಥವಾ ಎಲೆಗಳಿಂದ ಮುಚ್ಚಿ ನೀರುಣಿಸಬೇಕು. ತೆಂಗು ಬೆಳೆಯುವ ರೈತರು ತಮ್ಮ ವಲಯ ಹಾಗೂ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಗಿಡ್ಡ ತಳಿಗಳಾದಲ್ಲಿ 3-3.5 ವರ್ಷಗಳಲ್ಲಿ ಇಳುವರಿಯನ್ನು ನಿರೀಕ್ಷಿಸಬಹುದು. ಎತ್ತರದ ತಳಿಗಳಾದಲ್ಲಿ 5.5-6 ವರ್ಷಗಳಲ್ಲಿ ಇಳುವರಿಯನ್ನು ನಿರೀಕ್ಷಿಸಬಹುದು. ಪ್ರತಿಯೊಂದು ಬೆಳೆಗೂ ಸಹ ನಿರ್ದಿಷ್ಟಪಡಿಸಿದ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರಗಳನ್ನು ನೀಡುವುದು ಸೂಕ್ತ. ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಆಯ್ಕೆ, ಮುಂಗಾರಿನಲ್ಲಿ ವಿವಿಧ ಮೇವಿನ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು ಮೇವಿನ ಜೋಳ, ಮೇವಿನ ಗೋವಿನ ಜೋಳ, ಮೇವಿನ ಸಜ್ಜೆ, ಹೈಬ್ರಿಡ್ ನೇಪೇರ್ ಹುಲ್ಲು, ಗೀನಿ ಹುಲ್ಲು, ರೋಡ್ಸ್ ಹುಲ್ಲು, ಕಾಂಗೋ ಮತ್ತು ಸಿಗ್ನಲ್ ಹುಲ್ಲುಗಳು ಬೆಳೆಯಬಹುದಾಗಿದೆ. ದ್ವಿದಳ ಮೇವಿನ ಬೆಳೆಗಳಾದ ಮೇವಿನ ಅಲಸಂದಿ, ಮೇವಿನ ಹುರುಳಿ, ಕುದುರೆ ಮೆಂತೆ, ಸ್ಟೈಲೋಸ್ಯಾಂಥಸ್ಗಳನ್ನು ಸಹ ಬೆಳೆಯಬಹುದು. ಅಲ್ಲದೆ ಮೇವಿನ ಗಿಡ ಮರಗಳಾದ ಸುಬಾಬುಲ್ಲಾ, ಆರಿಗಿಡ, ಬಸವನಪಾದ, ಶಿವನಿ, ಸೀಸೋ, ಬಾಗೆ, ಕರಿಜಾಲಿ, ಬನ್ನಿ, ಚೂಗಚೆ, ಮಳೆಮರ, ಅರೆಬೇವು, ಗೊಬ್ಬರಗಿಡ, ಅಂಜನ, ದಾವಣಿ, ಆಲ್ವಾಳ, ವಿಲಾಯತಿ, ಹುಣಸೆ ಇತ್ಯಾದಿ ಗಿಡ ಮರಗಳನ್ನು ಉಪಯೋಗ

0: ಉಪಯೋಗಿಸಿ ಹೈನುರಾಸುಗಳ ಮೇವಿನ ಬೇಡಿಕೆಯನ್ನು ಪೂರೈಸಬಹುದಾಗಿದೆ. ವಿಶೇಷ ಸೂಚನೆಗಳು ಏನಪ್ಪ ಅಂದರೆ, ನಿಂತ ನೀರು ದನಗಳು ಕುಡಿಯಲು ಯೋಗ್ಯ ಅಲ್ಲ, ಸಾಂಕ್ರಾಮಿಕ ರೋಗಗಳು, ಅಪಚನ, ಬೇದಿಗಳು ಬಾಧಿಸಬಹುದು. ಅಲ್ಪ ಸ್ವಲ್ಪ ಮಳೆಯಾಗಿ ಚಿಗುರು ಹುಲ್ಲು ಬೆಳೆದಿದ್ರೆ ಒಮ್ಮೆಲೆ ಹೆಚ್ಚಿನ ಪ್ರಮಾಣದಲ್ಲಿ ಪಶುಗಳಿಗೆ ತಿನ್ನಲು ಬಿಡಬಾರದು.
1: ರೈತರಿಗೆ ಸಲಹೆಗಳನ್ನ ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್, ದೂರವಾಣಿ ಸಂಖ್ಯೆ 9886736567. ಕೇಳುಗರೇ ನಮಸ್ಕಾರ. ಅವರವರ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ನಿಭಾಯಿಸುವುದು ಹೇಗೆ, ಈ ಕೌಶಲ್ಯ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
2: ಮುಂಜಾನೆ ಎದ್ದು ತಳಿ ರಂಗೋಲಿ ಹಾಕೋದ್ರಿಂದ ಹಿಡಿದು ಹಾಸಿಗೆ ಮಡಚುದು, ಬಟ್ಟೆ ಮಡಚುದು, ಸ್ನಾನಕ್ಕೆ ಜೋಡಿಸೋದು, ಎಲ್ಲಾ ಕೆಲಸ ನಾನ ಮಾಡ್ಬೇಕೇನು? ನೀವೇನ್ ಮಾಡ್ತಿರ್ತೀರಿ ಮನ್ಯಾಗಿದ್ದು? ಯಾರಿಗೊಬ್ಬರಿಗೂ ಜವಾಬ್ದಾರಿನ ಇಲ್ಲ ಅಂದ್ರೆ ಎಲ್ಲಾ ಜವಾಬ್ದಾರಿ ತಾಯಿನ ಹೊರಬೇಕು, ತಂದಿನ ಮಾಡ್ಬೇಕು ಅಂದ್ರ ಮನ್ಯಾಗ ಮಕ್ಕಳು ಮರಿ ಯಾಕಬೇಕು? ಕೇಳುಗ್ರ, ಇದು ನಿಮ್ಮ ಮನಿ ಕಥಿನೂ ಆಗಿರ್ಬಹುದಲ್ಲ. ಒಬ್ಬ ತಾಯಿ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಮಕ್ಕಳನ್ನ ಶಾಲೆಗೆ ಕಳಿಸೋದು, ಗಂಡನ ಆಫೀಸಿಗೆ ಕಳಿಸೋದು, ಎಲ್ಲಾ ಅವರ ಪರಿಪೂರ್ಣ ಮನೆಯ ದೈನಂದಿನ ಕೆಲಸಗಳನ್ನ ಆಕಿನೇ ಮಾಡಿ ಸಿದ್ಧ ಮಾಡಿಕೊಟ್ಟು ಕಳಿಸುದಾದ್ರ ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು? ಹಂಗಂದ್ರ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಅವರವರ ಕರ್ತವ್ಯ, ಅವರವರ ಜವಾಬ್ದಾರಿ ಹೆಂಗ ನಿಭಾಯಿಸಬೇಕು, ಇದರಲ್ಲಿ ಇರುವ ಕೌಶಲ್ಯ ಏನು, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುರಾಜ್ ಪಾಟೀಲ್ ಅವರು. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
3: ನಮಸ್ಕಾರ. ನಮಸ್ಕಾರ. ಭರ್ಜರಿ ಪೀಠಕ್ಕೆ ಒಂದಿಗೆ ಇವತ್ತಿನ ಸುಬೋಧ ಸಮಾಲೋಚನೆಯನ್ನ ಪ್ರಾರಂಭ ಮಾಡಿದ್ರಿ
2: ಅಂದ್ರ ಪೀಠಕ್ಕೆ ಒಳಗ ನನ್ನ ಸಿಟ್ಟು ನೋಡಿದ್ರೆ
3: ನೋಡಿದೆ ಅದಕ್ಕ ನಾನು ಸ್ವಲ್ಪ ಕೈಕಾಲ್ ಥರ ಥರ ಥರ ಆದವು, ಆದ್ರೂ ಇರ್ಲಿ ಮತ್ತೆ ಶುರು ಮಾಡೋಣ ಅಂತ ಹೇಳಿ ಮಾತು ಶುರು ಮಾಡಿದೆ. ಹಿರಿಯ ಅಕ್ಕ ಆದ್ರೆ ಅವತ್ತು ಹಿಂಗ ಇರ್ತದ ಅಂತ ಗೊತ್ತಾತ್ ನನಗ.
2: ಅಲ್ಲ, ಈ ಸಿಟ್ಟು ಬರೀ ನನ್ನೊಬ್ಬಕ್ಕಿದೆ ಅಲ್ಲ, ರೇಡಿಯೋ ಕೇಳ್ತಾ ಇರುವಂತ ಎಲ್ಲ ಅಕ್ಕ ತಂಗಿಯರ ಸಿಟ್ಟು ಇದು ಒಂದಿಲ್ಲ ಒಂದ್ ರೀತಿಯೊಳಗೆ ಇರ್ತದ.
3: ಆದ್ರೆ ಈ ಸಿಟ್ಟು ಸತ್ಯಕ್ಕೆ ಎಷ್ಟು ಮೌಲ್ಯಾಧಾರಿತ, ಈ ಸಿಟ್ಟಿನೊಳಗೊಂದು ಮೌಲ್ಯ, ಈ ಸಿಟ್ಟಿನೊಳಗೊಂದು ತೂಕ ಅದ ಅನ್ನೋದನ್ನ ಇವತ್ತು ವಿಚಾರ ಮಾಡೋಣ ಅಂತ. ಈಗ ನೀವು ಆಗ್ಲೇ ಹೇಳಿದ್ರಿ, ಮುಂಜಾನೆ ತಳಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಹಾಸಿಗೆ ಹಾಸ್ಕೊಂಬುದು, ಬೆಳಗ್ಗೆ ಎದ್ ಮಡಚೋದು, ಇವು ದಿನಚರಿ ಒಳಗ ದಿನನಿತ್ಯ ಜೀವನದೊಳಗಿರುವಂತ ಕೆಲವೊಂದಿಷ್ಟು ಕೌಶಲ್ಯ ಕೆಲಸಗಳು. ನಾವೇನಂತೀವಿ ಹಿರಿಯರಾದವ್ರ ಮನೆಯೊಳಗ, ಅಥವಾ ಈಗಂತ ನಾ ಅಂತೀನಿ, ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಂತಿದ್ರು ನಂಗೆ, ಮನೆ ಕೆಲಸ ಲಗುನ ಮುಗಿಸ್ಕೋಬೇಕು, ನಿಮ್ ಕಪ್ ಚಾ ಕುಡಿದಿದ್ದನ್ನ ತೆಗೆದು ಅಲ್ಲಿ ಇಟ್ಕೋಬೇಕು, ಪ್ಲೇಟ್ ಸಿಂಕ್ ಒಳಗೆ ಇಡಬೇಕು, ತೊಳಿಬೇಕು, ಅಥವಾ ಅದನ್ನೆಲ್ಲ ಕಲಿಸ್ಕೊಟ್ಟಿರೋದಲ್ಲ ಒಂದೊಂದು ಅವಶ್ಯ ಸಂದರ್ಭಾನುಸಾರವಾಗಿ. ಆದ್ರೆ ಒಂದು ಕೌಶಲ್ಯ ಬಹಳ ಶ್ರೀಮಂತ ಕೌಶಲ್ಯ ಅದ ನಮ್ಮ, ಆದ್ರೆ ಅದು ಕರಗ್ಲಿಕ್ಕತ್ತದ ಇವತ್ತು. ಅದು ಕರಗಿತಂದ್ರ ಪ್ರಪಂಚದೊಳಗೆ ಏನಾಗ್ತದೋ ಅನ್ನೋದು ಒಂದು ಭಯ ನನ್ನೊಳಗೆ ಹುಟ್ಟ್ಯದ.
2: ಏನ್ ಕೌಶಲ್ಯ ಅದು?
3: ಏನಂತಂದ್ರ ಮುಂಜಾನೆ ಎದ್ದುಕೊಳ್ಳೆ ಈಗ ಚಹಾ ಮಾಡ್ಕೋಬೇಕ, ಅದಾದ್ಮೇಲೆ ಒಂದು ಉಪಹಾರ ಅಂತ ಮಾಡ್ಕೋಬೇಕ, ನಾಷ್ಟ ಮಾಡ್ಕೋ, ರೊಟ್ಟಿ ತಿಂತಿರೋ, ಚಪಾತಿ ತಿಂತಿರೋ, ಉಪ್ಪಿಟ್ಟು ತಿಂತಿರೋ, ಏನೋ ಒಂದ್ ಮಾಡ್ಕೋತೀರಿ. ಅದಾದ್ಮೇಲೆ ಮಧ್ಯಾಹ್ನ ಊಟ, ಸಂಜೆಗ್ ಒಂದ್ ಕಪ್ ಚಹಾ ಮತ್ತ ಅದ್ರ ಜೊತೆ ಒಂದ್ ಸ್ವಲ್ಪ ಏನೋ ಕುರುಕುರೆ ತಿಂತೀರಿ, ಮತ್ ರಾತ್ರಿ ಊಟ ಮಾಡ್ತೀರಿ. ಇವೆಲ್ಲ ನಡೆಯುವುದು ಎಲ್ಲೇ? ಅಡಿಗೆ ಮನೆಯೊಳಗ. ಇವತ್ತಿನ ಜನರೇಷನ್ ಒಳಗ ಇದು ಕರಗ್ತಾ ಇದೆ. ಮುಂಜಾನೆ ಎದ್ದುಕೊಳ್ಳೆ ತಂದೆ ತಾಯಿ ಏನ್ ಮಾಡ್ತಾರ, ಖಾಲಿ ಡಬ್ಬಿನ ಪಾಟಿ ಚೀಲ ಹಾಕಿ ಗಾಡಿ ಮೇಲೆ ಮಕ್ಕಳನ್ನ ಹಿಂದೆ ಕೂಡ್ಸ್ಕೊಂಡು ಬುರ್ರ ಅಂತ ಹೇಳಿ ಹತ್ರ ದರ್ಶನಿಗೆ ಹೋಗುದು. ಎರಡು ಇಡ್ಲಿ ಹಾಕ್ಸ್ಕೊಂಬುದು, ಚಟ್ನಿನೋ ಸಾಂಬಾರು ಇನ್ನೊಂದು ಡಬ್ಬಿ ಹಾಕ್ಸ್ಕೊಂಡು ಅದನ್ನ ಕೊಟ್ಟು ಬಂದ್ಬಿಟ್ರೆ ಸಾಲಿ ಡಬ್ಬಿ ಮುಗೀತು. ಸಂಜೆಗೆ ಒಬ್ಬ ಡಬ್ಬಿ ತಗೊಂಡ್ ಬರ್ತಾನೆ ಹಿಂದೆ ಕೆಂಪು ಡಬ್ಬಿ ಇಟ್ಕೊಂಡು, ಅದ್ರಾಗ ಅವ ಏನ್ ಪ್ಲಾಸ್ಟಿಕ್ ಡಬ್ಬ್ಯಾಗೋ ಅಥವಾ ರಟ್ಟಿನ ಡಬ್ಬ್ಯಾಗೋ ಏನೋ ಅಂತಂದ್ ಕೊಡ್ತಾನ, ಅದನ್ನ ತಿನ್ಬಿಟ್ಟು ಸಂಜೆ
2: ಪೇಪರ್ ಫೈಲ್ ನಾಗೂ ತರಬಹುದು,
3: ಪೇಪರ್ ಫೈಲ್ ನಾಗೂ ತರಬಹುದು. ತಂದುಕೊಳ್ಳಿ ಏನಾಯ್ತು,
2: ರಾತ್ರಿ
3: ಮುಗೀತು. ಈ ರೀತಿ ಹೊಟ್ಟೆ ತುಂಬಿಸ್ಕೊಳ್ಳಿಕತ್ತೀವಿ ನಾವು. ಇನ್ನ ಇದು ಹುಬ್ಬಳ್ಳಿ ಧಾರವಾಡದ ಲೆಕ್ಕ, ಸ್ವಲ್ಪ ದೂರ ಹೋಗೋಣ ಕ್ಯಾಪಿಟಲ್ ಸಿಟಿ. ಅಲ್ಲಿ ಏನ್ ನಡೆದಂದ್ರ ಶಾಲಿ ಬೆಲ್ಲ ಆಗ್ತದಲ್ಲ ಮಧ್ಯಾಹ್ನ ಲಂಚ್ ಬ್ರೇಕ್ ಆದ್ಮೇಲೆ, ಹುಡುಗರು ಸೀದಾ ಗೇಟಿಗೆ ಬರ್ತಾರೆ. ಗೇಟಿಗೆ ಬಂದ ಕೂಡ ಅಲ್ಲಿ ಗೇಟ್ ಕೀಪರ್ ಒಬ್ಬ ಇರ್ತಾನೆ, ಅವಾಗ ಇವ್ರ ಹೆಸರು ಹೇಳಿದ್ರೆ ಸಾಕು, ನನ್ನ ಹೆಸರು ನಿಖಿಲ್, ನನ್ನ ಹೆಸರು ಗುರುರಾಜ್, ನನ್ನ ಹೆಸರು ಮಂಜುಳಾ ಅಂತ ಹೇಳಿದ ತಕ್ಷಣ ಅವ್ರೇನ್ ಮಾಡ್ತಾರಂದ್ರ, ಯಾರು ಡಬ್ಬಿಯೊಳಗಿಂದ ಪಾರ್ಸಲ್ ತಂದು ಕೊಟ್ಟಿರ್ತಾರೋ ಕೆಂಪು ಬಾಕ್ಸ್ನಾಗಿಂದ, ಆ ಬಾಕ್ಸ್ ಅವ್ರ ಕೈಗೆ ಸಿಗ್ತದೆ. ಅದರೊಳಗೆ ಏನಿರ್ಬೋದು, ಇವತ್ತಿನ ಹೊಸ ಖಾದ್ಯಗಳು ಅವೆಲ್ಲ ಅವು ಸಿಗ್ತಾವ. ಇದನ್ನ ತಿಂದು ಮಕ್ಕಳು ಶಾಲೆಯೊಳಗೆ

0: ದಾಸ ಮಾಡ್ತಾರ, ಮನೆಗೆ ಹೋಗಿ ಮತ್ತೇನು ತಿಂತಾರ ಅದು ಮಾತು ಬೇರೆ. ಏನ್ ಕಡಿಮೆ ಆಗ್ಲಿಕ್ಕತ್ತದಿಲ್ಲೇ? ಕಡಿಮೆ ಆಗ್ತಾ ಇರುವಂತಹದ್ದು ಅಡಿಗೆ ಮನೆ ಕೆಲಸ. ಮೊದ್ಲೇಕ ಸಿಲಿಂಡರ್ ನಮ್ಮ ಮನೆಯಾಗ 2 ತಿಂಗಳು ಬರ್ತಿದ್ರು, ಈಗ 6 ತಿಂಗಳು ಬರ್ತಾವಂತ. ಯಾಕಂದ್ರೆ ಆ ಸಿಲಿಂಡರ್ ಕೆಲಸನ ಇಲ್ಲ. ಆದ್ರೆ ಸಿಲಿಂಡರ್, ಆ ಗ್ಯಾಸ್, ಆ ಅಡಿಗೆ ಏನ್ ಮಾಡ್ತು ನಮ್ ಲೈಫ್ ಒಳಗ, ಏನ್ ಮಾಡ್ತು? ಇವತ್ತು ನಾವು ಪ್ರಪಂಚದೊಳಗೆಲ್ಲ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆತ್ತೀವಲ್ಲ. ಪ್ರಪಂಚ ನಿಮ್ಯಾನ್ಸು ಡಿಮ್ಯಾನ್ಸು ಅಂತೇನು ಮಾನಸಿಕ ಆರೋಗ್ಯಗಳವಲ್ಲ, ಅದಕ್ಕೂ ನಾನು ಮಾತಾಡೋದಕ್ಕೂ ಎಲ್ಲೋ ಏನೋ ಒಂದು ಸಂಬಂಧ ಅದ ತೋರಿಸ್ಕೊಡ್ತೀನಿ ಇವತ್ತು.
1: ಬಹಳ ಕೌತುಕ ವಿಷಯವನ್ನು ಇಟ್ಕೊಂಡು ಬಂದಿರಿ ಇವತ್ತು. ಒಂದಂತೂ ಸತ್ಯ ಗುರುರಾಜ್ ಪಾಟೀಲ್ ಅವರ, ನೀವು ಹೇಳಿದಂಗ ಇವತ್ತಿನ ಮಹಿಳೆಯರು ಗೃಹಿಣಿಯರು ಸ್ವಲ್ಪ ಆಲಸಿ ಆಗ್ಲಿಕ್ಕತ್ತಾರ. ಅಂದ್ರೆ ಮೊದ್ಲೇನು, ಈಗ ನೀವು ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ತಾಯಂದ್ರು ಸಾಕಷ್ಟು ಸಂಖ್ಯೆ ಒಳಗ ಬಕ್ರಿ ಚಪಾತಿ ಪಲ್ಯ ಹುಳಿ ಯಥೇಚ್ಛವಾಗಿ ಮಾಡಿಟ್ಟಿರ್ತಿದ್ರು. ಹಸಿವಾಗ್ಯದ ಅಂದ್ರೆ ಹೊಡ್ತುಂಬ ಬಡಿಸ್ತಿದ್ರು. ಇವತ್ತು ಹಂಗಲ್ಲ, ವೆರೈಟೀಸ್ ಆಫ್ ಫುಡ್, ಪಿಜ್ಜಾ, ಬರ್ಗರ್, ಮೊಮೋಸ್ ಮತ್ತು ಬೇರೆ ಬೇರೆ
0: ಇವೆಲ್ಲ ಏನ್ ಮಾಡ್ಲಿಕ್ಕತ್ತಾವಂತಂದ್ರ, ಈಗ ನೋಡ್ರಿ, ಈಗ ನೀವು ಆಗ್ಲೇ ಒಂದ್ ಚಂದ ಬಕ್ರಿ ಚಪಾತಿ ಹುಳಿ ಅಂತ ಏನ್ ಹೇಳಿದ್ರಲ್ಲ, ಇದನ್ನ ಕೇಳುತ್ತಿದ್ದಂಗೆ ಖುಷಿ ಪಡುವಂತವ್ರು ಇದ್ದಾರೆ ಇದ್ರೊಳಗೆ. ಇದು ಆಗ್ಬೇಕಂದ್ರ ಹಿಂಗ ದಿಢೀರನ ಆಗುದಲ್ಲ. ಇದು ಒಂದು ಬಕ್ರಿ ಒಂದು ಹುಳಿ, ಅದಕ್ಕ ಹದ ಅಂತದ, ಅದನ್ನ ಮಾಡೋ ಪದ್ಧತಿ ಅದ. ಹಂಚಿನ ಮೇಲೆ ಹಾಕಿದ್ರೆ ಇಷ್ಟ ನಿಮಿಷಕ್ಕೆ ಅದು ತನ್ನ ಪ್ರೊಸೆಸಿಂಗ್ ಶುರು ಆಗ್ತದ. ಇವೆಲ್ಲ ಏನದಲ್ಲ, ಇದು ಏನ್ ಕಲಿಸ್ಕೊಡ್ಲಿಕ್ಕತ್ತದ? ಒಂದು ಕಾಳ ಬೇಯಿಸ್ಬೇಕಂದ್ರ ಒಂದು ಕಡುಬು ಹೋಳಿಗೆ ಮಾಡ್ಬೇಕು. ಹಬ್ಬದ ದಿವಸ ಅಮಾಸೆ ದಿವಸ ಹೋಳಿಗೆ ಮಾಡ್ಬೇಕು, ಬದ್ನಿಕಾಯಿ ಪಲ್ಯ ಮಾಡ್ಬೇಕು ನಾವು ಅಂತಂದ್ರ ಅದಕ್ಕೊಂದು ಪ್ರೊಸೆಸ್ ಅದ. ಆ ಪ್ರೊಸೆಸ್ ಹಿಂಗ್ ಇನ್ಸ್ಟಂಟ್ ಅಲ್ಲ, ಇವತ್ತ 2 ಮಿನಿಟ್ ಕೆಲಸ ಆಗಿಲ್ಲ. ಹೂರ್ಣ ಬೇಯಿಸೋದು, ನಮ್ಮ ಮನೆಯೊಳಗೆ ಯಾರು ಇವತ್ತು ಹಿರಿಯರ್ ಇದ್ದಾರಲ್ಲ ಅವ್ರಿಗೆ ಕೇಳ್ರಿ, ಹೂರ್ಣ ಬೇಯಿಸೋದು ಅಂದ್ರೆ ಏನಂತ ಹೇಳ್ತಾರ? ಬೆಲ್ಲ ಹಾಕುದು ಹೆಂಗ್, ಯಾವ ಟೈಮ್ಗೆ ಹಾಕ್ಬೇಕು, ಅದನ್ನ ಎಷ್ಟು ಬಿಸಿ ಕುದಿಸ್ಬೇಕು, ಅದ್ ಯಾವಾಗ ಏನ್ ಆದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಅಂತ ಹೇಳ್ಕೊಡ್ತಾರ.
1: ನೀವು ಮಿಕ್ಸಿ ಅಂದ್ರಿ, ಅವರು ಒಳಗ ರುಬ್ತಿದ್ರು,
0: ಕೈಲೇ ರುಬ್ತಿದ್ರು. ಇರ್ಲಿ, ಸ್ವಲ್ಪ ಅತಿ ಟ್ರೆಡಿಷನಲ್ ಆಗಿದೆ ಮಿಕ್ಸಿ ಹೇಳಿದೆ. ಇವೆಲ್ಲ ಪ್ರೊಸೆಸ್ ಆಗ್ಲಿಕ್ಕೆ 1 ಗಂಟೆ ಬೇಕಾಗ್ತಿತ್ತು.
1: ಹೌದು,
0: ಈಗ ಹೇಳ್ರಿ ನಂಗೆ,
1: ಈಗ ನಮ್ಗೆ ವೇಳೆ ಇಲ್ಲ ಅಂತೀವಿ ನಾವು.
0: ಈ ಒಂದು ಪ್ರೊಸೆಸ್ ಒಳಗ ನಾವು ಏನ್ ಕಲ್ತೀವಿ, ಏನ್ ಕಲ್ತೀವಿ?
1: ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂತ ಒಂದು ಪದ್ಧತಿ
0: ಕಲ್ತ್ರಿ. ಮತ್ತ
1: ಆಮೇಲೆ ಎಲ್ಲ ರೀತಿಯ ಪರಿಕರಗಳನ್ನ ಎಷ್ಟೆಷ್ಟು ಬಳಸಬೇಕು, ಹೆಂಗ್ ಮಾಡಬೇಕು
0: ಅನ್ನೋದನ್ನ
1: ವಿಧಾನ,
0: ಇಂಗ್ರೀಡಿಯೆಂಟ್ಸ್ ಎಷ್ಟ್ ಹಾಕ್ಬೇಕು ಅಂತ ಕಲ್ತ್ರಿ. ಮತ್ತ
1: ಮನೆ ಒಳಗ್ ಮಾಡಿದ ಒಂದು ರುಚಿಯನ್ನ ನಾವು ಅನುಭವಿಸಬಹುದು.
0: ವೆರಿ ನೈಸ್. ಮತ್ತ ಒಂದ್ ಹೇಳ, ಬಹಳ ಇಂಪಾರ್ಟೆಂಟ್ ಅಂದ್ರ ಅದನ್ನ ಆಗುವಾಗ ಕಾಯೋದನ್ನ ಕಲ್ತ್ವಿ. ಪೇಷನ್ಸ್,
1: ಕಾಯುವಿಕೆ.
0: ಕಾಯುವಿಕೆ ಇದೇನು ಪ್ರೊಸೆಸ್ ಒಳಗೆ ವೇಟ್ ಮಾಡೋದದಲ್ಲ, ಇದಕ್ಕೆ ನಾ ಏನಂತೇನೆ ಬರೇ ವೇಟ್ ಮಾಡೋದಿದೆ. ಈ ವೇಟ್ ಮಾಡೋದಂತ ಏನದಲ್ಲ, ಜೀವನದೊಳಗೆ ಎಲ್ಲಾ ಕಡೆ ಅಪ್ಲೈ. ಗಿಡ ಬೀಜ ಬಿತ್ತಿದ್ಮೇಲೆ ವೇಟ್ ಮಾಡ್ಬೇಕು, 9 ತಿಂಗಳ ವೇಟ್ ಮಾಡ್ಬೇಕು, 365 ದಿವಸ ವೇಟ್ ಮಾಡ್ಬೇಕು ಒಂದ್ ಸಾಲಿ ರಿಸಲ್ಟ್ ಬರ್ಲಿಕ್ಕೆ. ಈ ವೇಟ್ ಮಾಡೋದೇನದಲ್ಲ, ತಾಳ್ಮೆ. ಯಾವ ವ್ಯಕ್ತಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೋ ಆ ವ್ಯಕ್ತಿ ಹತ್ರ ತಾಳ್ಮೆ ಇರ್ತದ.
1: ಅಂದ್ರೆ ಈಗ ಮಂಜುಳಾಗ ತಾಳ್ಮೆ ಅದ, ಗುರುರಾಜ್ ಪಾಟೀಲ್ ಅವ್ರಿಗೆ ತಾಳ್ಮೆ ಇಲ್ಲ ಅಂತ.
0: ನಿಮ್ಗೆ ಯಾರು ಹೇಳಿದ್ರೆ ನಂಗೆ ಅಡಿಗೆ ಬರಂಗಿಲ್ಲ ಅಂತ? ನೀವು ಕೇಳಿದ್ರೆ ಅಗದಿ ಪಾಂತರ ಅಡಿಗೆ ಮಾಡಿ ಹಾಕ್ತೀನಿ ನಾನು.
1: ಅಲ್ಲ, ನಿಮ್ಮ ತಾಳ್ಮೆ ನೋಡಿದ್ರೆ ಗೊತ್ತಾಗ್ತದ.
0: ಯಾರ ಹತ್ರ ತಾಳ್ಮೆ ಇರ್ತದೋ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದ, ಯಾರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೋ ಅವ್ರ ಹತ್ರ ತಾಳ್ಮೆ ಇರ್ತದ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ಮೇಟಿ ವಿದ್ಯೆಗಿಂತ ಅಡಿಗೆ ವಿದ್ಯೆ ಮೇಲು. ಯಾಕಂದ್ರೆ ಅಡಿಗೆ ವಿದ್ಯೆ ಮೇಟಿ ವಿದ್ಯೆನೂ ಕಲಿಸ್ಕೊಡ್ತದ. ಅಂದ್ರ ಒಂದ್ ಅಡಿಗೆ ಮಾಡೋ ಪದ್ಧತಿ ಏನನ್ನ ಸೃಷ್ಟಿ ಮಾಡ್ತಾ ಇದೆ ಪ್ರಪಂಚದೊಳಗ ಅಂತ ತಿಳ್ಕೊಡ್ರಿ. ಈಗ ಆ ಪ್ರಪಂಚದೊಳಗಡೆ ಮೆಡಿಸಿನ್ ಅಡ್ಡಾಡ್ಲಿಕ್ಕತ್ತದ, ಅಡಿಗೆ ಮನೆಯೊಳಗೆ ಗ್ಯಾಸ್ ಶಾಂತ ಆಗ್ಯದ. ಸೊ ಅಂದ್ರೆ ಎಲ್ಲಿ ಎಲ್ಲಿ ಕನೆಕ್ಟ್ ಇದೆ ನೋಡ್ರಿ. ಸೊ ಯಾವಾಗ ನಾವು ಅಡಿಗೆ ಮನೆ ಕೆಲಸನ ಹೆಚ್ಚು ಮಾಡ್ತೀವಿ, ಆವಾಗ ಪರಿಸರ, ಪ್ರಪಂಚ, ಪ್ರತಿಯೊಂದು ಮಾನಸಿಕ ಸ್ಥಿತಿ, ಆರೋಗ್ಯ, ದೈಹಿಕ ಆರೋಗ್ಯ, ಆರ್ಥಿಕ ಸ್ಥಿತಿ ಎಲ್ಲವೂ ಸಮತೋಲನವಾಗಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ.
1: ಖಂಡಿತ.
0: ನೀವೇನಂತೀರಿ ಮಂಜುಳಾ ಮೇಡಮ್?
1: 100ಕ್ಕೆ 100 ಸತ್ಯ. ಯಾಕಂದ್ರೆ ಇವತ್ತಿನ ದಿನದೊಳಗೆ ಏನಾಗಿದೆ ಅಂದ್ರೆ, ನೀವ್ ಹೇಳಿದಂಗ ನಮ್ಮ ಹತ್ರ ವೇಳೆ ಇಲ್ಲ, ಟೈಮ್ ಇಲ್ಲ. ಅಲ್ಲಲ್ಲ, ಅಂದ್ರೆ ಟೈಮ್ ಅದ ಎಲ್ಲರಿಗೂ 24 ಗಂಟೆನೆ. ಆದಾಗ್ಯೂ ಕೂಡ ಬೇರೆ ಬೇರೆ ನಮ್ಮ ಒಂದು ಆಲಸಿತನಕ್ಕೂ ಅಥವಾ ವೇಸ್ಟ್ ಟೈಮ್ ಮಾಡ್ತಾ,
0: ಇದೊಂದು ಕಾಕತಾಳಿ ನಮಗ ಈ ಸೋಷಿಯಲ್ ಮೀಡಿಯಾ ಕೈಯಾಗ ಸಿಗುದಕ್ಕೂ, ಆಮೇಲೆ ಕೆಂಪು ಡಬ್ಬಿ ಬನಿಗೆ ಬರೋದಕ್ಕೂ, ಅಥವಾ ಹೊರಗಿನ ಆಹಾರದ ಮೇಲೆ ನಾವು ಡಿಪೆಂಡ್ ಆಗೋದಕ್ಕೂ, ಒಂದಕ್ಕೊಂದು ಎಲ್ಲೋ ಒಂದು ಕನೆಕ್ಟಿವಿಟಿ ಆಗ್ಲಿಕ್ಕತ್ತದ.
1: ಹೌದು.
0: ನಾ ಏನ್ ಮಾಡ್ತೇನೆ ಅಂದ್ರೆ, ಬೆಳಿಗ್ಗೆ ಎದ್ಕು ಚಾ ಮಾಡ್ಕೊಂಡು ಕುಡಿಬೇಕಾದ್ರೆ 1/2 ತಾಸು ನೋಡಿರ್ತೀನಿ ಮೊಬೈಲ್, ಮತ್ತೆ ಗ್ಯಾಸ್ ಮೇಲೆ ಏನೋ ಇಡ್ತೀನಿ, ಅದೊಂದು ಸ್ವಲ್ಪ ಹೊತ್ತಬಹುದು, ಹಾಲು ಉಕ್ಕಿಸಬಹುದು. ಯಾಕಂದ್ರೆ ನಾ ಬಿಸಿ ಇದ್ದೀನಿ ಇದ್ರೊಳಗೆ. ನಾ ಬಿಸಿ ಅದ್ರೊಳಗೆ ಇದ್ದೀನಿ ಅಂದ್ರೆ ಅನ್ಪ್ರೊಡಕ್ಟಿವ್ ವೇ ಒಳಗೆ ನಾ ಬಿಸಿ ಇದ್ದೀನಿ. ಪ್ರೊಡಕ್ಟಿವ್ ವೇ ಒಳಗೆ ನಾ ಬಿಸಿ ಇಲ್ಲ ಇವತ್ತು. ಅನ್ಪ್ರೊಡಕ್ಟಿವ್ ಆಗಿ ನಾನು ಬಿಸಿ ಆಗಿನಲ್ಲ, ಆ ಬಿಸಿಯಿಂದ ಆಗ್ತಾ ಇರುವಂತ ಬಹುದೊಡ್ಡ ಲಾಸ್ ಏನದಲ್ಲ, ಅದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ಯದ.
1: ನಿಜ. ಈಗ ಮಹಿಳೆಯರು ನೀವು ಹೇಳಿದಂಗ ಎಲ್ಲ ರೆಡಿ ಟು ಈಟ್ ಬೇಕು ಅನ್ನೋದು, ಅದಕ್ಕೆ ಅದರಂಗನ ಮಕ್ಕಳನ್ನ ಒಗ್ಗಿಸ್ಬಿಟ್ಟಾರ ಅವ್ರು. ಏನಂದ್ರ ಮಕ್ಕಳು ಹಸಿವೆ ಅಂದ ಕೂಡಲೇ ಯಾರು ಅಡಿಗೆ ಮನೆಗೆ ಹೋಗಿ ತಾಳ್ಮೆಯಿಂದ ಇವತ್ತು ಬಿಸಿ ಬಿಸಿ ರೊಟ್ಟಿ ಚಪಾತಿ ತರಾವರಿ ಅಡಿಗೆಗಳನ್ನ ಮಾಡುವಷ್ಟು ತ್ರಾಸ ತಗೊಳ್ಳೋದಿಲ್ಲ. ನೀವು ಹೇಳಿದಂಗ ಕೆಂಪು ಡಬ್ಬಿಗೆ ಫೋನ್ ಮಾಡೋದು

0: 5 ನಿಮಿಷನಾಗ ಅದು ಬರುವುದು, ಮಕ್ಕಳು ತಿನ್ನುದು, ಇವತ್ತಿನ ಕೆಲಸ ಮುಗೀತು.
1: ಇದರ ಪರಿಣಾಮ ಏನ್ ಗೊತ್ತಾ?
0: ಅದೇ ನೀವ್ ಹೇಳಿದ್ರಲ್ಲ, ದವಾಖಾನೆಗೆ ಓಡಾಡೋದು, ಔಷಧ ಗುಳಿಗೆ ಖರ್ಚು.
1: ಹೌದು, ಇದ್ರ ಇನ್ನೊಂದು ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ ಇದರದಂದ್ರೆ ವಿಶೇಷತೆ. ಎಲ್ಲಿ ನನಗೆ ಯಾವ ಯಾವ ಆಹಾರಗಳನ್ನ ಆಸೆ ಪಟ್ಟು ತಿನ್ಬೇಕೋ ನಾವೆಲ್ಲೇ ಒಂದ್ ಕಡೆ ಹೋಗಿ ತಿನ್ ಬಂದ್ಬಿಡ್ತೀವಿ. ಯಾಕಂದ್ರೆ ಯಾಕೆ ಹಂಗ ತಿಂತೀವಿ ಅನ್ನೋದಕ್ಕೆ ಮೂಲ ಕಾರಣ ಏನಂದ್ರೆ
0: ಸ್ಕೇರ್ಸಿಟಿ, ಮನೆಯೊಳಗೆ ಮಾಡೋದಿಲ್ಲ.
1: ಸ್ಕೇರ್ಸಿಟಿ ಆಗ್ತಾ ಇದೆ. ನಾ ಸ್ಕೇರ್ಸಿಟಿ ಬಗ್ಗೆ ನಮ್ಮ ಮನೆಯೊಳಗ ಇರುವಂತ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ, ಅಡಿಗೆ ಮಾಡೋದ್ರೊಳಗ ಇರುವಂತ ಬಹುದೊಡ್ಡ ಲಾಭ ನಮಗೆ ಯಾಕೆ ತಿಳಿವಲ್ತು ಅಂತ. ನಾವು ಈಗ ಇಷ್ಟ ಆದ್ರೆ ಇನ್ 15 ವರ್ಷಕ್ಕೆ ದೊಡ್ಡ ನಮ್ಮ ಮಕ್ಕಳು ಸಣ್ಣ ಇದ್ದುದು ದೊಡ್ಡವಾದಾಗ ನಮ್ಮ ಪರಿಸ್ಥಿತಿ ಏನು?
0: ಅಲ್ಲ, ಈಗಿನ ಪೀಳಿಗೆಯವ್ರು ಹೇಳ್ತಾರ, ಅಡಿಗೆ ಕಲೀರಿ. ಈಗ ನಮಗೆಲ್ಲ ನಮ್ಮ ತಾಯಿ ಸಾವಕಾಶಗೆ, ನಾ 4 ಬಕ್ರಿ ಮಾಡಿದ್ಮೇಲೆ ಒಂದೆರಡು ಹಿಟ್ಟಿಡ್ತೀನಿ, ನೀವೊಂಚೂರು ಮಾಡ್ರಿ ಕಲೀರಿ ಅಂತ ನಮಗ್ ಕಲಿಸ್ತಿದ್ಲ ನಮ್ಮ ತಾಯಿ. ಆದ್ರೆ ಈಗಿನ ಮಕ್ಕಳು ಯಾರ್ ಮಾಡ್ತಾರಮ್ಮ ಅಡಿಗೆ, ಅವ್ರನ್ನ ಇಟ್ಕೊಂಡ್ರಾತ?
1: ಏ ಇಲ್ಲ ಇಲ್ಲ, ಇದ್ರೊಳಗೆ ಇನ್ನು ಅದು ನೀವು ಹೇಳಿದ
0: ಹೇಳ್ತಾರೆ.
1: ಹೌದು, ಇನ್ನೊಂದು ಲಾಜಿಕ್ ಅದ. ನಮ್ಮ ಹಿರಿಯರು ಬಹಳ ಸ್ಮಾರ್ಟ್ ಇದ್ರ ಅನ್ಲಿಕ್ಕೆ. ನಿಮಗ್ ಗೊತ್ತೇನು, ನೀವು ಡಿಗ್ರಿ ಮಾಡ್ಬೇಕಾರ ಅಥವಾ PUC ಟೈಮ್ನಾಗ ನಿಮಗೆ ಯಾರದರ ಮನೆ ರಿಲೇಟಿವ್ ಮನೆ ಒಂದ್ ವಾರ ಕಳಿಸ್ತಿದ್ರು, ಯಾವ್ದಾರ ಕಾರಣಕ್ಕ ಒಂದ್ ವಾರ ಯಾರದ ಮನೆಗೆ ದಬ್ಬಿಡುದು. ವಿಶೇಷವಾಗಿ ಲಗ್ನ ಟೈಮ್ನಾಗ ಮೊದ್ಲಿಕ್ಕೆ ಅವ್ರ ಮನೆಗೆ ಒಂದ್ ವಾರ ಹೋಗ್ಬಾ, ಇವ್ರ ಮನೆಗೆ ಒಂದ್ ವಾರ ಹೋಗ್ಬಾ, ಅವ್ರ ಮನೆಗೆ ಒಂದ್ ವಾರ ಹೋಗ್ಬಾ ಅಂತ. ಅಲ್ಲಿ ಏನ್ ಕಲಿತಿದ್ರ ಅಂದ್ರೆ ಅನಿವಾರ್ಯವಾಗಿ ಕೆಲಸ ಮಾಡೋದನ್ನ ಕಲಿತಿದ್ರು. ಯಾಕಂದ್ರೆ ಇಲ್ಲ ಅವಾಗ ನಡೀತಿತ್ತು, ಮನೆಗೆ ಹೋಗಂದ್ರೆ ನಡೀತದ
0: ಬೇರೆ
1: ಕಡೆ. ಎಲ್ಲಾ ಕಡೆ ಇದನ್ನ ಯಾಕೆ ಕಲಿಸ್ತಿದ್ರು ಅಂದ್ರೆ ಹಿರಿಯರು ಬಾಯ್ ಬಿಟ್ಟು ಹೇಳಲಿಲ್ಲ, ಪುಟ ಇದನ್ನ ಮಾಡೋದ್ರಿಂದ ಮನೆ ಆಹಾರ ತಿನ್ನೋದ್ರಿಂದ ನಾಳೆ ನೀ ದೊಡ್ಡ ಶ್ರೀಮಂತ ಆಗ್ತಿ, ಮನೆ ಆಹಾರ ತಿನ್ನೋದ್ರಿಂದ ನಾಳೆ ಆರೋಗ್ಯದಿಂದ ಇರ್ತಿ, ಮನೆ ಆಹಾರ ತಿನ್ನೋದ್ರಿಂದ ನಿನ್ ಮನಸ್ಸು ಚಲೋ ಇರ್ತದ ಅಂತ ಪಾಪ ಅವ್ರು ಬಾಯ್ ಬಿಟ್ಟು ಹೇಳಿಲ್ಲ. ಅದು ಸುಮ್ನೆ ಮನೆಗೆ ಊಟ ಮಾಡ ಅಂತ ಹೇಳಿದ್ರು. ಆದ್ರೆ ಇದನ್ನ ನಮಗ್ ತಿಳಿಯವಲ್ತಿವತ್ತು. ಅದಕ್ಕ ಯಾರು ಅಡಿಗೆ ಮಾಡ್ತಾರೋ ಅವರು ತಾಳ್ಮೆ ಒಳಗ ಶ್ರೀಮಂತರಾಗಿರ್ತಾರ. ಆ ಶ್ರೀಮಂತಿಕೆ ಬೇಕಂದ್ರ ನಾವೇನ್ ಮಾಡ್ಬೇಕು, ಮನೆಯೊಳಗ ಅಡಿಗೆ ಮನಿ ಮತ್ತ ಮೊದ್ಲಿನಂಗ ನವಚೇತನದಿಂದ ಜೀವಂತವಾಗಬೇಕಾಗ್ಯದ. ಇವತ್ತು ವೆಂಟಿಲೇಟರ್ ಒಳಗ ಇವತ್ತು ಅಡಿಗೆ ಮನಿ
0: ಅಂದ್ರ ನಿಮ್ಮ ಪ್ರಕಾರ ಶ್ರೀಮಂತಿಕೆ ಅಂದ್ರ ನಮ್ಮ ಹತ್ರ ಹಣ ಅಲ್ಲ, ಇರುವಷ್ಟು ಬಂಗಾರ ಅಲ್ಲ, ಆಸ್ತಿ ಪಾಸ್ತಿ ಅಲ್ಲ. ನಮ್ಮ ಶ್ರೀಮಂತಿಕೆ ಅಂದ್ರೆ ಇವತ್ತು ಆರೋಗ್ಯ ಶ್ರೀಮಂತಿಕೆ. ಈ ಆರೋಗ್ಯ ಶ್ರೀಮಂತಿಕೆಯನ್ನ ನಾವು ಪಡಿಬೇಕು ಅಂದ್ರ ನಮ್ಮ ಅಡುಗೆ ಮನೆ ಸದೃಢ ಕಾಯ ಆಗಿರ್ಬೇಕು, ಎಲ್ಲ ರೀತಿಯ ವ್ಯವಸ್ಥೆಯನ್ನ ಒಳಗೊಂಡಿರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಡುಗೆಯನ್ನ ಸಿದ್ಧಪಡಿಸುವ ಮಹಿಳೆ ಮನಸ್ಸು ಮಾಡಬೇಕು
1: ಅಂತ ನಾ ಹೇಳೋದು. ಈ ಆಹಾರಕ್ಕೆ ಎಷ್ಟು ಮಹತ್ವದ ಅನ್ಲಿಕ್ಕೆ ನಾವು ಈ ಮೊನ್ನೆ ನಾನು ಬೀಳಿಗೆ ಒಳಗಿರುವಂತ ವಿವೇಕಾನಂದ ಸ್ಕೂಲ್ ಹೋಗಿದ್ದೆ. ನೆನಪಾತ್ ನನಗೆ ಈಗ ನೀವು ಅಂದಿದ್ದಕ್ಕೆ. ಅಲ್ಲಿ ಕೊಡುವಂತ ಶುಚಿಯಾದ ಆಹಾರ ಮಕ್ಕಳಿಗೂ ಸತೇಕ ಮತ್ತ ನಮ್ಮಂತ ಅತಿಥಿಗಳಿಗೂ ಸತೇಕ. ಇವತ್ತ ವಿವೇಕಾನಂದ ಸ್ಕೂಲ್ ಬೀಳಿಗೆ ಒಳಗ ಆ ರೀತಿ ಆಹಾರವನ್ನ ನಮಗ ಪ್ರೊವೈಡ್ ಮಾಡ್ತಾರ. ಅಂದ್ರೆ ಆಹಾರಕ್ಕೆ ಅದರದೇ ಆದಂತ ಒಂದು ಬಹುದೊಡ್ಡ ಮಹತ್ವ ಅದ. ಇವತ್ತು ಮಕ್ಕಳಿಗೆ ಹೆಂಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಒಳಗ ಆಹಾರದ ಬಗ್ಗೆ ಹೆಂಗ ಕಾಜಿ ತಗೊಳಿಕತ್ತಾರ, ನಾವು ಮನೆಯೊಳಗೂ ಸತೇಕ ತಗೊಳ್ಬೇಕು ಅಂತ ಹೇಳೋ ಪರಿಸ್ಥಿತಿ ಇವತ್ತ ಕಾಣ್ಲಿಕ್ಕೆ ಕೆಲವೊಂದಿಷ್ಟು ಕಡೆ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ಆಮೇಲೆ ನಾವು ಮತ್ತೆ ಅದಕ್ಕೆ ವೆಂಟಿಲೇಟರ್ ಇಂದ ಹೊರಗೆ ತಗೊಂಡು ಅಡಿಗೆ ಮನೆಗೆ ಮತ್ತೆ ಜೀವ ತುಂಬಬೇಕು ಅನ್ನೋದು ಇವತ್ತಿನ ವಿಷಯ. ಪ್ರಶ್ನೆನು ಕೇಳಿಬಿಡ್ಲೇನು?
0: ಕೇಳಿಬಿಡ್ರಲ್ಲ.
1: ಹೌದಿಲ್ಲ, ಹಂಗಂದ್ರೆ ಇವತ್ತಿನ ಪ್ರಶ್ನೆ ಏನಂತಂದ್ರೆ ನಾ ಹೇಳಿರುವಂತ ಈ ಅಡಿಗೆಯಿಂದ ನೀವು ಈ ಅಡಿಗೆಯಿಂದ ಕಲ್ತಂತ ಅಥವಾ ಅಡಿಗೆ ಮನೆಯೊಳಗಿದ್ದಂತ ವಿಜ್ಞಾನ ಜ್ಞಾನ ಏನು ಅನ್ನೋದನ್ನ ನನಗೆ ಒಂದ್ ಸಣ್ಣ ಪತ್ರದೊಳಗೆ ಬರೆದು ಕಳಿಸ್ರಿ.
0: ಅಂದ್ರೆ ಈ ಪ್ರಶ್ನೆಗೆ ಮಹಿಳೆಯರು ಮಾತ್ರ ಉತ್ತರ ಬರೀಬೇಕೋ ಅಥವಾ ನೀವ್ ಹೇಳಿದ್ರಿ ನಿಮ್ಗೆ ಅಡಿಗೆ ಮಾಡ್ಲಿಕ್ ಬರ್ತದ ಅಂತ ಹಂಗ ರೇಡಿಯೋ ಕೇಳುವ ನಮ್ಮ ಪುರುಷರು ಕೂಡ ಬರಿಬಹುದು?
1: ಇಲ್ಲ ಇಲ್ಲ, ಅಡಿಗೆ ಮಾಡೋರು ಬರೀಬೇಕಾಗಿಲ್ಲ, ಊಟ ಮಾಡೋರು ಬರೀಬಹುದು.
0: ಸರಿ ಸರಿ ಸರಿ, ಕೇಳುಗ್ರೆ ಇವತ್ತು ಬಹಳ ಉತ್ತಮವಾದ ಅಲ್ಲ, ಎಲ್ಲರೂ ಊಟ ಮಾಡೇ ಮಾಡ್ತಾರ. ಊಟವನ್ನ ಆಸ್ವಾದಿಸಿಕೊಂಡು ಮಾಡುವಂತವ್ರು ಈ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರವನ್ನ ಬರೀಬಹುದು.
1: ಒಂದು ಕಳಕಳಿ ವಿನಂತಿನೂ ಅದ, ನಾ ಏನ್ ಇವತ್ತು ಈ ಮೆಸೇಜ್ ಕೊಟ್ಟಿನಲ್ಲ, ಈ ಮೆಸೇಜ್ ಅನ್ನ ದಯಮಾಡಿ ಬೇರೆ ಕಡೆ 4 ಜನರ ಜೊತೆಗೆ ಅವಕಾಶ ಸಿಕ್ಕಾಗ ಹಂಚಿಕೊಡ್ರಿ, ಸ್ಪ್ರೆಡ್ ಮಾಡ್ರಿ ಅಂತ ಒಂದು ವಿನಂತಿ.
0: ಧನ್ಯವಾದಗಳು ಗುರುರಾಜ್ ಪಾಟೀಲ್ ಸರ್, ಬಹಳ ಉತ್ತಮವಾದ ಸಂದೇಶವನ್ನ ನೀವು ಇವತ್ತು ನಮ್ಮ ಕೇಳುಗರಿಗೆ ನೀಡಿದಿರಿ, ವಿಶೇಷವಾಗಿ ಮಹಿಳೆಯರಿಗೆ ನೀಡಿದಿರಿ. ಅಂದ್ರೆ ಅಡುಗೆ ಮನೆಯನ್ನ ಮತ್ತೆ ನಾವು ಆರೋಗ್ಯಕರ ಕೊಠಡಿಯನ್ನಾಗಿ ಮಾಡಬೇಕು, ಅದಕ್ಕೆ ICU ಬೇಡ, ವೆಂಟಿಲೇಟರ್ ಬೇಡ ಅಂತ ಹೇಳಿದಿರಿ. ಈ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರು ಜಾಗೃತಿ ವಹಿಸಿ ಮಕ್ಕಳ ಮನೆ ಜನರ ಆರೋಗ್ಯ ಕಾಪಾಡ್ತಾರ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ದೂರವಾಣಿ ಸಂಖ್ಯೆ 9886736567. ಅವರವರ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ನಿಭಾಯಿಸುವುದು ಹೇಗೆ, ಈ ಕೌಶಲ್ಯ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ.

0: ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
1: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
0: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
0: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,
0: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
2: ಆಟದ ಮೈದಾನ,
0: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
2: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
0: 8 1 2 3 0 4 2 6 3 7. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ.

0: ಸಂಪರ್ಕಿಸಿ
1: 8123042637. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಕ್ರೂಸ್ ನಿಯಂತ್ರಣ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಅಮರನಾಥ ಸ್ವಾಮಿ.
2: ಇಂದು ನಾವು ದ್ವಿಚಕ್ರ ವಾಹನಗಳಲ್ಲಿ ಇತ್ತೀಚೆಗೆ ಬಳಸಲಾಗುತ್ತಿರುವ ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ಅದೇ ಕ್ರೂಸ್ ಕಂಟ್ರೋಲ್. ಸಾಮಾನ್ಯವಾಗಿ ನಾವು ಬೈಕ್ ಅಥವಾ ಸ್ಕೂಟರ್ ಓಡಿಸುವಾಗ ವೇಗವನ್ನು ಕಾಪಾಡಿಕೊಳ್ಳಲು ಎಕ್ಸೆಲರೇಟರ್ ಅನ್ನು ನಿರಂತರವಾಗಿ ಹಿಡಿದುಕೊಳ್ಳಬೇಕು. ದೂರದ ಪ್ರಯಾಣದಲ್ಲಿ ಹೀಗೆ ಮಾಡುವುದರಿಂದ ಕೈಗಳಿಗೆ ಆಯಾಸವಾಗಬಹುದು. ಈ ಸಮಸ್ಯೆಗೆ ಪರಿಹಾರವಾಗಿ ಕ್ರೂಸ್ ಕಂಟ್ರೋಲ್ ತಂತ್ರಜ್ಞಾನ ಬಂದಿದೆ. ಕ್ರೂಸ್ ಕಂಟ್ರೋಲ್ ಎಂದರೆ, ಸರಳವಾಗಿ ಹೇಳಬೇಕಾದರೆ, ನಾವು ಒಂದು ವೇಗವನ್ನು ಆಯ್ಕೆ ಮಾಡಿದ ನಂತರ ವಾಹನ ಅದೇ ವೇಗದಲ್ಲಿ ತನ್ನಷ್ಟಕ್ಕೆ ತಾನೇ ಚಲಿಸುವ ವ್ಯವಸ್ಥೆಯೇ ಕ್ರೂಸ್ ಕಂಟ್ರೋಲ್. ಉದಾಹರಣೆಗೆ, ನೀವು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿದ್ದೀರಿ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ ನಂತರ ಎಕ್ಸಲರೇಟರ್ ಅನ್ನು ನಿರಂತರವಾಗಿ ಹಿಡಿದುಕೊಳ್ಳುವ ಅಗತ್ಯ ಇರುವುದಿಲ್ಲ. ವಾಹನ ಅದೇ ವೇಗದಲ್ಲಿ ಚಲಿಸುತ್ತದೆ. ಈ ತಂತ್ರಜ್ಞಾನದಲ್ಲಿ ವಾಹನ ವೇಗವನ್ನು ಗಮನಿಸುವ ಸೆನ್ಸರ್ಗಳು ಮತ್ತು ಸಣ್ಣ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯೂನಿಟ್ ECU ಕೆಲಸ ಮಾಡುತ್ತದೆ. ವಾಹನದ ವೇಗ ಕಡಿಮೆಯಾದಾಗ ಅಥವಾ ಹೆಚ್ಚಾದಾಗ ಅದೇ ತಾನಾಗಿಯೇ ಸರಿ ಹೊಂದಿಸಿ ನಿಗದಿತ ವೇಗವನ್ನು ಕಾಪಾಡಿಕೊಡುತ್ತದೆ. ಈ ತಂತ್ರಜ್ಞಾನದಿಂದ ಹಲವಾರು ಪ್ರಯೋಜನಗಳಿವೆ. ಮೊದಲನೆಯದಾಗಿ, ದೂರದ ಪ್ರಯಾಣದಲ್ಲಿ ಕೈಗಳಿಗೆ ಆಗುವ ಆಯಾಸ ಕಡಿಮೆಯಾಗುತ್ತದೆ. ಎರಡನೆಯದಾಗಿ, ಪ್ರಯಾಣ ಹೆಚ್ಚು ಆರಾಮದಾಯಕವಾಗುತ್ತದೆ. ಮೂರನೇದಾಗಿ, ಒಂದೇ ವೇಗದಲ್ಲಿ ವಾಹನ ಚಲಿಸುವುದರಿಂದ ಇಂಧನವನ್ನು ಬಳಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ಆದರೆ ಕ್ರೂಸ್ ಕಂಟ್ರೋಲ್ ಅನ್ನು ಎಲ್ಲ ಕಡೆ ಬಳಸಬಾರದು. ಹೆಚ್ಚು ವಾಹನ ಸಂಚಾರ ಇರುವ ರಸ್ತೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇದನ್ನು ಬಳಸುವ ಸೂಕ್ತವಲ್ಲ. ಹೆದ್ದಾರಿಗಳಲ್ಲಿ ಮತ್ತು ಕಡಿಮೆ ಸಂಚಾರ ಇರುವ ರಸ್ತೆಗಳಲ್ಲಿ ಈ ತಂತ್ರಜ್ಞಾನವು ಹೆಚ್ಚು ಉಪಯೋಗಕರವಾಗುತ್ತದೆ. ಇತ್ತೀಚಿನ ಕೆಲವು ದುಬಾರಿ ಬೈಕ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಎಂಬ ಹೊಸ ವ್ಯವಸ್ಥೆಯು ಬಂದಿದೆ. ಇದರಲ್ಲಿ ಮುಂದೆ ಸಾಗುತ್ತಿರುವ ವಾಹನಗಳು ಗಮನಿಸಿ ಅಗತ್ಯವಿದ್ದ ತನ್ನ ವೇಗವನ್ನು ತಾನೇ ಕಡಿಮೆ ಮಾಡುತ್ತದೆ. ರಸ್ತೆ ಖಾಲಿಯಾದಾಗ ಮತ್ತೆ ಮೊದಲಿನ ವೇಗಕ್ಕೆ ಬರುತ್ತದೆ. ಕೆಲವು ಆಧುನಿಕ ಬೈಕ್ಗಳಲ್ಲಿ ಈ ಸೌಲಭ್ಯ ಈಗಾಗಲೇ ಲಭ್ಯವಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೈಕ್ಗಳಲ್ಲಿ ಈ ತಂತ್ರಜ್ಞಾನವು ಕಾಣಬಹುದು. ಕೊನೆಯಲ್ಲಿ ಹೇಳುವುದಾದರೆ, ಕ್ರೂಸ್ ಕಂಟ್ರೋಲ್ ಪ್ರಯಾಣವನ್ನು ಸುಲಭವಾಗಿಸುತ್ತದೆ, ಆದರೆ ಸುರಕ್ಷತೆ ಚಾಲನೆಗೆ ಇದು ಸೂಕ್ತವಲ್ಲ. ರಸ್ತೆ ಮೇಲೆ ಯಾವಾಗಲೂ ಗಮನ ಇರಬೇಕು ಮತ್ತು ಅಗತ್ಯವಿದ್ದಾಗ ವಾಹನದ ನಿಯಂತ್ರಣವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಇಂದಿನ ತಂತ್ರಜ್ಞಾನದ ಪರಿಚಯ ಇಲ್ಲಿಗೆ ಮುಕ್ತಾಯ. ಧನ್ಯವಾದಗಳು.
1: ದ್ವಿಚಕ್ರ ವಾಹನಗಳಲ್ಲಿ ಕ್ರೂಸ್ ನಿಯಂತ್ರಣ, ಈ ಬಗ್ಗೆ ಮಾತನಾಡಿದವರು ಅಮರನಾಥ ಸ್ವಾಮಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಕ್ರೂಸ್ ನಿಯಂತ್ರಣ ಹೆಚ್ಚು ಉಪಯುಕ್ತವಾಗುವ ರಸ್ತೆ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿ ಧಾರವಾಡ.

0: विंशति षड्विंशतिः तथा उत्तराखण्ड सर्वकारीयेतर अरबी एवं फारसी मदरसा मान्यता नियमावलिः विंशति नवदशः इत्येतेः सर्वे निष्प्रभाविनः अभवन्। राज्य प्रशासनेन उत्तराखण्ड अल्पसंख्यक शैक्षणिक संस्था अधिनियमस्य अन्तर्गतम् एका नूतना व्यवस्था प्रवर्तिता। अस्य प्रत्यग्र तन्त्रस्य अन्तर्गतम् उत्तराखण्ड राज्य अल्पसंख्यक शिक्षा प्राधिकरणमेव शिक्षायै उत्तरदायी भविष्यति। इति वार्ताः।
1: आकाशवाणीय धारवाड केन्द्रविदु।
2: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ। ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910।
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್।
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ।
3: 9686860310 ಕರೆ ಮಾಡಿ। ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್।

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇನ್ನು ಮುಂದೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.

0: ಧ್ಯಾನಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈ ಬೆಳಿಗ್ಗೆ 7:15 ಪ್ರಸಾರವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ

0: ಕಾದಂಬರಿಗೆ
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ
0: ಯು ಆರ್ ಅನಂತಮೂರ್ತಿ
1: ಗಿರೀಶ್ ಕಾರ್ನಾಡ್
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್ ಗೋವಾ ತಮ್ನೇರ್ ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ

0: ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ ಮೊದಲನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವೋ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಂಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ VBGRAMJI ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. VBGRAMJI ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ಧ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ

0: ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ ಮೂವರು ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು, ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
6: ಧನ್ಯವಾದಗಳು.
5: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
6: ಸಿಹಕ್ ಸೆಂಟರ್ ಫಾರ್ ಎಚ್ಪಿಸಿ ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ ಎಚ್ಪಿಸಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ ಎಚ್ಪಿಸಿ.
5: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ ಎಚ್ಪಿಸಿ. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
6: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cyber security, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ ಎಚ್ಪಿಸಿ ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
5: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೆಚ್ ಪಿ ಸಿ ಅಂದ್ರೆ ಬಹಳ ಶಕ್ತಿ.

0: ಶಕ್ತಿಶಾಲಿ ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದು ನಮ್ಮ ಶ್ರೋತೃಗಳಿಗೆ?
1: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಿಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ ಎಚ್ಪಿಸಿ ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. ಎಚ್ಪಿಸಿ ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ ಎಚ್ಪಿಸಿ ಬ್ಯಾಚ್ July 20 ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅನ್ನು ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
0: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ July 20 ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
1: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ, ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
0: ಕೇಳಿದರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನು ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರಬೇಕು ನಮ್ಮ ವಿದ್ಯಾರ್ಥಿಗಳು?
1: ಅರ್ಹತೆ ಏನ್ ಇರ್ಬೇಕಂತಂದ್ರೆ BE, BTEC ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ಸ್ ಅರ್ಹತರು ಇದ್ದಾರೆ. MCA ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
0: CHUCK ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
1: ಖಂಡಿತ. CHUCK ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೇಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೇಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
0: CHUCK ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ CHUCK ಅಂತ ಹೇಳ್ತಾ ಇದಾರೆ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಂಬ್ರಿ ಅವರೇ, ACC HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನ್ ಅವಕಾಶಗಳು ಸಿಗತ್ತೆ?
1: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವ್ದಂದ್ರೆ HPC ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, AI ಇಂಜಿನಿಯರಿಂಗ್, ಕಂಪ್ಯೂಟೇಷನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
0: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬಹುದು ಅಂತ ಅಲ್ಲಿಗೆ ನಿಲ್ಸಿದೆ ನನ್ನ ಮುಂದಿನ ಪ್ರಶ್ನೆ, ಖಂಡಿತ ಆಗಿತ್ತು ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್

0: ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು. ಶಿಲ್ಪಾ ಬೊಮ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
1: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ. ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
0: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ ಎಚ್ ಪಿ ಸಿ ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಮ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ನಿಮ್ಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ.
4: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನು ಈಗ ಮರುಪ್ರಸಾರ ಮಾಡಿ.

0: ಲಿಖತೀವಿ ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತಾ ರಾಮಾಯಣ ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತಾ ರಾಮಾಯಣ ಅಧಿಕ ರಕ್ತದೊತ್ತಡ ಮಧುಮೇಹದ ಕಿಡ್ನಿ ತೊಂದರೆ ಪದೇ ಪದೇ ಆಗುವ ಕಿಡ್ನಿ ಹರಳುಗಳು ಕಿಡ್ನಿ ವೈಫಲ್ಯದ ಚಿಕಿತ್ಸೆ ಡಯಾಲಿಸಿಸ್ ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್ ಕುಂದಗೋಳ ಕಾಂಪ್ಲೆಕ್ಸ್ ಹಳೆಯ ಕೋರ್ಟ್ ಸರ್ಕಲ್ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100 ಮೊಬೈಲ್ 7899263910
1: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ ಆಯುರ್ವೇದ ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
3: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್
5: ಆತ್ಮೀಯ ಕೇಳುಗರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಇನ್ನು ಮುಂದೆ 7:45 ಚಿತ್ರಗೀತೆಗಳು 8:30 ಡಾಕ್ಟರ್ ಅಶೋಕ್ ಹುಗ್ಗಣ್ಣವರ್ ಅವರಿಂದ ಶಾಸ್ತ್ರೀಯ ಗಾಯನ ಯಮುನಾ ಬೆಳಗಲಿ ಅವರಿಂದ ಸುಗಮ ಸಂಗೀತ 9:05 9:15 ಕನ್ನಡ ಗೀತ ರಾಮಾಯಣ 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ 10:30 ಯಕ್ಷಗಾನ ವಾಲಿಮೋಕ್ಷ ಪ್ರಸ್ತುತಪಡಿಸುವವರು ಕಾರವಾರ ತಾಲೂಕಿನ ಬಿಣಗಾದ ಎಸ್ಎನ್ ನಾಯಕ್ ಮತ್ತು ಸಂಗಡಿಗರು ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ 11:00 ಪ್ರಸಾರವಾಗಲಿದೆ 11:30 ರೈಸ್ ಖಾನ್ ಅವರ ಸಿತಾರವಾದನ 12:05 ವನಿತಾ ವಿಹಾರದಲ್ಲಿ ವಿಶ್ವವೈದ್ಯರ ದಿನದ ಅಂಗವಾಗಿ ಜನರಕ್ಷಕರಿಗೊಂದು ನಮನ ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ 12:35 ಆರೋಗ್ಯ ಕಾರ್ಯಕ್ರಮ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿಯವರೊಂದಿಗೆ ಮಾತುಕತೆ ನಂತರ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಬೆಂಗಳೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ ಜಿ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ 1:20 ಮತ್ತು ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕಿನ ನೀಲಜಿಯ ಬಾಳಪ್ಪ ಬಡಿಗೇರಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ ಕೇಳುತ್ತೀರಿ 1:30 ನಿಮ್ಮೊಂದಿಗೆ ನೇರ ಕಾರ್ಯಕ್ರಮ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ 2:40 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಲಿರುವಿರಿ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು ಪ್ರಕಟಣೆಗಳು 6:00 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾ ಶಂಕರ್ ಲಂಗಟಿಯವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಕುರಿತು ಸಂದರ್ಶನ ಸಂದರ್ಶಕರು ಕುಮಾರ್ ಅಗಡಿ ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ ಆಕಾಶವಾಣಿ ಧಾರವಾಡ ಇನ್ನು ಮುಂದೆ ಪ್ರಕಟಣೆ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಹಲೋ
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ ಪಾರದರ್ಶಕ

0: ಸಾಮಾಜಿಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ ಹಣಕಾಸು ಮತ್ತು ತಾಂತ್ರಿಕ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026ರ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ July 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು DR ಕಾಂಗ್

0: ವೃದ್ಧಸರಣಿಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5-18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ. ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಕನ್ನಡ ಚಿತ್ರಗೀತೆಗಳ ಸಮಯವಿದು.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
5: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
4: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
5: ಸಚ್?
4: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
5: ಸಮಜ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅರಳುವ ಹೂವುಗಳೇ ಆಲಿಸಿರಿ.
4: ಚಿತ್ರ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಮಾಯ್ ಆಟೋಗ್ರಾಫ್ ಚಿತ್ರದ್ದು.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಆಲಿಸುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸಮಾಚಾರ ಪ್ರಭಾತ್ ಮುನೀಶ್ ಶರ್ಮಾ.

0: match 2020 international series against hosts England today. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
1: ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ಗಳು ಅಥವಾ 765 ಕಿಲೋಹರ್ಡ್ಸ್ ಡಿಜಿಟಲ್ ಪ್ರಸಾರ, 756 ಕಿಲೋಹರ್ಡ್ಸ್ ಎಫ್ಎಂ 103 ಮೆಗಾಹರ್ಡ್ಸ್ ಕಂಪನಾಂಕಗಳ ಮೇಲೆ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಪ್ರಿಯ ಕೇಳುಗರೆ, ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಡಾಕ್ಟರ್ ಅಶೋಕ ಹುಗ್ಗಣ್ಣವರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಕೇಳಿ ರಾಗ್ ಭೈರಾಗಿ ಭೈರವ್. ವಾದ್ಯ ಸಹಕಾರ ತಬ್ಲಾ ಕೃಷ್ಣಕುಮಾರ್ ಕುಲಕರ್ಣಿ, ಹಾರ್ಮೋನಿಯಂನಲ್ಲಿ ನಿರಂಜನ್ ಮೂರ್ತಿ ಯುಎಂ. ಕೇಳಿ ರಾಗ್ ಭೈರಾಗಿ ಭೈರವ್.

0: ಡಾಕ್ಟರ್ ಅಶೋಕ್ ಹುಗ್ಗಣ್ಣವರವರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಗ್ ಬೈರಾಗಿ ಭೈರವ್ ಕೇಳಿದಿರಿ. ವಾದ್ಯ ಸಹಕಾರ ತಬ್ಲಾ ಕೃಷ್ಣಕುಮಾರ್ ಕುಲಕರ್ಣಿ, ಹಾರ್ಮೋನಿಯಂನಲ್ಲಿ ನಿರಂಜನ್ ಮೂರ್ತಿ ಯುಎಂ. ಶಾಸ್ತ್ರೀಯ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ ಸರಿಯಾಗಿ 9 ಗಂಟೆ.
1: ಶ್ರೋತೃ ಬಾಂಧವರಿಗೆ ವೈದ್ಯರ ದಿನದ ಶುಭಾಶಯ ಕೋರುವವರು
2: ಡಾಕ್ಟರ್ ಶಿದ್ರಾಮ್ ಕಮತೆ ಅವರ ಕಮತೆ ಕಿಡ್ನಿ ಕೇರ್, ಹುಬ್ಬಳ್ಳಿ.

ಆತ್ಮೀಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 9:05 ಯಮುನಾ ಬೆಳಗಲಿ ಅವರಿಂದ ಸುಗಮ ಸಂಗೀತ, 9:15 ಗೀತಾರಾಮಾಯಣ, 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ, 10:30 ಯಕ್ಷಗಾನ ವಾಲಿಮೋಕ್ಷ. ಪ್ರಸ್ತುತಪಡಿಸುವವರು ಕಾರವಾರ ತಾಲೂಕಿನ ಬೀಣಗಾದ ಎಸ್ಎನ್ ನಾಯಕ್ ಮತ್ತು ಸಂಗಡಿಗರು. ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ 11:00 ಪ್ರಸಾರವಾಗಲಿದೆ. 11:30 ರೈಸ್ ಖಾನ್ ಅವರ ಸಿತಾರವಾದನ. 12:05 ವನಿತಾ ವಿಹಾರ. ವಿಶ್ವ ವೈದ್ಯರ ದಿನದ ಅಂಗವಾಗಿ ಜನರಕ್ಷಕರಿಗೊಂದು ನಮನ. ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಮತ್ತು ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ್ ತಾಲೂಕಿನ ನೀಲಜಿಯ ಬಾಳಪ್ಪ ಬಡಿಗೇರಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ. 1:30 ನಿಮ್ಮೊಂದಿಗೆ ನೇರ ಕಾರ್ಯಕ್ರಮ. ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು. ಪ್ರಕಟಣೆಗಳು 6:00. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ. ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗಟಿ ಅವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ತಲತ್ ಅಜೀಜ್ ಅವರಿಂದ ಗಜಲ್ ಕೇಳುತ್ತೀರಿ. 7:45. 8:00 ಮಹಿಳಾವಾಣಿ. ಕೌದಿ ಕಲಾವಿದೆ ಕಲಾವತಿ ಕಡಪಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ 8:30 ಮೂಡಿಬರಲಿದೆ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ. ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ. 10:00 ನಾಟಕ ಸಮಯದ ಹೆಜ್ಜೆ ಗುರುತು. ಮೂಲ ಹಿಂದಿ ಲೇಖಕರು ಜಿತೇಂದ್ರ ಕಬೂರ್. ಕನ್ನಡಕ್ಕೆ ಅನುವಾದಿಸಿದವರು ಎನ್ಜಿ ಗಲಗಲಿ. ನಿರ್ಮಾಣ ಅನಿಲ್ ದೇಸಾಯಿ. 11:10 ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ದಿಲ್ಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಆಕಾಶವಾಣಿ ಧಾರವಾಡ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿ ಧಾರವಾಡ, ಇದೀಗ ಯಮುನಾ ಬೆಳಗಲಿಯವರಿಂದ ಸುಗಮ ಸಂಗೀತ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿ.

0: ಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕತೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
5: ಯಮುನಾ ಆರ್ ಬೆಳಗಲಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿ.

0: ಯಮುನಾ ಆರ್ ಬೆಳಗಲಿ ಅವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುರಂದರದಾಸರ ಕೃತಿ ಹಾಗೂ ಎಂಡಿ ಗೊಗೇರಿ ಅವರ ರಚನೆ ಕೇಳಿದಿರಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಗೀತರಾಮಾಯಣ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968686.

0: ಕನ್ನಡ ಗೀತರಾಮಾಯಣದ 8ನೇ ಹಾಗೂ 9ನೇ ಹಾಡು. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್. ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ. ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ. ನಿರೂಪಣೆ ಮನೋಹರ್ ಕುಲಕರ್ಣಿ. ಹಾಡಿದವರು ರವೀಂದ್ರ ಸೋರ್ಗಾವಿ ಹಾಗೂ ಶ್ರೀನಿವಾಸ್ ಕೆ ಸವಾಯಿ.
1: ಎಳೆಯ ರಾಮಚಂದ್ರ ತಾಯಿ ಕೌಸಲ್ಯ ಮುದ್ದು ಮಗನಾಗಿ ಮಮತೆಯ ಮಗುವಾಗಿ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ. ಧಾರ್ಮಿಕ ಗ್ರಂಥಗಳನ್ನು ಓದಿದ. ತಂದೆ ದಶರಥ ಮಹಾರಾಜನ ರಾಜ್ಯಸಭೆಯಲ್ಲಿ ಬಂದು ಕುಳಿತು ರಾಜ್ಯಭಾರದ ಕೈಂಕರ್ಯಗಳನ್ನೂ ವೀಕ್ಷಿಸಿದ. ಅವನೊಡನೆ ಅನುಜರೂ ನಿಷ್ಣಾತರಾದರು. ಒಮ್ಮೆ ಸಭಾಂಗಣದಲ್ಲಿ ದಶರಥ ಮಹಾರಾಜನೊಂದಿಗೆ ಶ್ರೀರಾಮಚಂದ್ರ ಕುಳಿತಾಗ ಮಹರ್ಷಿ ವಿಶ್ವಾಮಿತ್ರರ ಆಗಮನವಾಯಿತು. ದಶರಥ ಮುನಿಗಳನ್ನು ನಮ್ರಭಾವದಿಂದ ಕೇಳಿದ. ಮುನಿವರರೇ, ತಮ್ಮ ಕಾರ್ಯವೇನು? ನನ್ನಿಂದ ನಿಮಗಾವ ಸಹಕಾರ ಬೇಕಿದ್ದರೂ ಹೇಳಿ, ಪೂರೈಸುವೆ ಎಂದು ಹೇಳಿದಾಗ ಅರಸನ ಈ ಮಾತು ವಿಶ್ವಾಮಿತ್ರ ಮುನಿಗಳಿಗೆ ಅತ್ಯಂತ ಹರ್ಷ ತಂದಿತು. ಆಗ ವಿಶ್ವಾಮಿತ್ರ ಮುನಿಗಳು ಅರಸ ದಶರಥನಿಗೆ, ತಾಯಿ ಕೌಸಲ್ಯಗೆ ಹಾಗೂ ಬಾಲಕ ಶ್ರೀರಾಮಚಂದ್ರನಿಗೆ ಈ ರೀತಿ ನುಡಿದರು.

ವಿಶ್ವಾಮಿತ್ರ ಮುನಿಗಳು ತಪೋಭಂಗ ಮಾಡುವ ರಾಕ್ಷಸರನ್ನು ದಮನಗೊಳಿಸಲು ನಿನ್ನ ಮಗ ರಾಮಚಂದ್ರನನ್ನು ನನ್ನ ಜೊತೆ ಕಳಿಸಿಕೊಡು ಎಂದು ಕೇಳಿದಾಗ ದಶರಥ ಹಾಗೂ ಶ್ರೀರಾಮಚಂದ್ರ ಮುನಿಗಳ ಈ ಬೇಡಿಕೆಗೆ ಒಪ್ಪಿದರು. ಕೈಯಲ್ಲಿ ಬಿಲ್ಲು, ಬೆನ್ನ ಮೇಲೆ ಬತ್ತಳಿಕೆ ಹೊತ್ತು ರಾಮ ಲಕ್ಷ್ಮಣರೀರ್ವರೂ ಸಿದ್ಧರಾದರು. ತಾಯಿ ಕೌಸಲ್ಯೆ ಕರ್ತವ್ಯಕ್ಕಾಗಿ ಅವರ ಮೇಲಿನ ತನ್ನ ಮಮತೆಯನ್ನು ಅದುಮಿ ಹಿಡಿದುಕೊಂಡು ವಿಜಯೀ ಭವ ಎಂದು ಅವರನ್ನು ಆಶೀರ್ವದಿಸಿ ರಾಜಕುಮಾರರನ್ನು ಬೀಳ್ಕೊಟ್ಟಳು. ಮಹಾರಾಜ ದಶರಥ

ಲೇಖನಿಗೂ ಕಳವಳ ಎನಿಸಿತು. ಆದರೂ ಕೂಡ ಮಕ್ಕಳಿಗೆ ಮುತ್ತಿಟ್ಟು ಕಳುಹಿಸಿಕೊಟ್ಟ. ಮಹರ್ಷಿ ವಿಶ್ವಾಮಿತ್ರರಂಥ ಜ್ಞಾನ ಸಂಪನ್ನರ ಜೊತೆ ರಾಮಲಕ್ಷ್ಮಣರು ತಮ್ಮ ಪ್ರಥಮ ಪರಾಕ್ರಮಕ್ಕಾಗಿ ಅರಮನೆಯಿಂದ ಹೊರಹೊರಟರು. ಮಹರ್ಷಿಗಳ ಉಪದೇಶಗಳನ್ನು ಕೇಳುತ್ತಾ ಸಾಗಿದ್ದ ಇವರು ಮಲದ ಕರುಷ ಪ್ರದೇಶಕ್ಕೆ ಬಂದರು. ಆಗ ಒಮ್ಮಿಂದೊಮ್ಮೆಲೆ ಸಿಡಿಲೆರಗುವಂತೆ ಭೀಷಣ ಸಪ್ಪಳ ಕೇಳಿಸಿತು. ಮಹಾಭಯಂಕರ ರಾಕ್ಷಸಿಯೊಬ್ಬಳು ಇವರನ್ನು ದಾರಿಯಲ್ಲಿ ಅಡ್ಡಗಟ್ಟಿ ನಿಂತಳು. ಕೂಡಲೇ ಮಹರ್ಷಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಬಿಲ್ಲು ಏರಿಸು, ಹೊಡೆ ಆ ರಾಕ್ಷಸಿಯನ್ನು ಎಂದು ಆಜ್ಞಾಪಿಸಿದರು.

ಬಾಣವ ಜೋಡಿಸು ತಾಡಿಗೆಯ ಛೇದಿಸು ರಾಮಚಂದ್ರ ತಡೆಯುವುದೇ ಇಂತುನಿ ಬಿಡಲು ಆ ಬಾಣವ ನೀನೆ ಸಾವಿವಳಿಗೆ ಮನದಿನ ಬಲ್ಲವ ಜನ ಸೌಖ್ಯ ವಿರೆಗಮ್ಯ

ಜೋಡಿಸು ತಾಟಿಕೆಯ ಛೇದಿಸು ರಾಮಚಂದ್ರ ಭಾವಿ ಪಳು ಶಾಕಿನಿ ಕ್ರೋಧವನು ಕಾರುತ ಮೂಕವಳ ನರಕಕ್ಕೆ ಈ ಕ್ಷಣವೇ ಸಾರುತ ನೋಡಿ ಈ ವಿಕ್ರಮ ನೋಡಿ ಈ ವಿಕ್ರಮ ದೇವ

0: ಕೇಳಲಿದ್ದೀರಿ ಕನ್ನಡ ಗೀತ ರಾಮಾಯಣದ ಮುಂದಿನ ಭಾಗ.
1: ಆಕಾಶವಾಣಿ ಧಾರವಾಡ, ಈಗ ಸಮಯ 9:30 ಇದೀಗ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ, ಅರೇ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಕೇಳುಗರೇ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್.

0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
1: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಗಂಟೆಗೆ

0: 8836
1: ಮೂಕಿ ಸಿನಿಮಾ ಚಾಕಿ ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಅದೃಷ್ಟವಂತ ಚಿತ್ರದು. ಕೇಳಿ ಬರಲಿರುವ ಸ್ವರಗಳು ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರದು.

ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.

ಎಸ್ ಜಾನಕಿ ಅವರು ಹಾಡಿರುವ ರಾಮಲಕ್ಷ್ಮಣ ಚಿತ್ರದ ಗೀತೆ

ನಂದನ ಕಾರ್ಯಕ್ರಮದ ಕೊನೆಯ ಕಾಣಿಕೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬರಲಿರುವ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
4: ಈಗ ಕೇಳಿ ಯಕ್ಷಗಾನ ವಾಲಿಮೋಕ್ಷ ಸನ್ನಿವೇಶ. ಪ್ರಸ್ತುತಪಡಿಸುವವರು ಕಾರವಾರ ತಾಲೂಕಿನ ಬೀಣಗಾದ SN ನಾಯಕ್ ಮತ್ತು ಸಂಗಡಿಗರು.

0: ಸುಗ್ರೀವ
1: ಶ್ರೀರಾಮಚಂದ್ರ,
0: ಈ ಋಷ್ಯಮೂಕಾದ್ರಿಗೆ ನನ್ನನ್ನು ನೀನು ಕರೆಸಿಕೊಂಡೆ. ಸಾಧ್ಯಂತವಾದಂತಹ ನಿನ್ನ ಜೀವನದ ಘಟನೆಗಳೆಲ್ಲವನ್ನೂ ನನ್ನ ಪಾಲಿಗೆ ವಿಸ್ತರಿಸಿದೆ. ನಿನ್ನ ಅಣ್ಣನಾದಂಥ ವಾಲಿಯಿಂದ ನಿನಗುಂಟಾದಂತಹ ವಿಪ್ಲವವನ್ನು ನನ್ನ ಪಾಲಿಗೆ ತೋಡಿಕೊಂಡೆಯಲ್ಲ.
1: ಸರಿ,
0: ಎಲ್ಲವನ್ನೂ ಕೇಳಿಸಿಕೊಂಡ ನಂತರದಲ್ಲಿ ವಾಲಿಯೊಬ್ಬ ಅನ್ಯಾಯಗಾರ, ಅಧರ್ಮಿ ಎನ್ನುವುದನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ತಾ ಇದ್ದೇನೆ. ನಿನ್ನ ಮಡದಿಯಾದಂಥ ರುಮಿಯನ್ನು ಬಲಾತ್ಕಾರವಾಗಿ ತನ್ನ ಅಂಕಿತದಲ್ಲಿಟ್ಟುಕೊಂಡಿರುವಂತಹ ವಾಲಿಯನ್ನು ನಿಗ್ರಹಿಸುವುದು ಸೂಕ್ತ ಅನ್ನುವ ಹಾಗೆ ನಿರ್ಧಾರಕ್ಕೆ ಒಳಪಟ್ಟಿದ್ದೇನೆ. ಆದ್ದರಿಂದ ನೀನು ಹೇಳ್ತಾ ಇದೆಯಲ್ಲ, ದೇವತೆಗಳು ಸಹ ಭೀತಿ ಪಡ್ತಾ ಇದ್ದಾರೆ ಅಣ್ಣನಾದಂಥ ವಾಲಿಗೆ ಅನ್ನುವ ಹಾಗೆ.
1: ಮಹಾಪರಾಕ್ರಮಿ
0: ಸುಗ್ರೀವ, ಇದೋ ನಿನ್ನನ್ನು ಮಿತ್ರನನ್ನಾಗಿ ಪರಿಗ್ರಹಿಸಿ ಹೇಳ್ತಾ ಇದ್ದೇನೆ. ಹೆದರಬೇಕಾದಂತಹ ಅಗತ್ಯ ಇಲ್ಲ. ಆ ನಿನ್ನ ಅಣ್ಣನಾದಂತಹ ದುಷ್ಟರಾದಂತಹ ವಾಲಿಯನ್ನು ಸಮರಮುಖದಲ್ಲಿ ಮರ್ದಿಸಿ ಕೊಡ್ತೇನೆ, ಅವನನ್ನ ಯುದ್ಧಕ್ಕೆ ಆಹ್ವಾನಿಸು.
1: ಶ್ರೀರಾಮಚಂದ್ರ, ನೀನು ಹೇಳಿದ ಎಲ್ಲ ಮಾತುಗಳು ನನಗೆ ಅರ್ಥವಾಯಿತು. ಆದರೆ ಅಣ್ಣನಾದ ವಾಲಿಯ ವಿಷಯದಲ್ಲಿ ನನಗೆ ಸ್ವಲ್ಪ ಸಂಶಯ ಇದೆ.
0: ಯಾವ ಸಂಶಯ ಸುಗ್ರೀವ?

0: ಓ ರಾಘವ ಮಹಾವೀರ,
1: ಸುಗ್ರೀವ,
0: ಸೂರ್ಯ ವಂಶಜರು ಸತ್ಯವಂತರು ಧರ್ಮವಂತರು ಮಹಾಪರಾಕ್ರಮಿಗಳು ಎಂಬುದು ನನ್ನ ಕೇಳಿದ್ದೇನೆ. ಆದರೆ ನನ್ನ ಅಣ್ಣನ ವಿಷಯದಲ್ಲಿ ನನಗೆ ಸ್ವಲ್ಪ ಸಂಶಯ.
1: ಏನದು?
0: ನೀವೊಬ್ಬರು ದೊಡ್ಡ ಮಹಾವೀರ ಪರಾಕ್ರಮಿಗಳೆಂದು ಅರ್ಥವಾದರೂ ನನ್ನ ಅಣ್ಣನ ಬಗ್ಗೆ ನನಗೆ ಭಯ ಇದೆ. ಯಾಕೆಂತ ಹೇಳಿದರೆ ನನ್ನ ಅಣ್ಣನ ಪರಾಕ್ರಮವನ್ನು ಹೇಳುವುದಾಗಿದ್ದರೆ, ಇದು ಆ ದುಂದುವೆಯ ಒಡಲು ಬಿದ್ದಿರುವ ಈ ದುಂದುವೆಯ ಒಡಲನ್ನ ನನ್ನ ಅಣ್ಣ ಒಂದು ಮೊಳ ಎತ್ತಿ ಬಿಸಾಡುತ್ತಾನೆ. ಹಾಗೆಯೇ ಸಪ್ತ ತಾಳಿಯ ಮರಗಳನ್ನ ಒಂದೇ ಬಾಣದಿಂದ ಅವನು ಅದನ್ನು ಕೆಡಹುತ್ತಾನೆ. ಹೀಗೆ ಆತನ ಪರಾಕ್ರಮ

0: ಸಾಹಸದ ಕುರಿತು ನೀವೇನಾದರೂ ನನಗೆ ತೋರಿಸಿಕೊಟ್ರೆ ಆ ಧೈರ್ಯದಿಂದ ನನ್ನ ಅಣ್ಣನನ್ನು ಕರೆಯಬಹುದು.
1: ಸುಗ್ರೀವ ಹೆದರಬೇಕಾದಂತಹ ಅಗತ್ಯ ಇಲ್ಲ, ಇದು ಈ ಕ್ಷಣದಲ್ಲಿ ಮಾಡಿ ತೋರಿಸ್ತೇನೆ.

0: ಸುಗ್ರೀವ
1: ಇದು
0: ನಿನ್ನ ಸಂಶಯ ನಿವಾರಣೆಗಾಗಿ ಇದು ನನ್ನ ಕಾಲ ತುದಿಯಿಂದ ದುಂದುಬಿಯ ಒಡಲನ್ನ ಈ ರೇಳ ಆಚರದತ್ತ ಒಗೆದಿದ್ದೇನೆ ದಿವ್ಯವಾದಂತಹ ಮಾರ್ಗಗಳಿಂದ ಸಪ್ತ ತಾಳೆಯ ವೃಕ್ಷಗಳನ್ನು ಕಡಿದಿಟ್ಟಿದ್ದೇನೆ ಕರಡಿನಾಡನಾದಂತಹ ವಾಲಿಯನ ಯುದ್ಧಕ್ಕೆ.
1: ಶ್ರೀರಾಮಚಂದ್ರ ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ, ಈಗ ನನಗೆ ಧೈರ್ಯ ಬಂದಿದೆ, ಇದು ನನ್ನ ಅಣ್ಣನಾದ ವಾಲಿಯನ್ನ ಯುದ್ಧಕ್ಕೆ ಆಹ್ವಾನಿಸ್ತೇನೆ. ಅಣ್ಣೋ ವಾಲಿ
2: ಕಿಷ್ಕಿಂದೆಯ ಮಹಾದ್ವಾರದತ್ತ ಧ್ವನಿಯೊಂದು ನನ್ನನ್ನ ಯುದ್ಧಕ್ಕಾಗಿ ಆಹ್ವಾನಿಸ್ತಾ ಇದೆಯಲ್ಲ, ಅದಾರದು ಎಂದು ವಿಚಾರಿಸಿದರೆ ಬೇರೆ ಯಾರದು ಅಲ್ಲ, ನನ್ನ ಸಹೋದರನಾದಂತ ಸುಗ್ರೀವ ಮಹಾದ್ವಾರಕ್ಕೆ ಬಂದು ನನ್ನನ್ನು ಕರೆಯುತ್ತಾ ಇದ್ದಾನೆ. ಬುದ್ಧಿ ಇಲ್ಲದವ, ಹೋಗಿ ಅವನಿಗೆ ಬುದ್ಧಿ ಹೇಳಲೇಬೇಕು, ಹೋಗಿ ತಡೆಯುತ್ತೇನೆ, ತಡ ಇಲ್ಲ. ಸುಗ್ರೀವ

0: ಸುಗ್ರೀವ
1: ಅಣ್ಣ ವಾಲಿ,
0: ಈ ವಾಲಿಯನ್ನು ಯುದ್ಧಕ್ಕಾಗಿ ಆಹ್ವಾನಿಸುವಷ್ಟು ಮುಂದುವರಿಯುತ್ತಾ ಇದೆಯಲ್ಲ.
1: ಸರಿ,
0: ನಿನ್ನ ಧೈರ್ಯವನ್ನು ಕಂಡು ಆಶ್ಚರ್ಯ ಪಡ್ತಾ ಇದ್ದೇನೆ,
1: ಮೆಚ್ಚುಗೆ ಪಡೆಯಲ್ಲ.
0: ಯಾಕೆಂದ್ರೆ ಎಷ್ಟೋ ಬಾರಿ ನಿನಗೆ ದಂಡಿಸಿದ್ದೇನೆ, ಹೊಡೆದೋಡಿಸಿದ್ದೇನೆ. ಬೇಡ, ಈ ವಾಲಿಯ ಸಂಗಡ ಹುಡುಗಾಟಿಕೆಯನ್ನು ಮಾಡಬೇಡ, ಮತ್ತೆ ಮತ್ತೆ ನನ್ನ ನೆಮ್ಮದಿಯನ್ನು ಹಾಳು ಮಾಡಬೇಡ ಎಂದು ಸಾರಿ ಹೇಳಿದರು. ಮತ್ತೆ ನನ್ನನ್ನು ಕರೆಯುತ್ತಾ ಇದ್ದೀಯಲ್ಲ, ಯಾಕಾಗಿ ಬಂದೆ? ಯಾವ ಧೈರ್ಯವನ್ನಿಟ್ಟುಕೊಂಡು ಬಂದೆ ಹೇಳು?
1: ಯಾಕಾಗಿ ಕರೆದೆ ಎಂಬ ಪ್ರಶ್ನೆಯೇ

0: ಅಣ್ಣ ವಾಲಿ
1: ಸುಗ್ರೀವ,
0: ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನ ನೀನು ಎತ್ತಾ ಇದ್ದೀಯ, ಯಾಕೆ ಕರೆದೆ ಎನ್ನುವುದಾಗಿ. ಇದೆಲ್ಲವೂ ನಿನಗೆ ಗೊತ್ತಿದ್ದಂತಹ ವಿಷಯ.
1: ಏನದು?
0: ನನ್ನ ಸತಿಯಾಗಿರುವಂತಹ ನನ್ನ ಅರ್ಧಾಂಗಿಯಾದ ರುಮಿಯನ್ನ ನೀನು ಇಟ್ಟುಕೊಂಡಿದ್ದೀಯ. ಅದನ್ನ ಕೇಳುವುದಕ್ಕಾಗಿಯೇ ನಾನು ಬರುತ್ತಾ ಇದ್ದೇನೆ. ನನ್ನ ಸತಿಯಾದ ಅರ್ಧಾಂಗಿಯಾದ ಆ ರುಮಿಯನ್ನ ತಕ್ಷಣ ಕೊಟ್ಟು ನೀತಿವಂತನಾಗಿ ಬಾಳಬೇಕೆಂದೇ ನನ್ನ ಆಶಯ. ಆದ್ದರಿಂದ ಇದೋ ನನ್ನ ಮಡದಿಯನ್ನು ಒಪ್ಪಿಸು.
1: ಸುಗ್ರೀವ, ನಿನಗೆಷ್ಟು ಬಾರಿ ಹೇಳಿದರೂ ಬುದ್ಧಿ ಬಾರದು. ಯಾಕೆಂದ್ರೆ ನಿನ್ನ ಮಾನಿನಿಯನ್ನ ನಾನು ಸೆಳೆದಿಟ್ಟುಕೊಂಡಿದ್ದೇನೆ ಎನ್ನುವುದು ನಿನ್ನ ಆಕ್ಷೇಪ.
0: ಅನ್ಯಾಯ.
1: ನಿನಗೆ ಹಿಂದೊಮ್ಮೆ ಮದುವೆ ಮಾಡಿಸಿದವ ನಾನು. ಆದರೂ ಈ ರೀತಿಯಾದಂತಹ ಶಿಕ್ಷೆಯನ್ನು ನಿನ್ನ ಪಾಲಿಗೆ ನೀಡಿದ್ದೇನೆ ಯಾಕೆ ಎಂದು ನೀನು ವಿಚಾರಿಸಲಿಲ್ಲ. ಅದು ನನ್ನ ಸಾವನ್ನು ಬಯಸಿ ಅಂದು ಆ ಗುಹೆಯ ದ್ವಾರದಲ್ಲಿ ಕಲ್ಲನ್ನಿಕ್ಕಿ ವಾಲಿಯ ನಾಶಕ್ಕಾಗಿ ಹಾತೊರೆದವ ನೀನು. ಆದುದರಿಂದಾಗಿ ಈ ಶಿಕ್ಷೆಯನ್ನು ನಿನ್ನ ಪಾಲಿಗೆ ನೀಡ್ತಾ ಇದ್ದೆ.

ಹೇಳುತ್ತೇನೆ. ಯಾವ ವಾಲಿಯ ವಧೆ ಮಾಡಿ ಸಮಸ್ತ ವಾನರ ಅಧಿಪತಿಯಾಗಿ ಮೆರೀಬೇಕು ಎಂದು ಭಾವಿಸಿದ್ದೀಯೋ ಆ ನಿನ್ನ ದುರ್ನೀತಿಗಾಗಿ ಕೊಟ್ಟಂತಹ ಶಿಕ್ಷೆ ಇದು. ಅಲ್ಲದೆ ಹೋದರೆ ಸಹೋದರನಾದಂತಹ ನಿನ್ನ ದಾಂಪತ್ಯ ಸಾಗಬೇಕು ಎಂದು ಇಚ್ಛಿಸಿದವ ನಾನು. ಹೆಚ್ಚೇಕೆ, ಹೆಣ್ಣಿನ ಬಯಕೆ ನನಗಿದ್ದರೆ ಹೆಣ್ಣೋಳುವ ಆರ್ತನಾದಕ್ಕಾಗಿ ರಕ್ಷಣೆಗಾಗಿ ಧಾವಿಸಿದಂಥ ವಾಲಿಯ ವ್ಯಕ್ತಿತ್ವವನ್ನು ಅರಿಯದೆ ಮತ್ತೆ ಮತ್ತೆ ಒಂದು ಕೇಳ್ತಾ ಇದ್ದೀಯಲ್ಲ, ನಾನು ನಿನಗೆ ಸತಿಯನ್ನು ಖಂಡಿತವಾಗಿ ಕೊಡುವುದಿಲ್ಲ, ಇದು ನಿನಗೆ ನೀಡಿದ ನಾನು ನೀಡಿದಂಥ ಶಿಕ್ಷೆ ಎಂದು ಭಾವಿಸಿಕೋ. ಇದೋ ನಿನ್ನಲ್ಲೇಕೆ ಮಾತು, ಮಾತನ್ನು ಮಿಗುವರಲಿಕ್ಕೆ ಬಿಡುವುದಿಲ್ಲ. ಕಾಣುತ್ತಿರುವ ಮರವೊಂದನ್ನು ಮುರಿದು ಆಘಾತವಾಗಿ ನಿನ್ನ ತಲೆ ಮೇಲೆ ಬಡಿತಾ

0: ಎಣಕವಲ್ಲ ಎಂದು ಮುಂದುವರಿದು ನನ್ನನ್ನ ಯುದ್ಧಕ್ಕೆ ಆಹ್ವಾನಿಸಿ ನಾಲ್ಕು ಪೆಟ್ಟು ಬಿದ್ದ ಕ್ಷಣ ಧರಾತಲದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀಯಲ್ಲ ಸುಗ್ರೀವ, ಇದೋ ಈ ಕಾಲದಲ್ಲಿ ನಿನ್ನನ್ನು ಒದ್ದು ಕೊಲ್ಲಬಹುದಿತ್ತು. ನಾನು ನಿನ್ನನ್ನು ನಾಶಪಡಿಸಿದರೆ ಕೇಳುವವರಾರು, ಆದರೂ ಯಾಕೋ ಮನಸ್ಸು ಬಾರದು. ಬುದ್ಧಿ ಬರಲಿ ಅಂತ ನಿನಗೆ ಮತ್ತೊಮ್ಮೆ ಬಿಡ್ತಾ ಇದ್ದೇನೆ. ಆದರೆ ಮತ್ತೊಮ್ಮೆ ನಮ್ಮ ಮಹಾದ್ವಾರಕ್ಕೆ ಬಂದು ನೀನು ಕರೀಬಾರದು. ಆದ್ದರಿಂದ ಒಂದಲ್ಲ ಒಂದು ಎರಡೂ ಕಾಲಿನಿಂದ ನಿನಗೆ ಒದೆದಿದ್ದೇನೆ. ಎಚ್ಚರಿಕೆ, ಇನ್ನೊಮ್ಮೆ ಈ ಮಹಾದ್ವಾರದ ಕಡೆಗೆ ಮುಖ ಮಾಡಿ ಬಂದರೆ, ನನ್ನನ್ನು ಕರೆದರೆ ನಿನ್ನ ಜೀವ ಹೋದೀತು. ಎಚ್ಚರ, ಹೋಗು ಬದುಕ.
1: ಅಬ್ಬಬ್ಬಾ.

ಅಬ್ಬಬ್ಬ, ಸಾಕು ಸಾಕಾಗಿ ಹೋಯಿತು. ಆ ಮಟ್ಟಿಗೆ ನನ್ನ ಅಣ್ಣ ಎಷ್ಟಕ್ಕೂ ಬೇಕು. ನನ್ನ ಪ್ರಾಣವನ್ನಾದರೂ ಬಿಟ್ಟು ಹೋದ್ನಲ್ಲ ಎಂಬುದೇ ಸಮಾಧಾನ. ಆದರೆ ನನ್ನನ್ನು ರಕ್ಷಿಸುವುದಕ್ಕಾಗಿ ಆ ರಾಮದೇವ ಇಲ್ಲಿಯೇ ಇದ್ದನಲ್ಲ, ಎಲ್ಲ ಹೋದ ಆತ ನೋಡ್ತೇನೆ.

0: ಓ ರಾಮದೇವ
1: ಸುಗ್ರೀವ,
0: ನಂಬಿ ಕೆಟ್ಟೆ ನಾನು.
1: ಯಾಕೆ ನಂಬಿದೆ?
0: ಇಲ್ಲಿಯವರೆಗೆ ಸಂತೋಷದಿಂದ ಇದ್ದವ ನಾನು, ಮತ್ತೆ ಅಣ್ಣನಿಂದ ಪೆಟ್ಟು ತಿನ್ನುವ ಸಂದರ್ಭ ಒದಗಿ ಬಂತು. ಶ್ರೀರಾಮ, ನನ್ನ ವೈರಿಯ ಮುಂದೆ ನೀನು ನಿಲ್ಲಿಸಿ ಆ ಹೊಡೆಯುವುದನ್ನು ಬಡೆಯುವುದನ್ನು ನೋಡುತ್ತಾ ಚೆನ್ನಾಗಿ ನಿಂತು ನೋಡಿದೆಯಲ್ಲ ರಾಮ, ಯಾರಿಗೆ ಬೇಕಾಗಿತ್ತು ಇದು? ಆದರೆ ಸೂರ್ಯವಂಶಜರು ಸತ್ಯವಂತರು, ಧರ್ಮವಂತರು, ಮಹಾಪರಾಕ್ರಮಿಗಳು ಎನ್ನುವುದನ್ನು ಕೇಳಿದ್ದೇನೆ. ಅದರಲ್ಲಿಯೂ ಆಡಿದಂತೆ ನಡೆಸಿಕೊಡುವವರು ಎನ್ನುವುದನ್ನು ಕೇಳಿದ್ದೇನೆ. ಆದರೆ ಇಲ್ಲಿ ಪ್ರಯೋಜನ ಬಾರಲೇ ಇಲ್ಲ. ನನ್ನ ಅಣ್ಣನ ಆರ್ಭಟಿಗೆ ನೀವು ಹೆದರದ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಹೀಗೆ?
1: ಸುಗ್ರೀವ, ಧೈರ್ಯ ತಾಳು, ಧೈರ್ಯ.

0: ಸುಗ್ರೀವ
1: ರಾಮದೇವ
0: ಧೈರ್ಯ ತಾಳು, ನಿನ್ನ ಪಾಲಿಗೆ ಮೋಸ ಆಯಿತು. ನಾನು ರಾಮನನ್ನು ನಂಬಿ ಕೆಟ್ಟೆ ಎಂದು ಗೋಳು ಕರೆಯುತ್ತಾ ಇದ್ದೀಯಲ್ಲ, ಅವಶ್ಯಕತೆ ಇಲ್ಲ. ಕೆಲವೊಂದು ಸಂದರ್ಭಗಳೇ ಹಾಗೆ, ಅನಿವಾರ್ಯವಾದಂತಹ ಪ್ರಸಂಗಗಳನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆಯೋ ಸುಗ್ರೀವ.
1: ಅಂಥದ್ದೇನು?
0: ಸೂರ್ಯವಂಶದಲ್ಲಿ ಹುಟ್ಟಿ ಧರ್ಮ ರಕ್ಷಕರಾಗಿ ಸತ್ಯ ಪರಂತಪನಾಗಿ ಅರಣ್ಯ ವ್ರತವನ್ನ ವ್ರತವನ್ನಾಗಿ ಕೈಗೊಂಡಿರುವಂತಹ ಈ ರಾಮ ಎಂದು ತಪ್ಪು ಮಾಡಲಾರ, ಅನ್ಯಾಯ ಮಾಡಲಾರ. ಒಂದು ವೇಳೆ ನನಗೆ ಮೋಸ ಮಾಡುವವನೇ ನಾನಾಗಿದ್ದರೆ, ನೀನು ಬಿದ್ದು ಅಳುತ್ತಿರುವಾಗ ನಾನು ಇಲ್ಲಿ ಇರ್ತೇ ಇರಲಿಲ್ಲ, ಎಲ್ಲಿಗೋ ಹೋಗಿ ಬಿಡ್ತಾ ಇದ್ದೆ. ಹಾಗೆ ಮಾಡಲಿಲ್ಲ, ನಿಂತು ಈ ಎಲ್ಲ ಘಟನಾವಳಿಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ನೋಡ್ತಾ ಇದ್ದೇನೆ. ಹಾಗೆಯೇ ನೇರವಾಗಿ ನಿನ್ನ ನೀನು ಹೇಳಿದ ಹಾಗೆ ವಾಲಿಯ ಮೇಲೆ ನಾನು ಬಾಣಪ್ರಯೋಗಕ್ಕೆ ಮುಂದಾಗಲಿಲ್ಲ. ಅದಕ್ಕೆ ಬಲವಾದಂತಹ ಕಾರಣ ಇದೆ.
1: ಏನದು
0: ಸುಗ್ರೀವ? ವಾಲಿಯ ಜೀವನದ ಘಟನೆಗಳನ್ನ ನೀನು ನನ್ನ ಪಾಲಿಗೆ ಹೇಳ್ತಾ ಬಂದಿರುವಾಗ ಎಲ್ಲವನ್ನೂ ಸಾಧ್ಯಂತವಾಗಿ ಹೇಳಿದ್ದಿ. ವಾಲಿ ಮಹಾಪರಾಕ್ರಮಿ, ಅವನ ಗಾಂಭೀರ್ಯ, ಅವನ ನಡಿಗೆ ಎಲ್ಲವನ್ನೂ ನನ್ನ ಪಾಲಿಗೆ ವಿಸ್ತರಿಸಿದ್ದಿ. ಮಾತ್ರ ಅಲ್ಲ, ನಿನಗೆ ಅವನಿಂದುಂಟಾದಂತಹ ಎಲ್ಲ ಅನ್ಯಾಯವನ್ನು ವಿವರಿಸಿದ್ದಿ. ಆದರೂ ಒಂದನ್ನು ಮಾತ್ರ ನೀನು ಮರೆತಿದ್ದಿ ನನ್ನ ಪಾಲಿಗೆ ಹೇಳಲಿಕ್ಕೆ. ಯಾವುದದು ಹೇಳು? ವಾಲಿ ಹೇಗಿದ್ದಾನೆ ಅಂತ ನೀನು ಹೇಳಲಿಲ್ಲ.
1: ಓಹೋ,
0: ನಾನು ಕೇಳಲಿಲ್ಲ. ಈಗ ನಿಮ್ಮಿಕ್ಕರ್ತರ ಯುದ್ಧ ನಡೆಯುತ್ತಿರುವಾಗ ಕಣ್ಮುಟ್ಟ ನಾನು ನೋಡಿದ್ದ ದೃಷ್ಟಾಂತ ಇದು. ನೀನು ವಾಲಿ ಇಬ್ಬರನ್ನು ನೋಡಿದಾಗ ಒಂದೇ ಸಮನಾಗಿ ಕಾಣ್ತಾ ಇದ್ದೀರಿ, ಒಂದೇ ಆಳ್ತನ, ಒಂದೇ ರೂಪ. ಯಾರು ವಾಲಿ, ಯಾರು ಸುಗ್ರೀವ ಅನ್ನುವುದನ್ನು ಈ ನಿಮ್ಮ ದ್ವಂದ್ವ ಯುದ್ಧದಲ್ಲಿ ನಾನು ಪರಿಗಣಿಸಲಾರದೇ ಹೋದೆ. ಒಂದು ವೇಳೆ ನಾನು ಬಿಟ್ಟಂತಹ ಮಾರ್ಗಣ, ವಾಲಿಗೆ ಬಿಟ್ಟ ಮಾರ್ಗಣ ಸುಗ್ರೀವನಿಗೆ ತಾಗಿ ಮೋಸವಾಗಿ ಹೋಗಿದ್ರೆ ನಾನು ಅನ್ಯಾಯ ಮಾಡಿದಂತಾಗುವುದಿಲ್ಲವೇ ಸುಗ್ರೀವ? ಆದ್ದರಿಂದಾಗಿ ನಿರ್ಧಾರಿತವಾದಂತಹ ಈ ರೂಪಭೇದವನ್ನು ಪರಿಕಲ್ಪಿಸಿಯೇ ಬಾಣಪ್ರಯೋಗ ಮಾಡಬೇಕು ಅನ್ನುವಂತಹ ಸಿದ್ಧಾಂತದ ಮೇರೆಗೆ ಈ ಸಲ ತಡೆದಿದ್ದೇನೆ. ನೀನು ಯೋಚನೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಅನುಜನಾದಂತಹ ಲಕ್ಷ್ಮಣನಲ್ಲಿ ಗಜ ಪುಷ್ಪದ ಮಾಲೆಯನ್ನ ಸಿದ್ಧಪಡಿಸಿ ನಿನ್ನ ಕೊರಳಿಗೆ ಹಾಕಲಿಕ್ಕೆ ಹೇಳಿದ್ದೇನೆ. ಇದು ನಿನ್ನ ಗುರುತು. ಈ ಮುಂದೆ ನಡೆಯಬಹುದಾದಂತಹ ಯುದ್ಧದಲ್ಲಿ ಇಂಥವರೇ ಸುಗ್ರೀವ ಅನ್ನುವುದನ್ನು ಗುರುತಿಸಲು, ಇಂಥವರೇ ವಾಲೆ ಎನ್ನುವುದನ್ನು ಪರಿಭೇದಿಸಲು ಈ ಮಾಲೆ ಸಾಕ್ಷಿಯಾಗಲಿಕ್ಕಿದೆ. ಆದ್ರಿಂದ ಹೆದರಬೇಕಾದ ಅಗತ್ಯ ಇಲ್ಲ. ವಾಲೆಯನ್ನು ಕರೆ ಪುನಃ ಯುದ್ಧಕ್ಕೆ.
1: ಓ ಶ್ರೀರಾಮಚಂದ್ರ,
0: ಹಾ,
1: ಈ ಪಶುಗಳನ್ನ ಬಲಿ ಕೊಡುವಂತಹ ಸಂದರ್ಭದಲ್ಲಿ

0: ಇಂತಹ ಮಾಲೆಗಳನ್ನ ಹಾಕ್ತಾರೆ, ಹಾಗೆ ನನ್ನ ಬಲಿ ಕೊಡುವುದಕ್ಕಾಗಿ ಮುಂದೆ ಹೋಗ್ತೀಯೋ ಹೇಗೆ ಎಂಬ ಸಂಶಯ ಮತ್ತೊಂದು.
1: ಸುಗ್ರೀವ, ಇದು ನಿನ್ನ ಬಲಿಹರಣ ಆಗಲಿಕ್ಕಿಲ್ಲ, ಇದು ನಿನಗೆ ಬಹುಮಾನವಾಗಿ ಈ ಮಾಲೆಯನ ಪಾಲಿಗೆ ವರಪ್ರದಾನ ಆಗಲಿಕ್ಕಿದೆ. ಆದ್ರಿಂದ ಕರೆಯವಾಲಿಯನ್ನ
0: ಸರಿ ಹಾಗಿದ್ರೆ ಧೈರ್ಯ ಬಂದಿದೆ, ಈಗ ನನ್ನ ಅಣ್ಣನನ್ನ ಕರೀತೇನೆ. ಅಣ್ಣ ವಾಲಿ
2: ಮತ್ತೊಮ್ಮೆ ಸುಗ್ರೀವ ಬಂದು ಯುದ್ಧಕ್ಕಾಗಿ ನನ್ನ ಕರೀತಾ ಇದ್ದಾನೆ. ಹೊರಟು ಬಿಡುವಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ತಾರೆ ಬಂದು ಅಡ್ಡ ನಿಂತು ನನ್ನನ್ನು ತಡೆದು ಹೇಳಿದ್ಲು, ಶ್ರೀರಾಮನಂತೆ ದಶರಥನ ಗಂಧನಂತೆ ಆ ಸುಗ್ರೀವನ ಸಖ್ಯವನ್ನು ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ಸುಗ್ರೀವನಿಗೆ

ಮತ್ತೊಮ್ಮೆ ಸುಗ್ರೀವ ಬಂದು ಯುದ್ಧಕ್ಕಾಗಿ ನನ್ನನ್ನು ಕರೀತಾ ಇದ್ದಾನೆ. ಹೊರಟು ಬಿಡುವಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ತಾರೆ ಬಂದು ಅಡ್ಡ ನಿಂತು ನನ್ನನ್ನು ತಡೆದು ಹೇಳಿದ್ಲು, ಶ್ರೀರಾಮನಂತೆ ದಶರಥನ ಗಂಧನಂತೆ ಆ ಸುಗ್ರೀವನ ಸಖ್ಯವನ್ನು ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ಸುಗ್ರೀವನಿಗೆ ಅನುಗ್ರಹ ಮಾಡುವ ಸಲುವಾಗಿ ನನ್ನನ್ನು ಮರ್ದಿಸುವ ಸಲುವಾಗಿ ಗೆಳೆತನ ಮಾಡಿದ್ದಾನಂತೆ, ಅಂಗದನು ಬಂದು ತಿಳಿಸಿದ್ದಾನೆಂದು ತಾರೆ ಹೇಳಿದ್ಲು. ವಿಚಾರ ಮಾಡಿದೆ, ಅವನೊಬ್ಬ ಸತ್ಯವಂತನಾಗಿದ್ದರೆ, ಘನವಂತನಾಗಿದ್ದರೆ, ಪೂರ್ವಾಪರವಾದಂತಹ ಜ್ಞಾನವುಳ್ಳವನಾಗಿದ್ದರೆ, ನೀತಿಯುತನಾದರೆ, ನ್ಯಾಯವನ್ನೇ ಕೊಡಿಸುವವನಾದರೆ ಯಾಕಿರಬಾರದು ಅವನು ಪಕ್ಷದಲ್ಲಿ? ಆಕ್ಷೇಪ ಇಲ್ಲ. ಹಾಗೆಂತ ನನ್ನಲ್ಲಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಲಿಲ್ವಲ್ಲ. ಆದುದರ ದೆಸೆಯಿಂದಾಗಿ ಸುಗ್ರೀವ ಕರೆದ ಕ್ಷಣ ಹೋಗಬೇಕಾದದ್ದು ವೀರೋಚಿತವಾದಂತಹ ಮಾರ್ಗ. ಆದ್ದರಿಂದ ಪುರದ ರಕ್ಷಣೆಗೆ ಅಂಗದನನ್ನು, ಜಾಂಬವನನ್ನು, ಸುಷೇಣನನ್ನು ನೇಮಿಸಿದ್ದೇನೆ. ತಡ ಮಾಡುವುದಿಲ್ಲ, ಸುಗ್ರೀವನ ಧ್ವನಿಗೆ ಪ್ರತಿಧ್ವನಿಯಾಗಿ ಹೋಗಿ ಮಾತನಾಡಿಸ್ತೇನೆ. ಸುಗ್ರೀವ

0: ಏನು ಹೇಳಲಿ ನಿನಗೆ? ಮತ್ತೆ ಮತ್ತೆ ಬಂದು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಿ. ಬೇಡ ಬದುಕಿಕೋ ಎಂದು ಕಾಲಿನಿಂದ ಒದೆದು ಕಲಿಸಿದರು. ಮತ್ತೆ ನನ್ನಲ್ಲಿ ಬಂದು ಯುದ್ಧವನ್ನು ಮಾಡ್ತಾ ಇದ್ದೀಯಲ್ಲ, ಏನು ಹೇಳಬೇಕು? ಈ ಸಲ ನಿನಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತೇನೆ. ಬೇಡ ಎಚ್ಚರಿಕೆ.
1: ಎಚ್ಚರಿಕೆ.

0: ನನ್ನೇ ಧೂರ್ತನ ಸಂಭವಿಸ್ತಾ ಇದೀಯ, ಧೂರ್ತ ನೀನೇ ಇದೀಯ. ನನ್ನ ಅರ್ಧಾಂಗಿ ಆದ ರುಮಿಯನ್ನ ಇಟ್ಟುಕೊಂಡದ್ದಲ್ಲದೆ ಧೂರ್ತತನವನ್ನ ಎಸಗ್ತಾ ಇದೀಯ. ತಕ್ಷಣ ನನ್ನ ಸತಿಯನ್ನ ಕೊಡುವ ಒಲ್ಲಿಯವರಿಗೂ ನಾನು ನಿನ್ನ ಬಿಡುವುದಿಲ್ಲ.
1: ನಿನಗೆ ಸತಿಯಲ್ಲ, ಈ ಮರದ ಟೊಂಗೆ ಸಾಕು, ಹಿಡಿದು ಬಡಿತಾಗಿದ್ರೆ
0: ಯುದ್ಧಕ್ಕೆ.
2: ಓಹೋ, ಶರಣರಾದಂತಹ ಸುಗ್ರೀವನಿಗೆ ಅಂತ್ಯಕಾಲ ಬರ್ತಾ ಇದೆ.

ಇವರಿಬ್ಬರ ಯುದ್ಧ ಹೀಗೆ ಮುಂದುವರೆದರೆ ಶರಣನಾದಂತಹ ಸುಗ್ರೀವನಿಗೆ ಸಾವು ಖಂಡಿತ ಅನ್ನುವ ನಿರ್ಧಾರ ಮಾಡಿದ್ದೇನೆ. ವಾಲಿಯ ನಿಗ್ರಹ ಅನಿವಾರ್ಯವಾದ್ರಿಂದ ಇದು ತೀಕ್ಷ್ಣವಾದಂತಹ ಬಾಣವನ್ನು ಮಾರ್ಗಡಕ್ಕೆ ಸಂಯೋಜಿಸಿ ವಾಲಿಯ ವಕ್ಷಸ್ಥಳಕ್ಕೆ ಸರಿಯಾಗಿ ಉಪಯೋಗ ಮಾಡ್ತೇನೆ.

ದ್ವಂದ್ವ ಯುದ್ಧ ಮಾಡುತ್ತಿರುವಾಗ ಎಲ್ಲಿಂದಲೋ ಬಂದಂತಹ ಮಹಾಶರ ಒಂದು ನನ್ನ ದೇಹವನ್ನ ಕೊರೆಯುತ್ತಾ ಇದೆ. ವಾಮಹಸ್ತದಲ್ಲಿ ಅದು ಒಳಪ್ರವೇಶ ಮಾಡದ ಹಾಗೆ ಭದ್ರವಾಗಿ ಹಿಡಿದಿದ್ದೇನೆ. ಇದೇನು ಆಶ್ಚರ್ಯ! ಈ ದ್ವಂದ್ವ ಯುದ್ಧದ ನೀತಿಯನ್ನ ಮೀರಿ ಈ ಮಹಾಸ್ತ್ರವನ್ನ ಪ್ರಯೋಗ ಮಾಡುವಂತಹ ಜಾಣತನವನ್ನ ತೋರಿದವ ಯಾರು ಎಂದು ನೋಡಿದಾಗ ಅಲ್ಲೊಬ್ಬ ಕಾಣಿಸ್ತಾ ಇದ್ದಾನೆ. ಅಯ್ಯ ಜಾಣ.

ಅಯ್ಯ ವೀರಂ, ನೀನು ಜಾಗ ಹೌದು, ಯಾಕೆಂದ್ರೆ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿಯಲ್ಲ, ಯಾಕೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಯಾಕೆಂದ್ರೆ ಇದು ಸುಗ್ರೀವ ನಾನು ದ್ವಂದ್ವ ಯುದ್ಧ ಮಾಡುತ್ತಿದ್ದೇವೆ. ಈ ಕಾಲದಲ್ಲಿ ನೀನು ನಿನ್ನ ಪರಾಕ್ರಮವನ್ನು ತೋರುವುದಿದ್ದರೆ ಎದುರಿಗೆ ಬರುವುದಿತ್ತು, ಇಲ್ಲವೇ ಈ ಬಾಣವನ್ನು ಬಿಡುವಂತಹ ಕಾರಣ ನನಗೆ ಗೊತ್ತಿಲ್ಲ. ಹೆಂಗಳೆಯರ ಹಾಗೆ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿಯಲ್ಲ, ನೀನೇ ಏನೋ ದಶರಥನ ಸುತ್ತ.

0: ನೀನೇನು ದಶರಥನ ಮಗನ ಅಂತ ಶ್ರೀರಾಮ ಮಡದಿಯನ್ನು ಕಳೆದುಕೊಂಡು ಕಾನನಕ್ಕೆ ಬಂದೆಯಂತೆ. ಈ ಸುಗ್ರೀವನ ಗೆಳೆತನ ಮಾಡಿ ಇವನ ಸಖ್ಯವನ್ನು ಬಯಸಿ ಇವನ ನೆರವನ್ನು ಪಡೆಯುವ ಸಲುವಾಗಿ ನ್ಯಾಯವನ್ನು ಅನ್ಯಾಯವನ್ನು ತಿಳಿಯದೆ ನನಗೆ ಬಾಣ ಬಿಟ್ಟಿಯಲ್ಲ, ಇದು ನ್ಯಾಯವೇ. ಈ ಕೋಡಗನ ಮಾಸೂ ನಿನಗೆ ನಿಷಿದ್ಧವೇ ಆಗಿದೆ. ಅಷ್ಟೇ ಅಲ್ಲ ಶ್ರೀರಾಮ, ಈ ಕಾಲದಲ್ಲಿ ನನ್ನಲ್ಲಿ ಬಂದು ಹೇಳಬಹುದಿತ್ತು, ಸುಗ್ರೀವನ ಅಲ್ಲಿಗೆ ನ್ಯಾಯ ಕೊಡಿಸುವುದಿದ್ದರೆ ಮುಖಾಮುಖಿಯಾಗಿ ನನ್ನಲ್ಲಿ ನನ್ನ ತಪ್ಪನ್ನು ವಿಮರ್ಶೆ ಮಾಡಬಹುದಿತ್ತು. ಯಾವುದನ್ನೂ ಮಾಡದೆ, ಯಾವುದನ್ನೂ ವಿಚಾರ ಮಾಡದೆ ಏಕಪಕ್ಷೀಯವಾಗಿ ಈ ವಾಲಿಯ ಮೇಲೆ ಬಾಣಪ್ರಯೋಗ ಮಾಡಿದೆಯಲ್ಲ, ಇದು ಸರಿಯಲ್ಲ. ನಿನಗೆ ಹೆಂಡತಿ ಬೇಕಿದ್ದರೆ ಅದು ರಾವಣನನ್ನು ಒಂದು ಕಾಲದಲ್ಲಿ ಶಿಕ್ಷಿಸಿದಂತಹ ವ್ಯಕ್ತಿ, ಅವನನ್ನು ತಂದು ಕಟ್ಟಿದಂತಹ ವ್ಯಕ್ತಿ, ನಿನಗೆ ನಾನು ನೆರವಾಗ್ತಿದ್ದೆ. ಯಾಕೆ ಹೀಗೆ ಮಾಡಿದೆ ಹೇಳು, ನಿನ್ನ ನ್ಯಾಯವನ್ನು ಹೇಳಿಬಿಡು.
1: ವಾಲಿ, ಎಲ್ಲವನ್ನು ನಿನ್ನ ಪಾಲಿಗೆ ಹೇಳ್ತೇನೆ. ದಾಂಪತ್ಯ ವಿಚ್ಛೇದನ ಅನ್ನುವಂತಹ ಕ್ರೂರವಾದಂತಹ ಕರ್ಮ ನಿನ್ನ ಪಾಲಿಗೆ ನಡೆದು ಹೋಗಿದೆ. ಸುಗ್ರೀವನ ಮಡದಿಯಾದಂತಹ ರುಮಿಯನ್ನ ನೀನು ಇಟ್ಟುಕೊಂಡು ಅಪರಾಧಿಯಾಗಿದ್ದಿ. ಇದು ಸತ್ಯಧರ್ಮವನ್ನು ಪರಿಪಾಲಿಸುವವರು ನಾವಾದ ಕಾರಣ ಆರ್ತ ಸಂರಕ್ಷಣಾ ಮನೋಧರ್ಮವನ್ನು ಅನುಸರಿಸಿ ಸುಗ್ರೀವನ ಪಕ್ಷಪಾತಿಯಾಗಿ ಬಂದು ಇದು ನಿನ್ನ ಪಾಲಿಗೆ ಕಾಯ ಖಂಡನ ಅನ್ನುವಂಥ ಘೋರ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ನೀನು ಬದುಕಬೇಕು ಅನ್ನುವಂಥ ಆಸೆ ಇದ್ದದ್ದೇ ಹೌದಾದರೆ ನಾನು ಬಿಟ್ಟಿರುವಂತಹ ಮಾರ್ಗಣವನ್ನು ಸೆಳೆದುಕೊಳ್ಳಲು ನಿನ್ನ ಪ್ರಾಣವನ್ನು ರಕ್ಷಿಸಲು ಸಮರ್ಥನಾಗಿದ್ದೇನೆ. ಹೇಳು, ನಿನಗೆ ಅನುಗ್ರಹ ಮಾಡಲು ಸಿದ್ಧನಾಗಿದ್ದೇನೆ, ಬಾಣವನ್ನು ಹಿಂದೆ ತೆಗೆದುಕೊಳ್ತೇನೆ.
0: ಶ್ರೀರಾಮ, ನಿನ್ನ ಮಹತ್ವವನ್ನು ನಾನು ಅರಿಯದೇ ಹೋಗಲಿಲ್ಲ. ಇದು ನೀನ್ಯಾರು, ನಿನ್ನ ಯೋಗ್ಯತೆಯನ್ನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ. ಈ ಕಾಲದಲ್ಲಿ ಇದು ಕ್ಷಣ ಮಾತ್ರ ಗಾಯವಾದರೆ ನಾನು ಬದುಕುವಲ್ಲ, ಆದುದರಿಂದಾಗಿ ನನಗೆ ಮತ್ತೆ ಯಾವುದು ಬೇಡ, ಮೋಕ್ಷವನ್ನು ನೀಡು.

0: ಮೋಕ್ಷ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಕಾರವಾರ ತಾಲೂಕಿನ ಬೀಣಗಾದ ಎಸ್ಎನ್ ನಾಯಕ್ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ ಇದೀಗ ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ.
1: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಇವತ್ತಿನ ದಿವ್ಯಾಂಗ ತರಂಗ ಕಾರ್ಯಕ್ರಮ ಕೇಳಲಿರುವ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತದೊಂದಿಗೆ ನಿಮ್ಮ ಬಾಣುಲಿ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರ. ಕಾರ್ಯಕ್ರಮದ ಮೊದಲ ಕರೆ ಯಾರಂತ ಹೇಳಿ ಈಗ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ? ಯಾರು
1: ಮೇಡಮ್? ಮುದುಕಪ್ಪ ಅಂತ ಮೇಡಮ್.
0: ಮುದುಕಪ್ಪ ಅಂತ ಹೇಳಿ? ಹಾ,
1: ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕು ಮೇಡಮ್.
0: ನಿಮ್ಮ ಹೆಸರು ಮುದುಕಪ್ಪ? ನೀವು ಯಾವ ರೀತಿ ದಿವ್ಯಾಂಗ್ರದ್ರಿ ಮುದುಕಪ್ಪ ಅವ್ರೇ? ಎರಡು ಕಣ್ಣು ಕಾಣಂಗಿಲ್ಲ. ಈಗ ಇದು ಎಷ್ಟು ವರ್ಷದಿಂದ ತೊಂದರೆ ಇದೆ ರೀ ನಿಮಗೆ?
1: ಮೇಡಮ್, ನಾನು 2009 ಕಲ್ಲು ಗಣಿಗಾರಿಕೆ ಕೆಲಸಕ್ಕೆ ಹೋದಲ್ಲಿ ಮದ್ದು ಹಿಡಿದು ಹೋಗ್ಬಿಡ ಮೇಡಮ್.
0: ಅವಾಗಿಂತ ಎರಡು ಕಣ್ಣು ಕಾಣಲ್ಲ.
1: ಇಲ್ಲ ಮೇಡಮ್.
0: ಮತ್ತೆ ಈಗ ಅದು ನೀವೆಲ್ಲ ಅವಾಗ ತೋರಿಸಿದ್ರಿ?
1: ಹಾಂ, ಎಲ್ಲ ಮೇಡಮ್. ಹುಬ್ಬಳ್ಳಿ, ಹೈದರಾಬಾದ್.
0: ಮತ್ತೀಗ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ನೀವು ಯಾವ ರೀತಿ ಮತ್ತೆ ಮಾಡ್ಕೊಂತೀರಿ?
1: ಹೊರಗಡೆ ಹೋಗಲ್ಲ ಮೇಡಮ್, ಇಲ್ಲಿ ಮನೆಯಲ್ಲಿ ಇರ್ತೇನೆ ಮೇಡಮ್.
0: ಮನೆಯಲ್ಲೇ ಇರ್ತೀರಿ?
1: ನಮ್ಮ ಪತ್ನಿ, 2 ಮೇಡಮ್. ಅವರು ನೋಡ್ಕೊಂತಾರೆ ಮೇಡಮ್.
0: ಹಾ, ಹೇಳ್ರಿ ಮುದುಕಪ್ಪ, ಇವತ್ತು ಬೇರೆ ಕರೆಯನ್ನ ತೆಗೆದುಕೊಳ್ಳ ಅಥವಾ ನಿಮ್ಗೆ ಯಾವ್ದಾರು ಒಂದು ಮೆಚ್ಚಿನ ಗೀತೆಯನ್ನು ಹಾಕ್ಲಿ? ಬೇರೆ ಕರೆ. ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮುದುಕಪ್ಪ ಅವರಿಗೆ. ನಮಸ್ಕಾರ. ಹಲೋ
2: ಹಲೋ
0: ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ಕಾರ, ದಿವ್ಯಾಂಗ ತರಂಗ ಕಾರ್ಯಕ್ರಮವಿದು, ತಾವ್ಯಾರು?
2: ನಾವು ದಿವ್ಯಾಂಗರಿ ಮೇಡಮ್. 50%
0: 50%?
2: ಹಾ ರೀ ಮೇಡಮ್.
0: ಹಾ ಹಾ, ಅಂದ್ರೆ ಯಾವ ರೀತಿ?
2: ಇದೆಲ್ಲ ಮೇಡಮ್, ಕಣ್ಣಿನ ಬಗ್ಗೆ.
0: ಕಣ್ಣಿನ ಬಗ್ಗೆ?
2: ಹಾ ರೀ.
0: ಮತ್ತೀಗ ನೀವೇನ್ ಮಾಡ್ತೀರಾ? ಹೋಮ್ ಮೇಕರ್ ಇದ್ರಿ?
2: ಹಾ ರೀ.
0: ಹಾ, ಹೇಳ್ರಿ, ಇವತ್ತ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಅಥವಾ ಬೇರೆ ಕರೆಯನ್ನ ತೆಗೆದುಕೊಳ್ಳ ನಿಮ್ಗ?
2: ಮೇಡಮ್ ರೀ, ಅಣ್ಣ ತಂಗಿ ಚಿತ್ರದ ಅಣ್ಣ ತಂಗಿಯವ್ರು ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಅದೇ ಮೇಡಮ್.
0: ಅಣ್ಣ ತಂಗಿ ಚಿತ್ರದ ಗೀತೆ ಬೇಕು?
2: ಹಾ ರೀ.
0: ಇವತ್ತು ಕಾರ್ಯಕ್ರಮಗಳನ್ನ ಕೇಳಿದ್ರಿ?
2: ಹಾ ರೀ ಮೇಡಮ್. ವಿದ್ಯಾ ಮೇಡಮ್ ಅಲ್ಲ ನೀವು?
0: ಹೌದು ಹೌದು.
2: ಹಾ ರೀ ಮೇಡಮ್, ನೀವು ಬಹಳ ಚಂದ ಮಾತಾಡ್ತೀವಿ ಮೇಡಮ್.
0: ಎಲ್ಲಾರು ಚಲೋ ಮಾತಾಡ್ತಾರೆ. ಅಣ್ಣ ತಂಗಿಯರ ಈ ಬಂದ ಹೌದಲ್ರಿ, ಉದಿತ್ ನಾರಾಯಣ್ ಮತ್ತು ಚಿತ್ರ ಅವ್ರು ಹಾಡಿದಂತ ಗೀತೆ?
2: ರೈಟ್ ಮೇಡಮ್.
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.

0: ದಿವ್ಯಾಂಗ ತರಂಗ ಕಾರ್ಯಕ್ರಮದ ಮುಂದಿನ ಕರೆ ಯಾರಂತ ಹೇಳಿ ಈಗ ನೋಡೋ ಸಮಯ. ಹಲೋ ಹಲೋ ಹಲೋ ಹಲೋ
1: ಹಲೋ.
0: ಹಾಂ

0: ಹಲೋ,
1: ಆಕಾಶವಾಣಿನೇ?
0: ಹೌದು ಹೌದು, ಆಕಾಶವಾಣಿ ಧಾರವಾಡ ಕೇಂದ್ರ.
1: ನಮಸ್ತೆ. ನಮಸ್ತೆ ಮಾ.
0: ನಮಸ್ಕಾರ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರಿ?
1: ನಾನು ಬಾಗಲಕೋಟೆಯಿಂದ ಮಾತಾಡ್ತೇನೆ, ಕಸ್ತೂರಮ್ಮ ಅಂತ.
0: ಕಸ್ತೂರಮ್ಮ ಅಂತೇಳಿ ಬಾಗಲಕೋಟೆಯಿಂದ. ದಿವ್ಯಾಂಗ ತರಂಗ ಕಾರ್ಯಕ್ರಮ ಅಮ್ಮ ಇದು?
1: ಹೌದು, ನಾನು ದಿವ್ಯಾಂಗನೇ.
0: ದಿವ್ಯಾಂಗನೇ ಇದ್ದೀರಿ?
1: ಟೋಟಲಿ ಬ್ಲೈಂಡ್.
0: ಆ ರೀ,
1: ಟೋಟಲಿ ಬ್ಲೈಂಡ್. ನಾನು
0: ಟೋಟಲಿ ಬ್ಲೈಂಡ್ ಅಂದ್ರೆ ಹುಟ್ಟಿದ ತಕ್ಷಣ ನಾನು ಬ್ಲೈಂಡನೇ ಇದ್ದೀರಿ?
1: ಹುಟ್ಟಿದ್ದ ಬಂದಿಲ್ಲ, ಮಧ್ಯಕ್ಕೆ ಬಂದಿದ್ದು. ಕಳ್ಳಿ ಬಿತ್ತು, ಒಂದು ಕಣ್ಣು ಹೋತು.
0: ಹಾ ಹಾ, ಕಳ್ಳಿ ಹಾಲು ಬಿದ್ದು.
1: ಹಾ, ಕಳ್ಳಿ ಬಿತ್ತು, ಬರ್ತಾ ಬರ್ತಾ ಮತ್ತೊಂದು ರಾಣಿಕೆ ಮತ್ತೊಂದು.
0: ಹಾ ಹಾ ಹಾ, ಮತ್ತೆ ನೀವು ಅದನ್ನೆಲ್ಲ ಅವಾಗ ತೋರಿಸ್ಲಿಲ್ಲ?
1: ತೋರಿಸಿದ್ರು ಸುಮ್ಮನೆ, ಏನೋ ತೋರಿಸಿದ್ರು. ನಮ್ಮ ಅಪ್ಪ ಏನು ಮಾಡೋಕ್ಕಾಗಲ್ಲ, ತೋರಿಸಿದ್ರು ಹೆಣ್ಣು ತೋರಿಸಿದ್ರು, ಏನ ಬರೋದಿಲ್ಲ, ಏನಾಗಲ್ಲ, ಮಾಡೋಕ್ಕಾಗಲ್ಲ ಅಲ್ಲ. ಹ್ಞೂ
0: ಹ್ಞೂ ಹ್ಞೂ. ಈಗ ಮತ್ತೆ ಈಗ ನಾವು ಈಗ ಯಾರ ಮೇಲೆ ಅವಲಂಬಿತರಿದ್ದೀರಿ ಈಗ ಮತ್ತೆ ಮನೆಯಲ್ಲಿ?
1: ಇಷ್ಟು ದಿನ ನನ್ನ ಸೊಸೆ ಮೇಲೆ ಅವಲಂಬನೆ ಇದ್ದೆ, ಮೊದಲು ಅಪ್ಪ ಅಮ್ಮನ ಜೊತೆಗಿದ್ದೆ, ನಮ್ಮನ ಜೊತೆಗಿದ್ದೆ, ಆಮೇಲೆ ಅಮ್ಮ ಹೋದ್ರು, ನನ್ನ ಸೊಸೆ ಜೊತೆ ಇದ್ದೆ. ಇನ್ನ ಅದು ಇಲ್ಲ, ಈಗ ಏನಕ್ಕೆ ಗೊತ್ತಿಲ್ಲ, ಈ ಮುಂದೆ ಏನಕ್ಕೆ ಗೊತ್ತಿಲ್ಲ.
0: ಏನಮ್ಮ,
1: ಬೇರೆ ಸೋದ್ರ ಮನೆಯಾಗ ಬನ್ನೀಗ.
0: ಹಾ ಹಾ, ಕಸ್ತೂರಮ್ಮ ಹೇಳ್ರಿ, ಇವತ್ತು ಯಾವ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
1: ಇವತ್ತೇನು ಬೆಳಗ್ಗೆ ಒಂದನ ಅಷ್ಟೇ ಇದೆ. ರಾಮಾಯಣ ಕೇಳ್ಬೇಕಾಯ್ತು, ಅದು ಯಾಕೋ ಮರ್ತೋದೆ, ನನ್ಗೆ ಏನೋ ಮಾಡ್ಕೊಂಡು ಕೂತ್ಕೊಂಡೆ ಮರ್ತೋದೆ.
0: ಹೇಳ್ರಿ, ಇವತ್ತು ಬೇರೆ ಕರೆ ಏನ ತೆಗೆದುಕೊಳ್ಳ ಅಥವಾ ನಿಮಗೋಸ್ಕರ ಯಾವ್ದಾರ ಗೀತೆಯನ್ನು ಪ್ರಸಾರ ಮಾಡ್ಬೇಕಾ?
1: ಯಾಕಂದ್ರೆ ಮಾತಾಡ ಹಾಡು ಅಂತೂ ಹಾಕಿ ಹಾಕ್ತೀರಿ, ಸಿನಿಮಾದ ಹಾಡು ಅಂತ ಹಾಕಿ ಹಾಕ್ತೀರಿ, ಕೇಳಕ್ಕೆ ಮಾತಾಡಬೇಕು, ಯಾಕಂದ್ರೆ ಇನ್ನೊಬ್ರ ಹತ್ರ ಮಾತಾಡಿದ.
0: ಹೌದು ಹೌದು,
1: ಇನ್ನೊಬ್ಬೊಬ್ರದೊಬ್ರ ಹಂಚಿಕೆ ಆಗ್ತೇವೆ, ನಮ್ಗೆ ಏನು ತಿಳ್ಕೊಳತ್ತೇವೆ, ಅವರೇ ಮಾತಾಡ, ನಾವೇ ಮಾತಾಡಿ ಹೆಂಗಂತ ನಾವು ತಿಳ್ಕೊತೇವೆ.
0: ಹೌದು ಹೌದು ಕಸ್ತೂರಮ್ಮ, ನಿಮ್ಮ ಅಭಿಪ್ರಾಯ ಒಳ್ಳೆಯದೇ.
1: ಹಾಂ, ನಾನಂತೂ ಮುಚ್ಚಿ ಮಾಡೋ ಕೆಲಸ ಎಲ್ಲಾನು ಮಾಡ್ತೇನೆ, ಬಟ್ಟೆ ಹೊಲಿಯೋದ್ರಿಂದ ಹಿಡಿದು, ಸುರಿ ಸುರಿಯೋದ್ರಿಂದ ಹಿಡಿದು, ಮಂಗಳಸೂತ್ರ ಪೋಣಿಸೋದ್ರಿಂದ ಹಿಡಿದು, ಕಸ ಗುಡಿಸೋದು, ಪ್ರತಿ ಒಂದು ಕೆಲಸನೂ ಮುಚ್ಚಿ ಮಾಡೋ ಕೆಲಸ ಎಲ್ಲ ಮಾಡ್ತೇನೆ, ಅಡುಗೆ ಎಲ್ಲ ಮಾಡಿದೆ. ನೋಡಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ.
0: ಹೌದು ಹೌದು,
1: ಎಲ್ಲವನ್ನು ಮಾಡ್ತೇವೆ, ಕುಂಚಿಗೆ ಮುತ್ತ ಹತ್ತದ ಇರ್ಬೋದು.
0: ಆಯ್ತು ರೀ ಕಸ್ತೂರಮ್ಮ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ, ಮುಂದಿನ ಕರೆಯನ್ನು ತೆಗೆದುಕೊಳ್ತೇನೆ.
1: ಸರಿ, ಆಯ್ತು,
0: ನಮಸ್ಕಾರ. ಹಲೋ ಹಲೋ ಹಲೋ ಹಲೋ
2: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ?
2: ನಾವು ಹತ್ತನೇ ತಾಲೂಕು ಶಿವನೂರದಿಂದ ಗಿರಿಮಲ್ಲಯ್ಯ ಮಠದ ಮಾತಾಡಿದ್ರಿ.
0: ಗಿರಿಮಲ್ಲಯ್ಯ ಮಠದ, ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ, ಗೊತ್ತಿದೆಯಲ್ಲ ರೀ?
2: ಹಾಂ,
0: ತಾವು ಯಾವ ರೀತಿ ವಿಕಲಚೇತನರಿದ್ದೀರಿ?
2: ನಮ್ಮದು ಕಣ್ಣಿಂದ ಐತ್ರಿ ಮೇಡಮ್.
0: ಕಣ್ಣಿಂದ ತೊಂದ್ರೆನ?
2: ಹಾಂ ರೀ.
0: ಹಾಂ, ಎರಡು ಕಣ್ಣು ಕಾಣಲ್ಲ ನಿಮಗೆ?
2: ಕಾಲಿಂದ ಐತ್ರಿ ಸ್ವಲ್ಪ.
0: ಹಾಂ ಹೇಳಿ.
2: ನಮ್ಮ ಮನೆಯವ್ರದ್ದು ಕಾಲಿಂದ ಐತ್ರಿ,
0: ಕಣ್ಣಿಂದ ಪ್ರಾಬ್ಲಮ್, ಎರಡು ಕಣ್ಣು ಕಾಣಿಸಲ್ಲ.
2: ಹ್ಞೂ ರೀ ಮೇಡಮ್.
0: ಹ್ಞೂ ಹ್ಞೂ, ಮೊದ್ಲಿಂದ ನಿಮಗೆ ಪ್ರಾಬ್ಲಮ್ ಅಥವಾ ಹೆಂಗೆ ರೀ ಇದು?
2: ಮೊದ್ಲಿಂದ ಐತ್ರಿ ಮೇಡಮ್, ಹುಟ್ಟಿದಾಗ ಹಿಡ್ಕೊಂಡು
0: ಹುಟ್ಟಿದಾಗಿನಿಂದ. ಹಾಂ ಹಾಂ ಹಾಂ ಹಾಂ. ಈಗ ನಿಮ್ಮ ಮನೆಯವರು ಯಾವ ರೀತಿ ಅವರು ಇದ್ದಾರೆ?
2: ಅವ್ರ ಕಾಲಿಂದ ಇದನ್ನ ಐತ್ರಿ ಮೇಡಮ್,
0: ಕಾಲಿನ ಪ್ರಾಬ್ಲಮ್ ಇದೆ.
2: ಹ್ಞೂ
0: ಹ್ಞೂ. ಈಗ ಮತ್ತೆ ಮನೆಯಲ್ಲಿ ಎಲ್ಲ ಹೆಂಗೆ ನಿಮ್ಮ ಜೀವನವನ್ನ ಹೆಂಗೆ ನಡೆಸ್ತಿದ್ರಿ?
2: ಮಾಡ್ತೀವ್ರಿ ಮೇಡಮ್ ರೀ, ಹಂಗಾರೆ ನನ್ನ ಮನೆಯವ್ರ ಮಾಡ್ತಾರೆ, ನಾನು ಅಷ್ಟೇ ಅಂತ ಮಾಡ್ತೇನೆ.
0: ಹಾಂ ಹಾಂ ಹಾಂ, ಹೇಳ್ರಿ ಗಿರಿಮಲ್ಲಯ್ಯ, ಇವತ್ತು ಯಾವ ಗೀತೆ ಬೇಕು ನಿಮಗೆ ಅಥವಾ ಬೇರೆ ಕರೆಯನ್ನ ತೆಗೆದುಕೊಳ್ಬೇಕು?
2: ಭಕ್ತ ಪ್ರಹ್ಲಾದರೊಳಗಂದ್ರೆ
0: ಭಕ್ತ ಪ್ರಹ್ಲಾದ.
2: ಹಾಂ,
0: ಅದರೊಳಗಿಂದು ಯಾವ್ದು ಗೀತೆ?
2: ಲಾಲೇ ಲಾಲೇ ಐತೆ ನೋಡ್ರಿ ಮೇಡಮ್,
0: ನಿಮ್ಮ ಮನೆಯವರಿಗೋಸ್ಕರ ಮತ್ತು ನಿಮಗೋಸ್ಕರ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದಗಳು.
0: ನಮಸ್ಕಾರ.
2: ಎಲ್ಲ ಕಾರ್ಯಕ್ರಮಗಳು ಚಲೋ ಮೂಡಿ ಬರ್ತಾವ್ರಿ ಮೇಡಮ್ ರೀ.
0: ಹಾಂ ಹಾಂ, ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಮತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ನಿಮ್ಮ ಮೆಚ್ಚಿನ ಗೀತೆಯನ್ನು ಹಾಕ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದ.
0: ನಮಸ್ಕಾರ.

0: हेलो हेलो
1: भाई
0: हेलो
1: भाई भाई
0: हेलो
1: भाई श्रीधर
0: ಬೈಲು ಹೊಂಗಲದಿಂದ ಶ್ರೀಧರ್,
1: ಬೆಲ್ಲದ
0: ಸರಿಯಾಗಿ ಕೇಳಿಸ್ತಿಲ್ಲ ರೀ. ನೀವು ಮಾತಾಡ್ತಿರೋದು
1: ಶ್ರೀಧರ್ ಶ್ರೀಧರ್ ಬೈಲಂಗಿಂದ
0: ಶ್ರೀಧರ್ ಅಂತ ಹೇಳಿ.
1: ಹೌದು,
0: ಮೊದಲು ಸರಿ ಕರೆ ಮಾಡ್ತಿರೋದು ಶ್ರೀಧರ್ ಅವರು. ಹೌದಾ? ದಿವ್ಯಾಂಗ ತರಂಗ ದಿವ್ಯಾಂಗರಿದ್ದೀರ ತಾವು?
1: ಫಿಫ್ಟಿ% ದಿವ್ಯಾಂಗ.
0: ಹಾಂ ಹಾಂ ಹಾಂ. ಯಾವ ರೀತಿ? ನಿಮಗೂ ಕಣ್ಣಿಂದನ ಪ್ರಾಬ್ಲಮ್ ಇದೆ?
1: ಹೌದು.
0: ಹಾಂ ಹಾಂ ಹಾಂ. ಈಗ ಎಷ್ಟು ವರ್ಷದಿಂದ ನಿಮಗೆ ಇದು ತೊಂದರೆ ಕಾಣಿಸ್ಕೊಂಡಿದ್ದೀರಿ? ಈಗ ಇದು
1: 3-4 ವರ್ಷ ಐತೆ ರೀ.
0: 3-4 ವರ್ಷ. ಹಾಂ ಹಾಂ. ಅಂದರೆ ಯಾವ ರೀತಿ ನಿಮಗೆ ಅದು ಹಂಗೆ ಆಗಕ್ಕೆ ಏನು ಕಾರಣ?
1: ಹಾಂ
0: ಹಾಂ. ತಾವು ಮಾತಾಡ್ತಿರೋ ಸರಿಯಾಗಿ ಕೇಳಿಸ್ತಿಲ್ಲ ರೀ. ಬೇರೆ ಹಲೋ
1: ಹಲೋ
0: ಹಲೋ ಹೇಳ್ರಿ, ಯಾವ ಗೀತೆ ಬೇಕಾಗಿತ್ತು?
1: ಜೀವನ ಚಕ್ರ.
0: ಜೀವನ ಚಕ್ರ.
1: ಹೌದು ರೀ. ಆನಂದ ಆನಂದ.

0: ಆನಂದವೇ.
1: ಜೀವನ ಚಕ್ರದೊಳಗಿಂದು ಆನಂದ ಆನಂದ ಆನಂದವೇ.
0: ಹೌದು.
1: ಆಯ್ತು, ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತದೆ ಕೇಳಿ.
0: ನಮಸ್ಕಾರ.
1: ನಮಸ್ಕಾರ.

0: ಹಲೋ ಹಲೋ
1: ಹಲೋ ರೀ ಮೇಡಮ್.
0: ಹಾಂ ನಮಸ್ಕಾರ ಹೇಳ್ರಿ, ಎಲ್ಲಿಂದ್ರ ಕರೆ ಮಾಡಿರೋದು?
1: ನಾವು ಸವದತ್ತಿ ತಾಲೂಕು ಯಡ್ರಾವಿಂದ ಮೇಡಮ್ ಮಾತಾಡೋದು.
0: ಹಾಂ, ಯಡ್ರಾವಿಯಿಂದ.
1: ಹ್ಞೂ ಸರ್.
0: ಹಾಂ, ನಿಮ್ಮ ಹೆಸರು?
1: ಮಲ್ಲಿಕಾರ್ಜುನ್ ಕಗದಾಳ್ ಅಂತ ಹೇಳಿ ಮೇಡಮ್.
0: ಮಲ್ಲಿಕಾರ್ಜುನ್ ಅಂತ ಹೇಳಿ.
1: ಹ್ಞೂ.
0: ಹಾಂ, ತಾವು ಯಾವ ರೀತಿ ದಿವ್ಯಾಂಗರಿದ್ದೀರಿ?
1: ಸಮಯ ದೃಷ್ಟಿ ಕಾಣೋದಿಲ್ಲ ಮೇಡಮ್, ದೂರದೃಷ್ಟಿ ಅಷ್ಟೇ ಕಾಣತ್ತೆ.
0: ಹಾಂ. ಈಗ ಡಾಕ್ಟರ್ ಏನ್ ಹೇಳ್ತಾರ ರೀ ಹಂಗ ಆಗಿದ್ಕೆ ನಿಮ್ಗೆ?
1: ಡಾಕ್ಟರ್ ಹೇಳ್ತಾರೆ ಅವರು ಪರೀಕ್ಷೆ ಮಾಡ್ರಿ, ಅದು ಹಂಗೆ ಇರೋದು, ಏನ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ ಮೇಡಮ್ ಅವರು.
0: ಹ್ಮ್. ಈಗ ತೋರಿಸಿರಿ ನೀವಾಗ್ಲೇ.
1: ಹ್ಞೂ ತೋರಿಸಿದೀವಿ ಮೇಡಮ್.
0: ಹ್ಮ್.
1: ದೂರದೃಷ್ಟಿ ಕಾಣುತ್ತೆ, ಸಮೀಪ ದೃಷ್ಟಿ ಏನು ಕಾಣಲ್ಲ ಮೇಡಮ್.
0: ಸಮೀಪ ದೃಷ್ಟಿ ಇದೆ, ತೊಂದರೆ ಇದೆ.
1: ಹ್ಞೂ ದೃಷ್ಟಿ ತೊಂದರೆ ಇದೆ. ನಾವು ಲಾರಿ ನಡೆಸ್ತಾ ಇದೀವಿ ಮೇಡಮ್, ಬೈಲ
0: ಹ್ಮ್.
1: ಡ್ರೈವರ್ ಇದ್ದೀವಿ. ಅದಕ್ಕೆ ಅದು ಪೋ ಕಾಲ್ ಮಾಡಕ್ಕೆ 6 ತಿಂಗಳಾಯ್ತು ಮೇಡಮ್, ಏನು ಕಾಲ್ ಸಿಗ್ತಾ ಇರ್ತಿರ್ತಿಲ್ಲ.
0: ಹಾಂ, ಹೇಳಿ ಇವತ್ತು ಯಾವ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
1: ನಾವು ಬೆಳಗ್ಗೆ ಇದನ್ನ ಭಕ್ತಿ ಹಾಡು ಕೇಳಿದೀವಿ ರೀ ಮೇಡಮ್.
0: ಹಾಂ,
1: ಈಗ ಒಂದು ನಾಟಕ ಕೇಳಿದೀವಿ ರೀ.
0: ಹ್ಮ್. ಎಲ್ಲ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗ್ತಾವೆ?
1: ಹ್ಞೂ ಇಷ್ಟ ಆಗ್ತಾವೆ ಮೇಡಮ್. ನಾವು ಲಾರಿಯಲ್ಲಿ ಅವರು ಎಷ್ಟೋ ಮಚ್ಕೊಂಡು ಹಾಡು ಕೇಳ್ತಾ ಹೋಗ್ತಾ ಇರ್ತೀವಿ ಮ್ಯಾಮ್.
0: ಹಾಂ, ಹೇಳ್ರಿ ಇವತ್ತು ಯಾವ ಗೀತೆ ಬೇಕಾಗಿತ್ತು ನಿಮ್ಗೆ? ಟೈಮ್ ಸ್ವಲ್ಪ ಇದೆ.
1: ಪಟ್ಟಣಕ್ಕೆ ಬಂದ ಪತ್ನಿಯರು ಹಾಕ್ರಿ ಮೇಡಮ್. ಇಲ್ಲಿಯೇ ನನ್ನ ಗಿರಿ ಮರಿ ಅಂತ ಹಾಡಿದೆಯಲ್ಲ ಮೇಡಮ್.
0: ಪಟ್ಟಣಕ್ಕೆ ಬಂದ ಪತ್ನಿಯರು.
1: ಹಾಂ ಮೇಡಮ್.
0: ಇದು ಪೂರ್ತಿ ಪ್ರಸಾರ ಮಾಡೋಕ್ಕಾಗಲ್ಲ, ಸಮಯ ಕಡಿಮೆ ಇದೆ.
1: ಹ್ಞೂ ಸ್ವಲ್ಪ ಹಾಕಿ ಮೇಡಮ್.
0: ಹಾಂ, ಓಕೆ. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಆಯ್ತು ಮೇಡಮ್.
0: ನಮಸ್ಕಾರ.

ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡಿದವರು ಮಂಜುನಾಥ್ ಹಡಗಲಿ ಹಾಗೂ ನಾಗರಾಜ್ ಭಟ್.

0: ಆಕಾಶವಾಣಿ ಧಾರವಾಡ, ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರಿಗೆ ವೈದ್ಯರ ದಿನದ ಶುಭಾಶಯ ಕೋರುವವರು
2: ಡಾಕ್ಟರ್ ಶಿದ್ರಾಮ್ ಕಮತೆ ಅವರ ಕಮತೆ ಕಿಡ್ನಿ ಕೇರ್ ಹುಬ್ಬಳ್ಳಿ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 968-668-60310. Fortis Hospital, Cunningham Road. With you for life.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರೈಸ್ ಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ ಪರಮೇಶ್ವರಿ, ತಬಲಾ ಸಾತಿ ಗುರುರಾಜ್ ಅಡುಕುಳ.

ರೈಸ್ ಖಾನ್ ಅವರ ಸಿತಾರ್ವಾದನದಲ್ಲಿ ಈವರೆಗೆ ರಾಗ್ ಪರಮೇಶ್ವರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಗುರುರಾಜ್ ಹೆಗಡೆ ಅಡುಕುಳ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ

0: ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು, ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನು ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ KKISANನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದ್ದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು KKISANನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟ್ರೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ವನಿತಾ ವಿಹಾರ
1: ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
2: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ಉರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವೂ ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ

ಕ್ಷೇತ್ರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ ಪಂಡಿತರಾಗಿ ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರು ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ, ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದ್ರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತ ವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತ ವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರುತ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200+ ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ.
ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ.

ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನೆಲ್ಲ ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯೆಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹಾರೆನಿಸಿದ ಚರಕ, ಸುಶ್ರುತರು ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ. ಬಾಲಚಿಕಿತ್ಸಾ, ಕಾಯ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರ ಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು

ಪಂಚಭೂತಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29 ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ. ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು. ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000 ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50 ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ. ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು.
ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗ

ಸಮಾಜವನ್ನು ವೈಯಕ್ತಿಕ ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ದರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದ್ರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದ್ರೆ? ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು, ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ July 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು. ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ July 1 ವೈದ್ಯಕೀಯ

0: ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು, ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ. ರೋಗಿಗಳ ಮೇಲಿರುತ್ತದೆ ಅವರ ಗಮನ. ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ. ನೀತಿ ನಿಯಮಗಳು ಅವರಿಗೆ ಸದಾ ಮನನ. ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ. ಮರುಜನ್ಮ ನೀಡುವ ಅವರಿಗೆ ನಮನ. ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ ಸರಿಯಾಗಿ 12:30:15. ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ, ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ. ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836-352-1003, ಮೊಬೈಲ್ 7899-2-63910. ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.

ಶ್ರೋತೃ ಬಾಂಧವರೇ, ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ, ಈ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ಹಿರಿಯರಲ್ಲಿ ಮೂಳೆ ಸವೆತ, ಈ ಬಗ್ಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಕಾರ್ಯಕ್ರಮ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ, ಪಿಎಂ ವಿಕಾಸ್ ಭಾರತ್ ಜೀರಾಮ್ಜಿ ಯೋಜನೆ, ಈ ಬಗ್ಗೆ ಕಾರ್ಯಕ್ರಮ ಕೇಳಬಹುದು. ಒಂದು ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕು ನಿಲಜಿಯ ಬಾಳಪ್ಪ ಬಡಿಗೇರಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ ಕೇಳಬಹುದು. 1:30ಕ್ಕೆ ನಿಮ್ಮೊಂದಿಗೆ, 2:40ಕ್ಕೆ ಹೊಸ ಹಾಡು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಖಾನಾಪುರ ತಾಲೂಕು ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗಟಿಯವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರಗಡಿ. ನಂತರ ನಿಲಜಿಯ ಬಾಳಪ್ಪ ಬಡಿಗೇರಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ ಕೇಳಬಹುದು. 7:45ಕ್ಕೆ ತಲತ್ ಅಜೀಜ್ ಅವರು ಹಾಡಿರುವ ಗಜಲ್. 8:00ಗೆ ಮಹಿಳಾ ವಾಣಿ, ಕೌದಿ ಕಲಾವಿದೆ ಕಲಾವತಿ ಕಡಪಟ್ಟಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30ಕ್ಕೆ ಪುಷ್ಪಹಾರ್. 9:15ಕ್ಕೆ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ಕ್ರೀಡಾಲೋಕ 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ ಕೇಳಬಹುದು. 10:00ಗೆ ನಾಟಕ ಸಮಯದ ಹೆಜ್ಜೆಯ ಗುರುತು, ಮೂಲ ಹಿಂದಿ ಲೇಖಕರು ಜಿತೇಂದ್ರ ಕಬೂರ್, ಕನ್ನಡಕ್ಕೆ ಅನುವಾದಿಸಿದವರು ಎನ್ ಜಿ ಗಲ್ಗಲಿ, ನಿರ್ಮಾಣ ಅನಿಲ್ ದೇಸಾಯಿ. ಇದುವರೆಗೆ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಆಕಾಶವಾಣಿ ಧಾರವಾಡ. ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಪ್ರಪಂಚದಾದ್ಯಂತ ಬಿತ್ತರಿಸುವ
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
3: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ, ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಸರಿಯಾಗ್ಬಿಡುತ್ತೆ ಅಂತಂತೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸಿಕೊಳ್ಳಬಹುದು ಎಂಬುವಂತಹ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ, ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸಿಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ ಬನ್ನಿ. ಮೊದಲಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ.
4: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್, ನಮಸ್ಕಾರ.
5: ನಮಸ್ಕಾರ.
4: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡಬಹುದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂತಹ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇನೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದ್ರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
5: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರ

0: ಆಗುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಇದನ್ನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ ಲೈಟ್ ಹೋಗದಿದ್ದವನ್ಗೆ ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರ್, ಲೋ ವೈಟಮಿನ್ ಡಿ ಕಾಸಸ್ ಪೂರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡ್ಸಿದ್ರೆ ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲಾರು ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲಾರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿರೋ. ಅಂದ್ರೆ ನಮ್ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೇಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗ್ಬೇಕು. ಇದು 6 ಸೆಕೆಂಡ್ ಗೆ ಇವಾಪರೇಟ್ ಆಗುತ್ತೆ ಅಂದ್ರೆ
1: ಇನ್ನಷ್ಟು ಶುಷ್ಕತೆ ಬರುತ್ತೆ
0: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ ನೀರ್, ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಇಫ್ ಯು ಆರ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರುತ್ತೆ. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ.
1: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣದ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀನಿ.
0: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಆಗ್ಬೇಕು ಅಂದ್ರೆ
1: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆನೇ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವದ ಒಂದು ಸಮಸ್ಯೆ ಅನ್ಬೇಕಾ, ಯಾಕೆ ಆಗತ್ತೆ ಇದು?
0: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಹೆಲ್ತ್ ಸರಿ ಇಲ್ದೆ ಕಣ್ಣೀರ್ ಹೋಗ್ಬಿಡುತ್ತೆ.
1: ಹೌದು.
0: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ, ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ, ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರು ಇಲ್ದಿರೋ ಕಣ್ಣಿಗೆ ಎಲ್ಲಿ ಬರುತ್ತೆ? ಸೆಕ್ರೀಟ್ ಆಗ್ತಾ ಇಲ್ಲ. ಹಾಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಂದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ, ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಐ ಅವ್ರು ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೇ ಗೆಟ್ ಇರಿಟೇಟೆಡ್, ಬಟ್ ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆ ಎಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳಾಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
0: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಇಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ಬಂದು ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲ್ಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗ್ಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
0: ಎಲ್ಲ ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೆಯಲ್ಲೂ ಎಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜ್, ಫುಡ್, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಎ ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ, ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು,
1: ಒಂದು.
0: ಎರಡನೇದು ಲೂಬ್ರಿಕೆಂಟ್ಸ್, ಡಾಕ್ಟರ್

0: ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ, ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದಾವೆ ಇದಕ್ಕೆ. ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದ್ರಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವದೇ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವದೇ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಒಂದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನು ಒಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಹೀಸ್ ಯೂಸಿಂಗ್ ಇಟ್. ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರ್ಬೇಗದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳು ಇರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬಿಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವೈಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸು ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್, ಅದನ್ನ ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರಲ್ಲಿ ಇರ್ತೀವಿ, ಆಮೇಲೆ ಏನು ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು ಬಿಟ್ವೀನ್ 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗೆ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಹೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯದಿಂದ ಬರುವಂತ ಪ್ರೊಡಕ್ಷನ್ ಸನ್ ನಿಂದ ಬರೋದು ಬಾಡಿ, ಅದಕ್ಕೆ ನಾವು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಏನೋ ಸಂಧ್ಯಾ ವಂದನೆ, ಅಥವಾ ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂತ ಸಿಗತ್ತೆ
1: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
0: ಕ್ರಾನಿಕ್ಲಿ ಪೇನ್ ಇರುತ್ತೆ, ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
1: ಯಾವಾದಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಡುತ್ತಾ?
0: ನಾಳೆ ಫ್ಯೂಚರ್ ಅಲ್ಲಿ ಕ್ರಾನಿಕ್ಲಿ ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ ಮಲ್ಟಿಪಲ್ ಇಶ್ಯೂಸ್ ಬರಬಹುದು. ಸೊ ಇಟ್ ಇಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್
1: ಪರ್ಸನ್.
0: ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ ಅಂದ್ರೆ, ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು, ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳು ಏನಾಗ್ತಾ ಇದೆ ಗೊತ್ತಿರೋದಿಲ್ಲ. ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
1: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗ ಯಾರಿಗೋ ಬರ್ದಿದ್ರು ಅದನ್ನ ತಗೊಂಡು ಆಗ್ತಾ ಹೋಗ್ಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನ ಕೆಲವು ಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಅಂಶ. ಆದರೆ ಯಾವುದನ್ನ ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
1: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು ಇನ್ನು ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ

0: ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
1: ನಮಸ್ಕಾರ.
0: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗುತ್ತೆ?
1: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಇದು ಸಹಜ ಪ್ರಕ್ರಿಯೆ.
0: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡಲಿ, ಕಾರ್ಖಾನೆಯ ಕೆಲಸ ಮಾಡಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
1: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರುತ್ತೆ. ಅವರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಗೇಮ್ಸ್ ಕ್ರಿಕೆಟ್ ಇರ್ತಾರೆ, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರುತ್ತೆ. ಅದರಿಂದ ಇದೊಂದ್ ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50-50 ಮೇಲೆ.
0: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
1: ಹೌದು.
0: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
1: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವಿತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ಮಲ್ಟಿಬ್ರಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು, ಮೂಳೆಗಳು, ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ ಅದಕ್ಕೆ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ. ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
0: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರ್ಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
1: ಏನು ವಯಸ್ಸಲ್ದಾಗೆ, ವಯಸ್ಸು ಅನ್ನೋದು ಸಾಧಾರಣ ಇದು ಕಾಮನ್.
0: ಸರಿ ಸರಿ. ಹೌದು.
1: ಒಬೆಸಿಟಿ ಅಂತಾಯ ಭಾರಿ
0: ಬೊಜ್ಜು ದೇಹ,
1: ಬೊಜ್ಜು ದೇಹ, ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
0: ಬೊಜ್ಜು ಕಾರಣ.
1: ಒಂದು ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಅಥವಾ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
0: ಸರ್, ವಿಟಮಿನ್ ಡಿ ಕೊರತೆ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ ದೇಹಕ್ಕೆ ತಗ್ಗಿಸ್ಕೋಬೇಕಾಗುತ್ತೆ.
1: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನು ಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನು ಮೂಳೆಗಳಲ್ಲಿ ನೋವು ಬರೋದು, ನಾವೇನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತೀವಿ ಅಂದ್ರೆ ಒಂದೊಂದರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದ್ ಬೇಡ, ಸುಮ್ನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ.
0: ಆಯಾಸ, ವಿನಾಕಾರಣ ಆಯಾಸ,
1: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
0: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರು ಆಗತ್ತೆ ಅಂತೇಳಿ. ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕ ಆಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ನೆ ಬಿದ್ದಲ್ಲಿ ಬಿದ್ದಿರೋದು
1: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್
0: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳಿಗೂ ಕೂಡ,
1: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
0: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ

0: ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತಹ ಗಮನ ಪ್ರಕಾರ?
1: ಹೆಂಗಸರಲ್ಲಿ ಅವರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ ಗೆ ಹೆಲ್ಪ್ ಮಾಡತ್ತ. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತು ಹೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತ.
0: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
1: ಇಲ್ಲ, ಮೂಳೆ ಸವಿತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
0: ಆಗುತ್ತೆ. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ

0: ಮುಂದಕ್ಕೆ ನಡೀತಾ ಹೋಗತ್ತದು.
1: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ, ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೆ ಗೊತ್ತಾಗತ್ತೆ ಇವರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
0: ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
1: ಅದು. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತಾರಲ್ಲ ಒಂದಕ್ಕೊಂದು.
0: ಮೂಳೆಗಳು ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಇನ್ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
1: ಜೀವನ ಹೌದು, ಕೂತಲ್ಲಿ
0: ಕೂತಲ್ಲೇ ಕದಲಿಕೆ.
1: ಅಷ್ಟೇ ಅಷ್ಟೇ, ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
0: ಗಂಟೆಗಳಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ, ಮೆಡಿಕಲ್ ರಿಸರ್ಚ್ ಅಲ್ಲಿ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್, ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ, ಕಾಲುಗಳಲ್ಲಿ ಮುಚ್ಕೊಂಡು
1: ಹೋಗುತ್ತೆ,
0: ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ. ಕಾನ್ಸಿಕ್ವೆನ್ಸ್
1: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದಿರ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿ ಇದೆ, ಕುತ್ಕೊಂಡು ತಿನ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳ್ಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು,
0: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ, ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳಿದಂಗೆ ಸುಮ್ನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ರಿದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ
1: ಇರುತ್ತೆ. ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ, ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರೆ ಅವರು?
0: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ, ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ನಡೆದಾಗ, ಏನನ್ನ ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ, ಕೂತಿದ್ರೆ ಅವರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್. ಸ್ಟೇಜ್ ಒನ್ ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳಗೆ ಕೂತ್ಕೊಳ್ಳೋರು, ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ಮ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಏನಂದ್ರೆ, ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ, ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, NSAIDs ಅಂತ, ಅದು ಯಾವ್ದಾದ್ರು ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ, ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
1: ಹೌದು,
0: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ನಾಲ್ಜಸಿಕ್ ನೆಫರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
1: ಘಾಸಿಗೊಳಿಸುತ್ತೆ,
0: ಮೂತ್ರಪಿಂಡ ರೆಡ್ಯೂಸ್ ಆಗೋಗುತ್ತೆ.
1: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
0: ಇದು ಒಂದು. ಆದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು, ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸರ್ಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ, ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆಯ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ, ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ.
1: ಅಂದ್ರೆ
0: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು, ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ, ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿಯಿಂದ ನಮ್ಗೆ ಉಪಯೋಗ ಏನಾದ್ರೆ, ನಮ್ಮನ್ನು ಮುಂದಕ್ಕೆ ಕದಲಿಸಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ವ್ಯಾಯಾಮ ಇಲ್ದಾಗಿ ಅದು ಸವಿದುಕೊಂಡು ಹೋದ್ಮೇಲೆ, ಇದಕ್ಕೆ ಕಂಡ್ರದ ಸಪೋರ್ಟ್, ಎಫಿಷಿಯನ್ಸಿ, ಸ್ಟ್ರೆಂತ್, ಶಕ್ತಿ ಇಲ್ದೇ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ. ಇದೇನಾಗುತ್ತೆ, ಇದೊಂದು ಸೈಕಲ್ ತರ.

0: ಆಗತ್ತೊಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತದಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ ಅಥವಾ ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು ಹೊರಟೋಗುತ್ತೆ.
1: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತೀರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರು ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ್ ಮಾಡ್ಬೇಕಾ? ಹಂಗೆ
0: ಇದು ಹೇಗಂದ್ರೆ ಈ ಮಂಡಿ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು 4 ಸ್ಟೇಜಸ್ ಇರುತ್ತೆ. ಗ್ರೇಡ್ 4 ಅಲ್ಲಂದ್ರೆ ಅದು ಪೂರ್ತಿ ಸೌದೋಗಿದೆ, ಎಲ್ಲ ತರದಲ್ಲೂ ಎಲ್ಲ ಸ್ಟೇಜ್ 4 ಹೋದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡ್ಕೊಬಹುದು.
1: ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ
0: ಪೂರ್ತಿ ಆದ್ಮೇಲೆ ಬಂದೇ ರಿಪ್ಲೇಸ್
1: ಆಮೇಲೆ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ.
0: ಹಾಗೆ ಸ್ಟೇಜ್ 4 ಅಲ್ಲಿ ಮಾಡಲೇಬೇಕಾಗತ್ತೆ.
1: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು ಇಲ್ಲ ಗುಳಿಗೆ ತಗೊಂಡೆ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು ಇದನ್ನ ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ಆದ್ರೂ ನಡೀತಾರೆ ನೋಡಿ ಅವರು ಅಂತಾರೆ.
0: ಮೊದಲು ಒಳ್ಳೆ ಆಹಾರ ತಗೋಬೇಕು. ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
1: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
0: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
1: ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನೆಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ. ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ.
1: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚು.

0: ಹೆಚ್ಚಾಗತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಗ್ರಾಮ ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ. ಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್, ಎಲ್ಲರೂ ಹತ್ತಿರ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂಡ್ ನಿಮಗೆ

ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನೂ ನಡೀತಾ ಇದೆ. ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ. ನಿಮಗೂ ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ. ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದ್ ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರ್ಲಿ ಅದು ಒಂದು ಬ್ಯಾಂಕ್ ಇರ್ಲಿ ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಾ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ದಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023ರ ಜಿ20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್

0: ಸಾರ್ವಜನಿಕ ಮೂಲ ಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಎರಡನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ದಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ದಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 ಸಾಲಿನಿಂದ 2,70,00,000ಕ್ಕೂ ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ವಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕ

0: ಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: .16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ.
2: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ, ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
3: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
4: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
3: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
4: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
3: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನು ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನು ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
5: ಆತ್ಮೀಯರೇ,
6: ರಾಮಧಾನ್ಯದ ಕೃತಿಯನು
5: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕತೆಯ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರಾಯಬಾಗ್ ತಾಲೂಕು ನೀಲಜಿಯ ಬಾಳಪ್ಪ ಬಡಿಗೇರಿ ಹಾಗೂ ಸಂಗಡಿಗರಿಂದ

0: ರಾಯಬಾಗ್ ತಾಲೂಕು ನಿಲಜಿಯ ಬಾಳಪ್ಪ ಬಡಿಗೇರಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ನಿಮ್ಮೊಂದಿಗೆ. ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.

0: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.
1: ನಂದು ನಮಸ್ಕಾರ.
0: ಒಂದಿಷ್ಟು ತಗೊಂಡ್ ಬಂದೀಯ ಪತ್ರ?
1: ಪತ್ರಗಳಂತೂ ಏನ್ ದಿನಾಂಗ ನಮ್ಮ ಕೇಳುಗರು ಬರ್ದ ಬರ್ದಾರ. ನಾವು ಪತ್ರಗಳನ್ನ ಮೊದಲು ಓದಿ ಆಮೇಲೆ ನಮ್ಮ ಕೇಳುಗರ ಕರೆಯನ್ನ ಸ್ವೀಕರಿಸೋಣ ಅಂತ ಹೇಳ್ತೀನಿ ನೋಡು. ಮೊದಲು ಪತ್ರ ಬರೆದವರು ಯಾರು ಅಂತ ಹೇಳ, ಬಾಬುರಾವ್ ಕುಲಕರ್ಣಿ ಇವರು ವಿಜಯಪುರದಿಂದ ಬರೆದಂತ ಪತ್ರ. ದಿನಾಂಕ 20ರಂದು ಶನಿವಾರ ಸಾಯಂಕಾಲ 7:00 to 7:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಮೆಟಗುಡ್ಡದ ಶ್ರೀಮತಿ ಕಮಲಮ್ಮ ಎಂಥದ್ದು ಜಾನಕಿಗೋಳ್ ಅವರು ಪ್ರಸ್ತುತಪಡಿಸಿದ ಶ್ರೀಕೃಷ್ಣ ಪಾರಿಜಾತದ ನಾರದ ಸನ್ನಿವೇಶ ಚೆನ್ನಾಗಿ ಮೂಡಿ ಬಂತು ಅಂತ ಪತ್ರ ಬರೆದಾರ. ದಿನಾಂಕ 20ರಂದು ಬೆಳಿಗ್ಗೆ 10:00 to 10:30 ಪ್ರಸಾರವಾದ ಅಂತ ಬರೆದಾರ. 10:00 ಅಲ್ಲ, ಅದು 9:30 to 10:30 ಪ್ರಸಾರವಾದ ಸಿನಿ ಕ್ವಿಜ್ ಕಾರ್ಯಕ್ರಮ ವಿಶೇಷವಾಗ್ಯದ. ಚಿತ್ರರಂಗದ ವಿಭಿನ್ನ ಹಾಗೂ ವಿವಿಧ ರೀತಿಯ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸೋದು ಒಂದು ರೀತಿಯಲ್ಲಿ ಚೆನ್ನಾಗಿರುವಂಥ ಕಾರ್ಯಕ್ರಮ, ಬುದ್ಧಿಮತ್ತೆಯನ್ನು ಕೆರಳಿಸ್ತದೆ. ಪ್ರಸ್ತುತಪಡಿಸುವ ಸುರೇಖಾ ಸುರೇಶ್ ಅವರಿಗೆ ಧನ್ಯವಾದ ಅಂದಾರ ನೋಡು.
0: ಒಟ್ಟು ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಇಷ್ಟಪಟ್ಟಾರ ಅಂತಿದ್ದಿ.
1: ಇನ್ನು ಮತ್ತೆ ಮುಂದಿನ ಪತ್ರ ಓದೇ ಬಿಡಲೇ ನಾನು. ಈ ಪತ್ರವನ್ನು ಬರೆದವರು ಬೆಳಗಾವಿಯಿಂದ ಅರ್ಚನಾ ಎ ತೇಜಸ್ವಿನಿ ವಿಜಯಕುಮಾರ್ ಭಸ್ಮೆ ಅವರು. ದಿನಾಂಕ 17 and 24 ನಾನು ನೀನು ನಿಮ್ಮೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ವಿ, ಆ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗ್ಯದಂತ ಚಲೋ ನಡೆಸ್ಕೊಟ್ರು ಅಂದಾರ. 21ರಂದು ರವಿವಾರ ಮುಂಜಾನೆ 10:15 ಪ್ರಸಾರವಾದ ಆಹಾ ಒಂದು ಕಪ್ ಚಹಾ
0: ನಿನಗಲ್ಲ
1: ನಿಂಗಲ್ಲಿಗ ಪ್ರಸಾರವಾದ ನಾಟಕದ ಹೆಸರಿದು. ಈ ಕಿರುನಾಟಕ ನಮಗೆ ಬಹಳ ಮೆಚ್ಚುಗೆ ಆಯಿತು. ಮಂಜುಳಾ ಪುರಾಣಿಕ್ ಅವರ ನಿರ್ದೇಶನದ ಈ ನಾಟಕ ಚೆನ್ನಾಗಿ ಮೂಡಿ ಬಂತು ಅಂದಾರ. ಧನ್ಯವಾದ ಹೇಳೋಣ. ಅನ್ಮೋಲ್ ಗೀತ್ ಕಾರ್ಯಕ್ರಮವನ್ನು ರಾಖಿ ಹಾನಗಲ್ ಅವರು ಚೆನ್ನಾಗಿ ನಡೆಸಿಕೊಟ್ರು ಅಂತ ಬರೆದಾರೆ ನೋಡು.
0: ಹಿರೇಸಿಂಗನಗುತ್ತಿಯ ಬಸವರಾಜ್ ಹೂಗಾರ್ ಅವರ ಎರಡು ಪತ್ರಗಳು ನನ್ನ ಕಡೆಯವ. 21ರಂದು ಪ್ರಸಾರವಾದ ಚಿಂತನ ಸಮಯೋಚಿತವಾಗಿತ್ತು, ಪ್ರಭಾವಪೂರ್ಣವಾಗಿತ್ತು. ಭವರ್ಲಾಲ್ ಆರ್ಯ ಅವರು ಮಾನವನ ದೈಹಿಕ ಮಾನಸಿಕ ಪ್ರಗತಿಗೆ ಯೋಗ ಸಹಕಾರಿಯಾಗಿದ ಅಂತ ಭಾಳ ಚಂದ ತಿಳಿಸ್ಕೊಟ್ರು. ಅತ್ಯಾನಂದ ಆಯಿತು ಅಂತಾರ. ಅಲ್ಲದೆ ಅವತ್ತು ಪ್ರಸಾರವಾದ ಸಂಗೀತ ಹಾಗೂ ಯೋಗ ಅನ್ನೋ ಭಾಷಣ ಮಾಹಿತಿಪೂರ್ಣವಾಗಿತ್ತು. ಸಂಗೀತ ಹಾಗೂ ಯೋಗ ಇವೆರಡೂ ಅವಿನಾಭಾವ ಸಂಬಂಧವುಳ್ಳವು. ಭಾಷಾತೀತವಾದ ವಿಶ್ವಮಾನ್ಯವಾದ ಸಂಗೀತ ಮತ್ತು ಯೋಗವನ್ನು ಸರ್ವರು ಬಾಳಿನಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳಿದರು ಅಂತ ಹೇಳ್ತಾರೆ. ಮತ್ತೊಂದು ಪತ್ರದೊಳಗೆ 26ರಂದು ಪ್ರಸಾರವಾದ ಚಿಂತನ ಸಮಯೋಚಿತವಾಗಿತ್ತು. ಆರ್ ಎಂ ಕೋಗೇರಿಯವರು ಪ್ರಜಾಪ್ರಭುತ್ವಕ್ಕಾಗಿ ಶಾಂತಿ ಧರ್ಮ ಧರ್ಮನಿಷ್ಠೆಯನ್ನು ವಿವರಿಸಿದರು ಅಂತ ಹೇಳ್ತಾರೆ. 27ರಂದು ಪ್ರಸಾರವಾದ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ನಡೆಸಿದ ಮಾತುಕತೆ, ಕಾವ್ಯಾನುಭವ ಸದಭಿರುಚಿ ಹೆಚ್ಚಿಸುವ ಪುಸ್ತಕಗಳ ವಾಚನದ ಅನುಭವದ ರಸಾಯನ ಆಗಿತ್ತು. ಇಳಿ ವಯಸ್ಸಿನ ಅವರ ಜೀವನ ಪ್ರೀತಿ ಆದರ್ಶ ರೀತಿ ನೀತಿ ಮೆಚ್ಚುಗೆ ಅದು. ಸಂದರ್ಶನ ನಡೆಸಿದ ಮಂಜುಳಾ ಪುರಾಣಿಕ ಅವರಿಗೆ ಧನ್ಯವಾದಗಳು ಅಂತಾರೆ.
1: ನೋಡು, ಕಾಲ್ ತಿಪ್ಪಿಯಿಂದ ಬಾಳೇಶ್ ಲಟ್ಟಿ, ಸುಜಾತ, ಗೀತಾ, ಸಾವಿತ್ರಿ ಹಾಗೂ ಮನೆಯವರು ಇವರಿಗೆ ನಂದನಾ ಕಾರ್ಯಕ್ರಮ ಬಹಳ ಇಷ್ಟ ಆಗ್ಯದ ಅಂತ ಹೇಳ್ತಾರೆ. ಅಂದ್ರೆ ಮನೆ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಹಳ ಇಷ್ಟಪಟ್ಟುಕೊಂಡು ಕೇಳ್ತಾರೆ. ಈ ಕಾರ್ಯಕ್ರಮ ಪ್ರಸಾರ ಮಾಡಿ ಶುರು ಮಾಡಿದ್ದಕ್ಕಾಗಿ ಧನ್ಯವಾದ ಅಂತಾರೆ ನೋಡು.
0: ಹಾಂ, ಧನ್ಯವಾದ. ಮತ್ತು ಸಂಗಪ್ಪ ಹೂಗಾರ್ ಇವರು ಕೆಲೂರಿನಿಂದ ಬರೀತಾರಲ್ಲ, ಹುನಗುಂದ ತಾಲೂಕು. 2258 2259 2263 ಮೂರು ಪತ್ರಗಳು ನನ್ನ ಕೈಯಾಗವ. ಅಶೋಕ್ ಚೊಳಚಗುಡ್ಡ, ಗಿರೀಶ್ ಕುಲಕರ್ಣಿ ಇವರು, ಕಲ್ಪನಾ ಹೆಗಡೆ ಇವರೆಲ್ಲರ ಚಿಂತನ ಕೇಳಿ ಬಂತು, ಭಾಳ ಚಲೋ ಇತ್ತು ಅಂತಾರ. ಅದರ ಜೊತೆಗೆ ಶರಣಬಸವ ಚೋಳಿನ್, ಸುರೇಖಾ ಸುರೇಶ್ ಅವರ ಪ್ರಸ್ತುತಿ ಚೆನ್ನಾಗಿತ್ತು ಅಂತಾರೆ. ಬಹುಶಃ ಇದು ವಚನಾಮೃತ ಕೇಳ 253ನೇ ಸಂಚಿಕೆ. ಇನ್ನು ಶಂಕರ್ ಎಲ್ ಭಟ್ ಅವರು ಪ್ರಸ್ತುತಪಡಿಸಿದ ದ್ರೌಪದಿಯ ಭಕ್ತಿ ಕೀರ್ತನೆ ಚಲೋ ಇತ್ತು ಅಂತಾರ. ಪುಷ್ಪಹಾರ್ ಭಕ್ತಿ ಸಂಗೀತದ ಕಾರ್ಯಕ್ರಮ, ವಂದನಾ, ಕೃಷಿರಂಗ, ರೈತರಿಗೆ ಸಲಹೆ ಎಲ್ಲವೂ ಚೆನ್ನಾಗಿ ಕೇಳಿ ಬರ್ತಾವ.

0: ಇದ್ದಾರೆ. ಇನ್ನೊಂದು ಪತ್ರದೊಳಗೆ ಗಿರೀಶ್ ಕುಲಕರ್ಣಿ, ಡಾಕ್ಟರ್ ಮಂಜುನಾಥ್ ಲಮಾಣಿ ಅವರ ಚಿಂತನ ಚೆನ್ನಾಗಿ ಕೇಳಿಬಂತು. 101ನೇ ಕನಕ ದೀಪ ಕಾರ್ಯಕ್ರಮದೊಳಗೆ ಕನಕದಾಸರ ರಾಮಧಾನ ಚರಿತೆಯ ವಾಚನ ವ್ಯಾಖ್ಯಾನವನ್ನು ಗಾಯತ್ರಿ ಸರದೇಶ್ ಪಾಂಡೆ, ಡಾಕ್ಟರ್ ಶ್ರೀಧರ್ ಹೆಗಡೆ ಅವರು ಪ್ರಸ್ತುತಪಡಿಸಿದ್ದು ಚೆನ್ನಾಗಿತ್ತು ಅಂತಾರೆ. 78ನೇ ನಿಸರ್ಗ ಜ್ಞಾನಾಮೃತದಲ್ಲಿ ಸ್ವಾಮೀಜಿಗಳು ಶಿಕ್ಷಣ ಕುರಿತಾಗಿ ಅವುಗಳು ವ್ಯಾಪಾರೀಕರಣಗಳಾಗಬಾರ್ದು ಅಂತ ಸವಿಸ್ತಾರವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿರೋದು ಚೆನ್ನಾಗಿತ್ತು. ಸುರೇಖಾ ಸುರೇಶ್ ಅವರ ಪ್ರಸ್ತುತಿ ಚೆನ್ನಾಗಿ ಕೇಳಿ ಬಂತು ಅಂತಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳೋಣಂತ.
1: ನೋಡು, ಒಂದು ಈ ಪತ್ರ ಇದು ಸ್ವಲ್ಪ ಮಾಹಿತಿನೂ ಅದ, ಒಂದು ಸ್ವಲ್ಪ ಆಕ್ಷೇಪಣೆ ಅನ್ನೋಕ್ಕಿಂತ ಒಂದು ಥರ ಡೌಟ್ ಅದ ಅವ್ರಿಗೆ. ಇದನ್ನು ಬರೆದವರು ದಾವಣಗೆರೆಯಿಂದ ಕೆ ಜಯತೀರ್ಥ ಹಾಗೂ ಕೆ ಸುಧಾ ಅವರು. 23/6/26 ಅವತ್ತು ಪ್ರಸಾರವಾದಂಥ ವಂದನಾದ ಎಲ್ಲ ಗೀತೆಗಳು ಸುಶ್ರಾವ್ಯವಾಗಿದ್ದು, ಕೈಲಾಸವಾಸ ಭೀಮಸೇನ್ ಜೋಶಿ ಅವರು ಹಾಡಿದ್ದು, ಆರು ಹಿತವರು ರೇಖಾಭಟ್ ಕೋಟೆಮನೆ ಅವರದ್ದು, ಬಸವನ ನೆನೆವುದೇ ಭಕ್ತಿಯ ಪಥವು ಶಿವಾನಂದ ಪಾಟೀಲ್ ಅವರು. ಆದರೆ ಈ ಭಕ್ತಿ ಗೀತೆಯ ವಚನವನ್ನು ಉದ್ಘೋಷಕರು ಬಸವಣ್ಣನವರ ವಚನ ಅಂತ ಹೇಳಿದರು. ಆದರೆ ಅದರಲ್ಲಿ ಕವಾಡಲ ಸಂಗಮ ಅನ್ನೋ ಕೂಡಲ ಸಂಗಮ ಅನ್ನೋ ಅಂಕಿತ ಇರಲಿಲ್ಲ, ಬದಲಾಗಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದೊಂದಿಗೆ ವಚನ ಮುಕ್ತಾಯಗೊಂಡಿತು. ಈ ವಚನ ಯಾರು ರಚಿಸಿದ್ದು ಅಂತ ನಾವು ಗಲಿಬಿಲಿಗೊಂಡ್ವಿ ಅಂತಂದಾರೆ. ಈ ಥರದ ತಪ್ಪುಗಳು ಆಗದ ರೀತಿ ಒಳಗೆ ನಾವು ಕ್ರಮ ತಗೊಳ್ತೇವೆ ಅಂತ ಅವರಿಗೆ ಹೇಳೋಣ.
0: ಮಹಾದೇವ್ ಜಗತಾಪ್ ಗುಳೇದಗುಡ್ಡದಿಂದ ಬರೆದ ಎರಡು ಪತ್ರಗಳವ. 16ರಂದು ಗೀಗಿ ಪದ ಕುಂದಗೋಳದ ಎಲ್ಲಪ್ಪ ಹಾಗೂ ಸಂಗಡಿಗರಿಂದ ಕೇಳಿ ಆನಂದಿಸಿದ್ವಿ. ಹಳೆಗಂಟು ಹಿರಿಯರ ನಂಟು ಕಾರ್ಯಕ್ರಮ ಚೆನ್ನಾಗಿ ಬಂದಿತ್ತು. ಮಲ್ಲಿಕಾರ್ಜುನ ಹುಳಗಬಾಳೆಯವರಿಗೆ ಅಭಿನಂದನೆಗಳು. ಸ್ವರಾಂಜಲಿ ಕಾರ್ಯಕ್ರಮ ಆತ್ಮತೃಪ್ತಿ ನೀಡಿತು. ಪ್ರತಿ ಶುಕ್ರವಾರ ಸ್ವರಾಂಜಲಿ ಸಂತಸದ ನುಡಿ ಚೆನ್ನಾಗಿ ಮೂಡಿ ಬರ್ತಾ ಅದು ಅಂದರೆ ಬಹುಶಃ ಈಗ ಸಮಾಧಿನಿ ಸಂತನ ಸುಸ್ವರ ಸಿಂಚನ ಅಂತ ಏನು ಪ್ರಸಾರ ಮಾಡ್ತೀವಿ ಅದು. ಆಮೇಲೆ ಗೀತಾ ರಾಮಾಯಣ ಮನಸ್ಸಿಗೆ ಮುದ ನೀಡ್ತದೆ. ಆರೋಗ್ಯ ಸಂಚಿಕೆ ಒಳಗೆ ಮಕ್ಕಳನ್ನು ಕುರಿತು ಸಂದರ್ಶನ ಚೆನ್ನಾಗಿತ್ತು. ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರ ಕೃಷಿಕನಾಗಿ ನನಗೆ ಚೇತನ ನೀಡೇದ ಅಂತ ಹೇಳ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಸಾಧಕರ ಸಂವಾದ ಬಿತ್ತರಿಸಿ ಅಂತಾರೆ. ಮತ್ತೊಂದು ಪತ್ರದೊಳಗೆ ಸಾಕ್ಷಿ ಏರಿಮಠ ಅವರ ಮಧುರ ಧ್ವನಿಯನ್ನು ಸುಗಮ ಸಂಗೀತೊಳಗೆ ಇದು ಭಾಗ್ಯ ಕೇಳಿದ್ವಿ, ಬಹಳ ಖುಷಿ ಆಯಿತು. ಲಕ್ಷ್ಮೀನಾರಾಯಣ ಭಟ್ಟರ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಬಹಳ ಅನುಭವ, ಸುಗಮ ಸಂಗೀತ ವಿರಹ ವೇದನೆಯ ಅನುಭವವನ್ನು ನೀಡಿತು. ಕನಕ ಅಧ್ಯಯನ ಪೀಠ ನಮಗೆಲ್ಲ ಶಕ್ತಿ ನೀಡ್ತದೆ, ಕೀರ್ತನೆಗಳು ಲೋಕಾನುಭವ ನೀಡ್ತವೆ, ರಾಮಧಾನಿ ಚರಿತ್ರೆ ಕಾವ್ಯವನ್ನು ಅನುಭವಿಸ್ತೇವೆ, ರಾಗಿಯ ಮಹಿಮೆಯನ್ನು ತಿಳಿಯೋ ಭಾಗ್ಯ ನಮ್ಮದಾಗಿದೆ. ಧಾನ್ಯಗಳ ರೂಪದಲ್ಲಿ ನಿಲ್ಲುವ ಕಥೆ ಮನಸ್ಸಿಗೆ ಮುದ ನೀಡ್ತದೆ. ಗಾಯತ್ರಿ ಸರದೇಶ್ ಪಾಂಡೆ, ಡಾಕ್ಟರ್ ಶ್ರೀಧರ ಹೆಗಡೆ ಅವರಿಗೆ ಅಭಿನಂದನೆಗಳು ಅಂತಾರೆ. ಹಿರಿಯ ಚಿತ್ರಕಲಾವಿದರಾದ ಮಹಾವೀರ್ ಬಾಳೆಕಾಯಿ ಅವರೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏರ್ಪಡಿಸಿದ ಸಂವಾದವನ್ನು ಬಿತ್ತರಿಸಿರಿ ಅಂತಾರೆ.
1: ನೋಡೋಣ ಅದನ್ನು.
0: ನಮ್ಮಲ್ಲೇ ಧ್ವನಿ ಮುದ್ರಣ ಮಾಡಿಕೊಂಡಂತಹ ಸಂದರ್ಶನವನ್ನು ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಅಂತ ಹೇಳೋಣಂತ.
1: ಗೆಜ್ಜಲಗಟ್ಟಿಯಿಂದ ಶರಣಪ್ಪ ಅನ್ವಾರ್ ಮತ್ತು ಅವ್ರ ಮನೆಯವರು ಬರೆದಂಥ ಪತ್ರ. ಅವ್ರೇನು ಬರೀತಾರೆ ಅಂತಂದ್ರೆ, ದಿನಾಂಕ 11ರಂದು ಬೆಳಿಗ್ಗೆ 8:30 ಪಕ್ಷಿಧಾಮ ಕುರಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ, ಅತ್ತಿವೇರಿ ಪಕ್ಷಿಧಾಮ ಕುರಿತು. ಇದು ಬಹಳ ಚೆನ್ನಾಗಿತ್ತು. ಪಿ ಸುಲೋಚನ್ ಮತ್ತು ಪಿ ಡಿ ಸುದರ್ಶನ್ ಅವರು ಪಕ್ಷಿ ವೀಕ್ಷಣೆಯ ಬಗ್ಗೆ ಸರಿಯಾದ ಮಾಹಿತಿ ನೀಡಿದರು ಅಂತಂತಾರೆ. ಪಿ ಸುಲೋಚನ್ ಅವರ ಜೊತೆಗಿನ ಸಂದರ್ಶನ ಇತ್ತು. ಪಿ ಡಿ ಸುದರ್ಶನ್ ಅವರ ಒಂದು ಬಗ್ಗೆ ಆ ಕಾರ್ಯಕ್ರಮದಲ್ಲಿ ಮಾಹಿತಿ ಒಳಗೊಂಡಿತ್ತು. ವಿದೇಶಗಳಿಂದ ಸುಮಾರು 10,000 ಕಿಲೋಮೀಟರ್ ದೂರದಿಂದ ಹಾರಿ ಬರುವ ಪಕ್ಷಿಗಳು ಎಲ್ಲೂ ಇಳಿಯದೆ, ಆಹಾರ ಇಲ್ಲದೆ ಮುಂಡಗೋಡ್ ತಾಲೂಕಿನ ಅತ್ತಿವೇರಿ ಗ್ರಾಮಕ್ಕೆ ಬರ್ತಾವ ಅಂದ್ರೆ ಇದು ನಿಜಕ್ಕೂ ಸೋಜಿಗ. ಊರಿನ ಗ್ರಾಮದವರು ಪಕ್ಷಿಗಳಿಗೆ ಸಹಕಾರ ನೀಡುತ್ತಾರೆ. ಇಲ್ಲಿಯ ಜನರು ಪಕ್ಷಿಗಳನ್ನು ಬರಮಾಡಿಕೊಳ್ತಾರೆ, ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ. ಮತ್ತು ಪಕ್ಷಿ ವೀಕ್ಷಣೆಯ ಬಗ್ಗೆ ಅವರು ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ತಿಳಿ ಹೇಳಿದರು. ಪ್ರಸಾರಕ್ಕಾಗಿ ಧನ್ಯವಾದ ಅಂತಂದಾರೆ. ನೋಡು,
0: ಹೌದಲ್ಲ, ನನ್ನ ಕೈಯಾಗ ಎರಡು ಪತ್ರ ಅವ. ಇದನ್ನು ಬರೆದವರು ಹೊಸ ಕೊಲ್ಲಾರದಿಂದ ಗುಂಡೂರಾವ್ ಹಮ್ಮತ್ತ ಛಾಯ ಕುಲಕರ್ಣಿ ಅವರು. ಇವರು ದಿನಾಂಕ 19ರಂದು ಪ್ರಸಾರವಾದ ವಿಜ್ಞಾನ ಭವನದೊಳಗೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ರೋಜ್ಗಾರ ಮೇಳ ಉದ್ಘಾಟನಾ ಸಮಾರಂಭದ ನೇರ ವೀಕ್ಷಕ ವಿವರಣೆಯನ್ನು ಕೇಳಿದ್ರಂತ. ಮತ್ತು 12/5 ವನಿತಾ ವಿಹಾರದೊಳಗೆ ಪೂಜಾ ಅವರು ಯೋಗದ ಬಗ್ಗೆ ಚೆನ್ನಾಗಿ ಮಾಹಿತಿ ನೀಡಿದರು ಅಂತಾರೆ. ವಿಜ್ಞಾನದ ಮುನ್ನಡೆ ಹಿಂದಿ ವಾರ್ತೆ ಎಲ್ಲವನ್ನು ಕೇಳಿದ್ರಂತ. ಇನ್ನೊಂದು ಪತ್ರದೊಳಗೆ ದಿನಾಂಕ 21ರಂದು ಪ್ರಸಾರವಾದ ICC ಮಹಿಳಾ ಕ್ರಿಕೆಟ್ T20 ಕ್ರಿಕೆಟ್ ಪಂದ್ಯಾವಳಿ ಅದನ್ನು ಕೇಳಿದ್ರಂತ. ಆಮೇಲೆ

0: ಇಪ್ಪತ್ತೆರಡರಂದು ಪ್ರಸಾರವಾದ ಬಂಧನ 7:15 ನೆನಪಾಗಿ ಕಾಡ್ತಾವ ಹಾಡು. ಸಂಜೆ 6:30 ಹಾವೇರಿ ವಿಜಯಪುರ ಜಿಲ್ಲಾ ವಾರ್ತಾಪತ್ರಗಳು ಎಲ್ಲವೂ ಸರಿಯಾಗಿ ಕೇಳಿ ಬಂದವು ಅಂತಾರೆ. ಅವರಿಗೂ ಕೂಡ ಧನ್ಯವಾದ ಹೇಳೋಣಂತ.
1: ನೋಡು, ನನ್ನ ಹತ್ರ ಶಂಕರಪ್ಪ ಬಸಪ್ಪ ತೊಂಡಿಹಾಳ್ ಗದಗ ಬೆಟಗೇರಿಯಿಂದ ಇವರು ಬರೆದಂಥ 2 ಪತ್ರವ. ಒಂದು ಪತ್ರದೊಳಗೆ ಅವರು ಬರೀತಾರೆ, 24 ಬುಧವಾರ ಬೆಳಿಗ್ಗೆ 10:30 ಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ಸನ್ನಿವೇಶ ಬಹಳ ಚೆನ್ನಾಗಿ ಮೂಡಿ ಬಂತು. ಅದೇ ದಿನ ರಾತ್ರಿ 8 ಗಂಟೆಗೆ ಮಂಜುಳಾ ಪುರಾಣಿಕ ಅವರು ನಡೆಸಿದ ಸಂದರ್ಶನ ತುಂಬ ಮಾರ್ಮಿಕವಾಗಿತ್ತು. ಅದು ನಮ್ಮ ಮಹಿಳಾ ವಾಣಿ ಕಾರ್ಯಕ್ರಮದ್ದು. ದಿನಾಂಕ 25 ಗುರುವಾರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯರಿಂದ ಮೊಹರಂ ಹಬ್ಬದ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ರು. ಇದು ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಿತ್ತು. ಈ ಕಾರ್ಯಕ್ರಮ ಅವರಿಗೆ ಬಹಳಷ್ಟು ಸಂತೋಷ ಆಯಿತು ಅಂತ ಒಂದು ಪತ್ರದಾಗ ಬರೆದಾರೆ. ಇನ್ನೊಂದು ಪತ್ರದೊಳಗೆ ಒಂದು ಸ್ವಲ್ಪ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಮಾಯ, ದಿನಾಲೂ ಬೆಳಿಗ್ಗೆಯಿಂದಲೇ ರೇಡಿಯೋ ಕೇಳ್ತೀವಿ, ಅದರಲ್ಲಿ ನೀವು ಅಧಿಕ ಜ್ಯೇಷ್ಠ ಮಾಸ ಅಂತ ಹೇಳಿ ಹೇಳುವುದಿಲ್ಲ. ಅಧಿಕ ಮಾಸದ ಜಾಹೀರಾತುಗಳು ರೇಡಿಯೋದಲ್ಲಿ ಪ್ರಸಾರ ಆಗ್ತಾವ. ಈ ನಿಮ್ಮ ರಾಷ್ಟ್ರೀಯ ಪಂಚಾಂಗದೊಳಗೆ ಅಧಿಕ ಮಾಸ ಬರೋದಿಲ್ಲ, ಮುಂದೆ ನಿಜ ಜ್ಯೇಷ್ಠ ಮಾಸ ಬರೋದಿಲ್ವೇ ತಿಳಿಸ್ರಿ ಅಂತಾರೆ.
0: ಇಲ್ಲ, ಅದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಏನಿರ್ತದೆ ಅದನ್ನು ನಾವು ಹೇಳ್ಕೊತ ಹೋಗ್ತೀವಿ. ಹೀಗಾಗಿ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದು ನಮಗೆ ನಿರ್ದೇಶನಾಲಯ, ನಮ್ಮ ದಿಲ್ಲಿ ನಿರ್ದೇಶನಾಲಯದಿಂದ ಬಂದಂಗೆ ನಾವು ಅದನ್ನು ಹೇಳಬೇಕಾಗ್ತದೆ. ಅದು
1: ಅದರಲ್ಲಿ ಈಗ ಅಧಿಕ ಮಾಸ ಬಂದದ್ದು ಅದಕ್ಕೇನು ಸಂಬಂಧಪಟ್ಟಿರೋದು ಇರುವುದಿಲ್ಲ ಅಲ್ಲ. ಅಲ್ಲಿ ಏನು ಬಂದಿರ್ತದೆ ಆದೇಶ, ಅದರ ಪ್ರಕಾರ ನಾವು
0: ಅದು ಮೊದಲಿನಿಂದನೂ ರಾಷ್ಟ್ರೀಯ ಪಂಚಾಂಗವನ್ನು ಹೇಳ್ಕೊಂಡು ಬಂದದೆ ಆಕಾಶವಾಣಿ. ಹಾಗಾಗಿ ಇಡೀ ದೇಶಾದ್ಯಂತ ಇದು ಒಂದೇ ಥರ ಇರೋದರಿಂದ ನಾವು ಕೂಡ ಈ ರಾಷ್ಟ್ರೀಯ ಪಂಚಾಂಗವನ್ನು
1: ಅನುಸರಿಸ್ತೇವೆ ಅಂತ ಹೇಳೋಣ.
0: ಇನ್ನು ಲಿಂಗ್ಸೂರಿನಿಂದ ಶಂಕರಗೌಡ ಜಿ ಗೌಡರ್ ಅವರು ಬರೆದಿರುವ 2 ಪತ್ರಗಳವ. ಶಂಕರ್ ಎಲ್ ಭಟ್ ಅವರ ಕೀರ್ತನೆಯನ್ನು ಕೇಳಿದ್ರಂತ. ಪರಶುರಾಮ ವಿಶ್ವಧರ್ಮಕ್ಕೆ ಆತಂಕ ಹುಟ್ಟದಾಗ ಭಗವಂತನೇ ಬಂದು ಉದ್ಧಾರ ಮಾಡ್ತಾನೆ ಅಂತ ಹೇಳಿದರು ಅಂತ ಬರೀತಾರೆ. ಮತ್ತು ದಿನಾಂಕ 16ರಂದು ವಂದನಾ ಕಾರ್ಯಕ್ರಮದೊಳಗೆ 3 ಹಾಡು ಕೇಳಿದೆ ಚೆನ್ನಾಗಿದ್ದು ಅಂತಾರೆ. ಟಾಪ್ 1 ಆಗಿತ್ತು ಅಂತ ಕೂಡ ಬರೀತಾರೆ. 7:15 ವಚನಾಮೃತ 252ನೇ ಸಂಚಿಕೆ ಕೇಳಿದೆ, ಅಕ್ಕ ಮಹಾದೇವಿ ವಚನ ಚೆನ್ನಾಗಿತ್ತು ಅಂತಾರೆ. ಆಮೇಲೆ ಇನ್ನೊಂದು ಪತ್ರದೊಳಗೆ ಅವು ಕೂಡ ಹಾಡುಗಳೇ. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಬಸವೇಶ್ವರ ವಚನ ಹಾಡಿದರು, ಟಾಪ್ 1 ಆಗಿತ್ತು. ಮಥುರಾ ದೀಕ್ಷಿತ್ ಅವರ ವಾದಿರಾಜರ ಕೃತಿ ಕುದುರೆ ಬಂದಿದೆ, ಡಿ ಕುಮಾರದಾಸ್ ಅವರು ಹಾಡಿದ್ದು. ಅಲ್ಲಮ ಪ್ರಭುದೇವರ ವಚನ ಎಷ್ಟೊಂದು ಇಂಪಾಗಿ ಹಾಡಿದರು ಅಂತಾರೆ. ಮತ್ತಷ್ಟು ಹಾಡುಗಳನ್ನು ಬರೆದು ಇವನ್ನೆಲ್ಲ ಕೇಳಿದೆ ಅಂತಾರೆ. ಭಾವಯಾನ ಇದನ್ನು ಕೂಡ ಬೆಳಿಗ್ಗೆ ಕೇಳಿದೆ. ಯೋಗ ಕುರಿತು ಮಾತಾಡಿದ್ದು ಮಂಜುಳಾ ಪುರಾಣಿಕ್ ಮತ್ತು ಮಾಯಾರಾಮನವರು ಚೆನ್ನಾಗಿ ಮಾತಾಡಿದರು ಅಂಥೇಳಿ ಬರೀತಾರೆ. ಪ್ರಾರ್ಥನೆ ಅನ್ನೋದು ನಮ್ಮ ಹೃದಯ ಸಂಗೀತ ಅಂತ ಹೇಳಿದ್ದಾರೆ. ಎಷ್ಟೊಂದು ವಿಷಯ, ಏನೆಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀರಿ, ಇದನ್ನೆಲ್ಲ ಕೇಳಿ ನನಗೆ ಬಹಳ ಸಂತೋಷ ಆಗ್ತದೆ, ಧನ್ಯವಾದಗಳು ನಿಮಗೆ ಅಂತಾರೆ. ಅವರ ಧನ್ಯವಾದಗಳನ್ನು ಸ್ವೀಕರಿಸೀವಿ ಅಂತ ಹೇಳೋಣಲ್ಲ ಮಂಜುಳಾ.
1: ಖಂಡಿತವಾಗಿಯೂ. ನೋಡು, ನನ್ನ ಹತ್ರ 5 ಪತ್ರಗಳವ. ಈ 5 ಪತ್ರಗಳನ್ನು ಬರೆದವರು ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಮೇಂಡಾಳದಿಂದ. ಅವ್ರಿಗೆ ದಿನಾಂಕ 21ರಂದು ಪ್ರಸಾರವಾದ ವಂದನ, ಬವರ್ಲಾಲ್ ಆರ್ಯ ಅವರ ಚಿಂತನ, ಬಾಳಬುತ್ತಿ ಕಾರ್ಯಕ್ರಮದೊಳಗೆ ಶೋಭಾ ಹುಲಿಕಟ್ಟಿ ಅವರೊಂದಿಗಿನ ಸಂದರ್ಶನ, ಆಹಾ ಒಂದು ಕಪ್ಪು ಚಹಾ ನಾಟಕ, ಜೊತೆಗೆ ಯಮುನಾ ಬೆಳಗ್ ಅಲ್ಲ ಲಕ್ಕಪ್ಪ ಸಿದ್ದಪ್ಪ ಬೆಳಗ್ಲಿ ಮತ್ತು ಸಂಗಡಿಗರ ಡೊಳ್ಳಿನ ಪದ, ಈ ಎಲ್ಲ ಕಾರ್ಯಕ್ರಮ ಹಿಡಿಸಿದ್ವು ಅಂತ. 22ರಂದು ಪ್ರಸಾರವಾದ ಕಲ್ಪನಾ ಹೆಗಡೆ ಅವರ ಚಿಂತನ, ಬಸವೇಶ್ವರ ಪೀಠದ ವಚನಾಮೃತ ಕಾರ್ಯಕ್ರಮ, ಸರ್ಫರಾಜ್ ಖಾನ್ ಅವರ ಸಾರಂಗಿ ವಾದನ ಇದು ಹಿಡಿಸಿದೆ ಅಂಥೇಳಿ ಬರೀತಾರೆ. 23ರಂದು ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರ ಚಿಂತನ, ರೈತರಿಗೆ ಸಲಹೆ, ಸುಗಮ ಸಂಗೀತದಲ್ಲಿ ಭಾರ್ಗವಿ ಗುಡಿ ಕುಲಕರ್ಣಿ ಅವರ ಸುಗಮ ಸಂಗೀತ, ಅರ್ಪಣಾದ ಎಲ್ಲ ಭಕ್ತಿ ಗೀತೆಗಳು, ಸಂದೇಶ ಆಧಾರಿತ ನಂದನ ಇದು ಹಿಡಿಸಿದಂತ. 26ರಂದು ಪ್ರಸಾರವಾದ RM ಗೋಗೇರಿ ಅವರು ಮೊಹರಂ ಕುರಿತ ಚಿಂತನವನ್ನು ಪ್ರಸ್ತುತಪಡಿಸಿದರು. ಅಂದೇ ಪ್ರಸಾರವಾದ ರಾಮ್ಬಾವು ಬಿಜಾಪುರೆ ಹಾರ್ಮೋನಿಯಂ ವಾದಕರ ಸಂವಾದಿನಿ ಸಂತನ ಸುಸ್ವರ ಸಿಂಚನ, ಈ ಕಾರ್ಯಕ್ರಮ ಸ್ವರಾಂಜಲಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿತ್ತು, ಇದು ಚೆನ್ನಾಗಿತ್ತು ಅಂತಾರೆ. ಭಜನ್ ಸಪೂರಿ ಅವರ ಶಾಸ್ತ್ರೀಯ ಗಾಯನ ಅಂತಾರೆ, ಭಜನ್ ಸಪೂರಿ ಅವರದು
0: ಸಂತೂರ್
1: ವಾದನ, ಜೊತೆಗೆ ನಿಮ್ಮೊಂದಿಗೆ ಕಾರ್ಯಕ್ರಮ, ಗಾಂಧಿ ಸ್ಮೃತಿ ಇಷ್ಟ ಆಗ್ಯದಂತ. 27ರಂದು ಮೂಡಿ ಬಂದ ಗುರುರಾಜ್ ಪಾಟೀಲ್ ಅವರ ಚಿಂತನ, ಸುಬೋಧ ಸಮಾಲೋಚನೆ, ಸುಗಮ ಸಂಗೀತ, ವಿಜಯಲಕ್ಷ್ಮಿ ಪೂಜಾರ್ ಅವರದು, ನಿಮ್ಮೊಂದಿಗೆ ಕಾರ್ಯಕ್ರಮ ಅರ್ಪಣ ಮತ್ತು ಅನ್ಮೋಲ್ ಗೀತ್ ಕಾರ್ಯಕ್ರಮ, ಇದೆಲ್ಲವೂ ಅವರಿಗೆ ಇಷ್ಟ ಆಗ್ಯಾವಂತ. ಪತ್ರಕ್ಕಾಗಿ ಧನ್ಯವಾದ ಹೇಳೋಣ.
0: ಈಗ ನೋಡಿ ಈಗ

0: ಹೆಡ್ಫೋನ್ ಹಾಕೋಣಮ್ಮ, ಶ್ರೋತೃಗಳು ಕರೆ ಮಾಡ್ಲಿಕ್ಕತ್ತಾರ, ಲಘು ಲಘುನೇ ಒಂದೊಂದು ಕರೆ ತಗೊಳ್ಳೋಣ ಅಂತ. ಹಲೋ, ನಿಮ್ಮೊಂದಿಗೆ ಕಾರ್ಯಕ್ರಮ. ಹಾ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಯಾರು ಮಾತಾಡೋದು?
1: ನಾವು ರಾಮದುರ್ಗದಿಂದ ಸಾಲಾಪುರ ಮೇಡಮ್.
2: ರೇಡಿಯೋ ದೂರ ಇಡಬೇಕು, ನಮಗೆ ಪ್ರತಿಧ್ವನಿ ಆಗ್ತದೆ.
0: ನಮ್ಮ ಧ್ವನಿ ನಮ್ಗ ಕೇಳಿಸ್ಲಿಕ್ಕತ್ತದ?
1: ಹೇಳಿ ಮೇಡಮ್.
0: ಈಗ ನೀವ ಹೇಳ್ಬೇಕು, ನಿಮ್ ಹೆಸರು ಏನಂದ್ರಿ?
1: ನಮ್ಮ ಹೆಸರು ಗದಿಗೆಪ್ಪ ಅಂತ ಮೇಡಮ್.
0: ಹಾ ಹೇಳ್ರಿ ಗದಿಗೆಪ್ಪ, ಯಾವ್ಯಾವ ಕಾರ್ಯಕ್ರಮ ಕೇಳಿದ್ರಿ?
1: ನಾ ಬೆಳಗಿನಿಂದ ವಂದನ ಹಿಡ್ಕೊಂಡು ಎಲ್ಲ ಸಂಜೆ ಮಟನ ಕೇಳ್ತೀವಿ.
0: ಯಾವ ಇಷ್ಟ ಆಗ್ತಾವ
1: ನಮಗ? ಚಿತ್ರಗೀತೆಗಳು ರೀ, ಆಮೇಲೆ ಮುಂಜಾನೆ ಚಿಂತನ ರೀ, ಆಮೇಲೆ ಭಕ್ತಿ ಗೀತೆ ಭಾವಗೀತೆ ಇವೆಲ್ಲ.
0: ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಮೊದಲೇ ಸಲ ಕರೆ ಮಾಡಿರೇನು?
1: ಧನ್ಯವಾದ.
0: ಹಲೋ
3: ಹಲೋ.
0: ಹಾ ಹೇಳ್ರಿ, ಯಾರ್ ಮಾತಾಡೋದು? ರೇಡಿಯೋ ದೂರ ಇಟ್ಟು ಮಾತಾಡ್ರಿ, ಕೇಳಿಸ್ಲಿಕ್ಕದ.
3: ನಾವು ಇಲ್ಲಿ ಧಾರವಾಡದ ಶಿವಪ್ಪ ಕಿತ್ತೂರು ಅಂತೀರಿ ಮೇಡಮ್.
2: ಹೇಳ್ರಿ ಶಿವಪ್ಪ ಅವ್ರೆ.
3: ನಾನು ತಮಗೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡಿನ್ರಿ ಮೇಡಮ್. ರೀ
2: ಕೇಳ್ರಿ.
3: ಏನಂತಂದ್ರಿ ಮೇಡಮ್, ದಿವಸ ಬೆಳಿಗ್ಗೆ ವಂದನ ಕಾರ್ಯಕ್ರಮ ಕೇಳ್ತೀರಿ ಮೇಡಮ್ ರೀ?
2: ಹ್ಞೂ ರೀ.
3: ಆದ್ರೆ ವಂದನ ಕಾರ್ಯಕ್ರಮದಾಗ ನಾ ಒಂದ್ ತಮಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರ, ವಾರದಾಗ ಒಂದ್ ದಿವಸ ಭಕ್ತಿಪರ ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಾನು ಒಂದು ಅನಿಸಿಕೆ ಮೇಡಮ್ ರೀ.
2: ಇಲ್ಲ, ಅದನ್ನ ನಾವು ಚಿತ್ರಗೀತೆಗಳ ವಿಭಾಗದೊಳಗನ ಪ್ರಸಾರ ಮಾಡ್ಬೇಕು, ಬಿಟ್ರ ವಂದನದೊಳಗೆ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಆಗುದೇನೆ ಇಲ್ಲ.
3: ಒಳ್ಳೆ ಒಳ್ಳೆ ಕನ್ನಡ
2: ಚಿತ್ರಗೀತೆಗಳು ನಾವು
0: ನೀವು 7:45 ಕೇಳುದಿಲ್ಲೇನು?
3: ಹಾ,
2: 7:45 ಹಳೆ ಚಿತ್ರಗೀತೆಗಳು ಭಕ್ತಿಪರ ಚಿತ್ರಗೀತೆಗಳನ್ನ ಹಾಕ್ತಿರ್ತೀವಿ ಹೆಚ್ಚಾಗಿ. ಅಲ್ಲಿ ಕೇಳ್ರಿ.
0: 9:00 ಕೂಡ ನಂದನ ಕಾರ್ಯಕ್ರಮದ ಆರಂಭದೊಳಗ ಹಳೆಯ ದೇವರ ಭಕ್ತಿ ಪ್ರಧಾನ ಚಿತ್ರ ಗೀತೆಗಳನ್ನ ಹಾಕಿರ್ತೀವಿ. ಕೇಳ್ರಿ. ಧನ್ಯವಾದ ಶಿವಪ್ಪ. ಹಲೋ
4: ನಮಸ್ತೆ ಮೇಡಮ್.
0: ನಮಸ್ತೆ.
4: ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ.
2: ಹೇಳ್ರಿ.
4: ಮಾಯಾ ಮೇಡಮ್ ಅವರಿಗೂ ಮತ್ತೆ ಮಂಜು ಅವರಿಗೂ ನಮಸ್ಕಾರ.
2: ನಮಸ್ತೆ
0: ಹೇಳ
4: ಮೇಡಮ್. ನಾನು ಧಾರವಾಡ ಆಕಾಶವಾಣಿ ಕಲಬುರಗಿ ಆಕಾಶವಾಣಿ ನಿತ್ಯ ಕೇಳ್ತಾ ಇರ್ತೀನಿ. ಧಾರವಾಡ ಆಕಾಶವಾಣಿಯಿಂದ ನನಗೆ ನಾಟಕಗಳು ಇಷ್ಟ ಆಗ್ತವೆ.
2: ಹ್ಞೂನ್ರಿ.
4: ಮೇಡಮ್, ಮೊನ್ನೆ ಸೋಮವಾರ 9:00 ನಾಟಕ ಹಾಕಿದ್ರಿ, ಅದನ್ನು ಕೇಳಿದೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಈಗ ಬಾನಲಿ ಬಿತ್ತಿಯಿಂದ ಬರುತ್ತಲ್ಲ ಪ್ರತಿ ಶನಿವಾರ, ಅದು ಇಷ್ಟ ಆಗುತ್ತೆ ನನ್ಗೆ ನಾಟಕ. ಆಮೇಲೆ ಚಿತ್ರಗೀತೆಗಳೆಲ್ಲ ಇಷ್ಟ ಆಗುತ್ತೆ, ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅವೆಲ್ಲ ಆಗ್ತಿಲ್ಲ, ಅದೆಲ್ಲ ಇಷ್ಟ ಆಗುತ್ತೆ.
2: ಒಟ್ಟು ಧಾರವಾಡ ಕಾರ್ಯಕ್ರಮ ಕೇಳ್ತೀರಿ?
4: ಕೇಳ್ತೀವಿ ಮೇಡಮ್. ನಿತ್ಯ ಕಲಬುರಗಿ ಧಾರವಾಡ ಕೇಳ್ತೀವಿ, ನಮ್ಮ ಹತ್ರ ಒಂದು ರೇಡಿಯೋ ಇದೆ, ಚಾರ್ಜಿಂಗ್ ರೇಡಿಯೋ. ನಾ ರೇಡಿಯೋದಿಂದ ಕೇಳ್ತೀವಿ, ರೇಡಿಯೋನೇ ನಮ್ಗೆ ಅಚ್ಚುಮೆಚ್ಚು.
0: ಕೇಳ್ತಾ ಇರಿ ಸಾಜನ್, ಮತ್ತೇನ್ರಿ ಸಲಹೆ ಸೂಚನೆ?
4: ಮೇಡಮ್ ಏನು ಸಲಹೆ ಸೂಚನೆ ಇಲ್ಲ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ, ಹೀಗೆ ಬರ್ಲಿ ಅಂತ ನಾವು ಆರಿಸ್ತೇವೆ.
0: ಖಂಡಿತ ಖಂಡಿತ, ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಿ. ಧನ್ಯವಾದ.
4: ತಂಗೂ ಕೂಡ.
0: ಹಲೋ ಹೇಳ್ರಿ.
2: ಹಲೋ
5: ನಮಸ್ತೆ ಮೇಡಮ್.
0: ನಮಸ್ತೆ. ಆದ್ರೆ ರೇಡಿಯೋ ದೂರ ಇಟ್ಟವು, ಸ್ವಲ್ಪ ದೂರ ಬರ್ರಿ.
5: ದೂರ ಬರ್ಬೇಕ್ರಿ?
0: ಹೌದು, ಅಲ್ಲೇ ನಮ್ ಧನಿ ಕೇಳಿಸ್ತದ ನಮ್ಗ.
5: ಮಂಜುಳಾಪುರ ಅನುಕು ಮಾಯಾ ರಾಮನ್ ಅವರಿಗೆ ವಂದನೆಗಳು.
0: ಧನ್ಯವಾದ. ಯಾರು ಮಾತಾಡೋದು?
5: ನಾನು ರೇಣು ಸ್ಟಾರ್ ಅಂಬರೀಶ್, ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು.
2: ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ.
5: ಅಂಬರೀಶ್.
2: ಅಂಬರೀಶ್ ಅವರು, ಓಕೆ ಹೇಳಿ.
5: ನಾವು ಲಿಂಗಾಯತ್ ರೀ, ಬಸವ ಶರಣರ ಬಸವಾದಿ ಅನುವಾದಿಗಳು ನಾವು. ನಮಗೆ ನೀವು ವಚನಾಮೃತ ಕಾರ್ಯಕ್ರಮ ಸೋಮವಾರ ಮಂಗಳವಾರ ಆಗ್ತಿರಲ್ಲ, ಯಾಕೆ ನೀವು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀರಿ? ಒಂದು 15 ನಿಮಿಷ ಆಗ್ಬೋದಲ್ಲ, 15-20
2: 15 ನಿಮಿಷನೇ ಇರ್ತದಲ್ಲ ಕಾರ್ಯಕ್ರಮ. ಅದು
0: ನೀವು ಕೇಳಿಲ್ಲ ಸರಿಯಾಗಿ.
5: ಡೈಲಿ ಕೇಳ್ತೇನೆ ಸೋಮವಾರ ಮಂಗಳವಾರ.
2: ಮತ್ತೆ 15 ನಿಮಿಷದ ಕಾರ್ಯಕ್ರಮನ ಅದು?
5: ಅಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ರೆ ಅಮೃತ ಕೇಳೋದು ಜಾಸ್ತಿ ಆಗ್ಬಿಟ್ಟು ಇವಾಗ.
2: ಅಲ್ಲ ಸರಿ, ಪ್ರಾಯೋಜಕರು ಎಷ್ಟಕ್ಕೆ ನಮಗ್ ದುಡ್ಡು ಕೊಟ್ಟಿರ್ತಾರ ಅಷ್ಟು ಅವಧಿಯ ಕಾರ್ಯಕ್ರಮ ಪ್ರಸಾರ ಮಾಡ್ತೀವಿ.
5: ಹಂಗೇನ್ರಿ, ಜಾಸ್ತಿ ಮಾಡಕ್ ಬರಲ್ಲ?
2: ಇಲ್ಲ, ಪ್ರಾಯೋಜಕರು ನಮ್ಗೆ 1/2 ಗಂಟೆ ಮಾಡು ಅಂದ್ರೆ 1/2 ಗಂಟೆ ಮಾಡ್ತೀವಿ, ದುಡ್ಡು ಕೊಡ್ಬೇಕಾಗ್ತದ.
5: ಮಾಡಿದ್ರೆ ಚೆನ್ನಾಗಿರುತ್ತಂತೆ, ಯಾಕಂದ್ರೆ ನಮ್ ಕರ್ನಾಟಕದ ಎಲ್ಲ ಬಸವಾದಿ ಅನುವಾದಿಗಳು ಭಾರಿ ಜನ.
2: ಸರಿ, ಬಟ್ ದುಡ್ಡು ಕೊಡೋರ್ ಮುಂದ್ ಬರ್ಬೇಕಲ್ಲ, ಅವ್ರು 15 ನಿಮಿಷ ಕೊಟ್ಟಾಗ 15 ನಿಮಿಷ ಮಾಡ್ತಾರೆ.

0: ಹೌದು ಹೌದು ಹೌದು.
1: ಪರವಾಗಿಲ್ಲ ರೀ, ನಾವು ಬಸವಾದಿ ಅನುವಾದಿಗಳೆಲ್ಲ ವಚನಾಮೃತ ಕೇಳ್ತಿರ್ತೀವಿ, ಅದೇ ಪುಸ್ತಕ ಉಟ್ಕೊಂಡು ಹೋಗ್ತಾ ಇರ್ತೀವಿ.
0: ಆಯ್ತು, ಕೇಳ್ತಾ ಇರಿ.
2: ಹಲೋ,
3: ಹಾ
2: ಹೇಳ್ರಿ. ರೇಡಿಯೋ ಬಿಟ್ಟು ದೂರ ಬರಬೇಕು, ನನ್ನ ಮಾತು ನನಗೆ ಕೇಳಿಸ್ಲಿಕ್ಕದ. ದೂರ ಬರ್ರಿ, ಹೇಳ್ರಿ. ನೀವ ಯಾರು, ಎಲ್ಲಿಂದ?
3: ಗದಗಿನಿಂದ ಮಂಜುನಾಥ್ ಭಟ್ ಅಂತ.
0: ಹೇಳಿ.
3: ಈ ವಚನಾಮೃತ ಕಾರ್ಯಕ್ರಮ ಹಾಗೆದೇ ಹಾಕ್ತಾರಲ್ಲ, ವಚನಾಮೃತ ಕಾರ್ಯಕ್ರಮ ಹಾಗೆದೇ ಹಾಕ್ತಾರ
0: ಅಂದ್ರೆ ವಚನಗಳು ವಚನಗಳು ಮತ್ತೆ ಮತ್ತೆ ಅವೇ ಪ್ರಸಾರ ಆಗ್ತಾವ ಅಂತೀರಾ?
3: ಇಲ್ಲ, ವಚನ ಅಲ್ಲ ಅದು, ಶರಣಬದ್ಧ ಚೋಳಿನವ್ರು ಮಾಡಿದ ಹಾಕ್ತಾರ. ಅದೇ ಹೊಸದು ಯಾವ್ದು ಬರೋದಿಲ್ಲ.
2: ಇಲ್ಲ, ಅವ್ರು ಮತ್ತೆ ಬಂದ್ ಮಾಡ್ತಿರ್ತಾರ, ಹೊಸದು
3: ಬಂದ್ ಮಾಡಿರ್ತಾರ.
2: ಹೊಸದು
3: ಹೊಸ ಹೊಸದು ಬರ್ಬೇಕು.
2: ಹೌದೌದು, ಹೊಸದೇ ಮಾಡೋದು.
3: ಹೊಸ ಮಾಡ್ರಿ.

0: ಇಲ್ಲ, ಅವರು ಮತ್ತೀಗ ಬಂದ್ ಮಾಡ್ತಿರ್ತಾರ ಹೊಸದು.
1: ಧನ್ಯವಾದ.
0: ಹಲೋ
2: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು?
2: ನಾವು ಶಂಕರ್ ನೋಲೂರು ಮೇಡಮ್, ಗದಗನಿಂದ.
0: ಹೇಳ್ರಿ ಶಂಕರ್.
2: ಎಲ್ಲ ಪ್ರೋಗ್ರಾಮ್ ಎಲ್ಲಾ ತಂಡದವ್ರಿಗೂ ನಮಸ್ಕಾರ ಮೊದಲು ಮೇಡಮ್ ಅವರೇ. ಹಲೋ.
3: ಹಾ ಹೇಳ್ರಿ, ಕೇಳಿಕತ್ತದ.
2: ಇದು ಕ್ವಿಜ್ ಟೈಮ್ ಮಾಡಿದ್ದು ಬಹಳ ಸಂತೋಷ ಆಯ್ತು ನೋಡ್ರಿ ಮೇಡಮ್ ಅವರೇ.
0: ಸಿನೆ ಕ್ವಿಜ್
2: ಹ್ಞೂ ರೀ. ಆಮೇಲೆ ಮನ್ ಕಿ ಬಾತ್ ಮೇಡಮ್ ಅವರೇ, ಆರೋಗ್ಯ ಬಗ್ಗೆ ಫೋನಿನ ಕಾರ್ಯಕ್ರಮ ತುಂಬಾ ಚೆನ್ನಾಗದಾವ್ರಿ.
3: ಒಟ್ಟೆಲ್ಲ ಕೇಳ್ತಿರ್ತೀರಿ.
2: ಹ್ಞೂ ಮೇಡಮ್,
3: ಧನ್ಯವಾದ, ಕೇಳ್ತಾ ಇರಿ.
2: ಥ್ಯಾಂಕ್ ಯು ಮೇಡಮ್.
0: ಹಲೋ
4: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು? ವಿಜಯಪುರದಿಂದ. ಮುದುಕಪ್ಪ ಜೋರು ಮಾತಾಡ್ರಿ, ಇಲ್ಲಿ ಕೇಳಿಸ್ತಾ ಇಲ್ಲ ಸರಿಯಾಗಿ. ಹೇಳ್ರಿ, ಯಾವ ಕಾರ್ಯಕ್ರಮ ಕೇಳಿದ್ರಿ?
3: ಇಲ್ಲ, ಅದ್ರ ಮೊದಲು ಪ್ರಸಾರ ಆಗುವ ವಂದೇ ಮಾತರಂ ಅದರ ಕಾಲಾವಧಿ ದೊಡ್ಡದು ಇರೋದ್ರಿಂದ 5 ನಿಮಿಷದ ಅವಧಿ ಇರ್ತದ, ಉಳಿದ ಸಮಯದಲ್ಲಿ ಶಹನಾಯಿ ವಾದನ ಬರ್ತದೆ. ಆಯ್ತು, ನೋಡೋಣ, ಅದ್ರ ಪಾಳೆ ಬಂದ ಪ್ರಸಾರ ಮಾಡ್ತೀವಿ.
0: ಹಲೋ
5: ನಮಸ್ಕಾರ ರೀ ದಿವಿ.
0: ಹ್ಮ್ ನಮಸ್ಕಾರ, ಹೇಳ್ರಿ.
5: ಕಾಲ್ ಮಾಡ್ತಿದ್ರಿ. ಇಲ್ಲ ನೋಡ್ರಿ, ದಿವ್ಯಾಂಗ್ ತರಂಗದ್ರಿ, ವಿದ್ಯಾ ಕಾರ್ಯಕ್ರಮದ ಅವ್ರ ಇದ್ರಿ. ವಿಜಯ್ ಕುಮಾರ್ ಭಸ್ಮೆ ಬಯಲು ಹಂಗಲಿ ಮಾತಾಡೋದು ಬೇರೆ, ಧನಿ ತಗದ ಬೇರೆ ಹೆಸರು ಹೇಳಿ ಮಾತಾಡ್ಕಿದ್ ನೋಡ್ರಿ.
0: ಈಗ ನೀವು ಫಸ್ಟ್ ನೀವು ನಿಮ್ ಹೆಸರು ಹೇಳ್ಬೇಕು, ಯಾವ ಊರಿಂದ ಮಾಡ್ಲಿಕ್ಕೆ
5: ಮಾತಾಡ್ರಿ? ವಿಜಯ್ ಕುಮಾರ್.
0: ಹಾ, ವಿಜಯ್ ಕುಮಾರ್ ಸ್ವಾಮಿಗಳ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರುದಿಲ್ಲ. ಅವರು
5: ಮುದುಕಪ್ಪ ಮುದುಕಪ್ಪ ಇವೆಲ್ಲ ಬರೀ ಅವ್ರು ದಿವ್ಯಾಂಗ ತರಂಗಿ ಅವ್ರಿ, ನಮ್ಗೆ ಒಟ್ಟು ಕರಿ ಸಿಗುವತ್ರಿ, 3-4 ತಿಂಗಳು ಐತ್ರಿ.
3: ಈಗ ನಿಮ್ಮ ಮಾತನ್ನ ಅವ್ರು ಕೇಳಿಸ್ಕೊಂಡಿರ್ತಾರ, ಅವರೇ ತಿಳಿದು ನಿಲ್ಲಿಸ್ಬೇಕು. ಹೇಳಿ ಹೇಳಿ ಹೇಳಿ ನಮಗೂ ಸಾಕಾಗಿದೆ. ಸರಿ, ಈಗ ನೀವು ಅಡ್ಡಿಲ್ಲ ಅಡ್ಡಿಲ್ಲ, ಕೇಳ್ತಾ ಇರಿ.
0: ನಮಸ್ಕಾರ. ಹಲೋ ಹಲೋ ಹಲೋ,
6: ನಮಸ್ತೆ.
0: ನಮಸ್ತೆ
6: ಮಂಜುಳಾ ಮೇಡಮ್ ಹಾಗೂ ಮಾಯಾ ಮೇಡಮ್ ಅವ್ರಿಗೆ.
3: ಹೇಳ್ರಿ ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ?
6: ಲಿಂಗಸ್ಕೂರ್ ತಾಲೂಕು ನವಲಿಯಿಂದ ವೈದ್ಯ ಚಳ್ಳಮರ್ದ ಮಾತಾಡ್ತಿರೋದು.
3: ಹೇಳಿ ಸರ್.
6: ಈ ಬೆಳಗ್ಗೆ 8:30 ಹಳೆಯ ಸುಮಧುರ ಗೀತೆಗಳು ಬರ್ತಿದ್ದು, ಎಲ್ಲರೂ ತಮ್ಮ ತಮ್ಮ ಕಾಯಕಕ್ಕೆ ಹೋಗೋಕೆ ಎಲ್ಲರೂ ಉಲ್ಲಾಸದಿಂದ ಇಟ್ಟೆ, ಅವಷ್ಟು ಮೂಡ್ ಬಂದಂಗೆ ಆಗ್ತಿತ್ತು. ಈಗ 8:30 ರೇಡಿಯೋ ಆಫ್ ಮಾಡೋರ ಸಂಖ್ಯೆ ಬಹಳ ಆಗಿಬಿಟ್ಟಿದೆ.
0: ಇಲ್ಲ, ಶಾಸ್ತ್ರೀಯ ಸಂಗೀತ ಪ್ರಸಾರನೇ ಮಾಡಂಗಿಲ್ಲ ಅಂತಿದ್ರು.
6: ಬೆಳಿಗ್ಗೆ ಹಾಕೋದ್ರೆ ಅದು ರಾತ್ರಿ ಹೊತ್ತು ಹಾಕಿದ್ರೆ ನಿದ್ದೆ ಬರ್ತೈತೆ, ಮಲಗ್ತಾರೆ. ಎಲ್ಲರೂ ಗವಾಯಿಗಳಲ್ಲ.
3: ಇಲ್ಲ ಹಂಗೇನೆ, ಈಗ ಎಲ್ಲರೂ ಚಿತ್ರಗೀತೆ ಪ್ರಿಯರು ಇರುವುದಿಲ್ಲ. ನಮಗೆ
6: ಜನಪದ ಹಾಕ್ರಿ, ಯಾವ್ದೊಂದು.
3: ಇಲ್ಲ ಇಲ್ಲ ಇಲ್ಲ,
0: ಅದಕ್ಕೆ
6: ಎಲ್ಲ ಆಫ್ ರೇಡಿಯೋ.
3: ಇಲ್ಲ ಇಲ್ಲ, ಬಹುಶಃ ನಿಮ್ಮ ಮನೆಯೊಳಗೆ ಆಫ್ ಆಗ್ತಿರ್ಬಹುದು.
6: ಮೊದಲ್ರಿ 8:00
3: ಚಳಿಮರದವ್ರ, ಬಹುಶಃ ನಿಮ್ಮ ಮನೆಯೊಳಗೆ ರೇಡಿಯೋ ಆಫ್ ಆಗ್ತಿರ್ಬಹುದು. ನಾವು ಕೇಳ್ತಿದ್ದೀವಲ್ಲ, ನಮಗೆ ಬಹಳಷ್ಟು ಬೇಡಿಕೆಯ ಮೇರೆಗೆ ನಾವು ಅದನ್ನ
0: ಒಳ್ಳೆಯ ಪ್ರತಿಕ್ರಿಯೆ ಬಂದದ. ಆಮೇಲೆ 9:30 ಅಲ್ಲ, ಕೇಳ್ರಿ ಕೇಳ್ರಿ, 9:30 ಬೆಳಿ ಬೆಳಗಿನ ಇದು ಶಾಸ್ತ್ರೀಯ ಸಂಗೀತ ಕೇಳೋದು. ಆಮೇಲೆ ಎಲ್ಲ ಆಕಾಶವಾಣಿಯೂ ಹಾಕ್ತಾವ್ರಿ. ಆಮೇಲೆ 9:30 ತನಕ 1 ತಾಸು ಚಿತ್ರಗೀತೆ ಪ್ರಸಾರ ಮಾಡ್ತೀವಿ. ಅಲ್ಲ, 9:30 ನಂದನಾಥ್ ಪ್ರತಿದಿನ ಪ್ರಸಾರ ಮಾಡ್ಲಿಕ್ಕೆ ಚಿತ್ರಗೀತೆಗಳನ್ನು.
6: ಈಗ ಕೊಂಕಣಿ ಕಾರ್ಯಕ್ರಮ ಮತ್ತು ಈ ಮರಾಠಿ ಕಾರ್ಯಕ್ರಮ ಹಾಕ್ತಿರಲ್ಲ, ಇದು ದ್ವಿಭಾಷಿಕ ಕಾರ್ಯಕ್ರಮ ಆಗಿರ್ಬೋದು, ಹಾಕ್ತಿರಲ್ಲ. ಈಗ ನಮ್ಮ ಪಕ್ಕದ ರಾಜ್ಯದಲ್ಲಿ ಕನ್ನಡಿಗರು ಇದ್ದಾರೆ, ಮಹಾರಾಷ್ಟ್ರದಲ್ಲಿ
0: ಹಾಕ್ತಾರಲ್ರಿ, ಸಾಂಗ್ಲಿ ಒಳಗೆ ಪ್ರಸಾರ ಆಗ್ತಿತ್ತು,
6: ಹಾಕ್ತಾರೆ ಕನ್ನಡ ಕಾರ್ಯಕ್ರಮ
3: ಹಾಕ್ತಾರೆ.
6: ಹಾ, ಸಂತೋಷದ ಸಂಗತಿ, ಯಾಕಂದ್ರೆ ದ್ವಿಭಾಷಾ ಪ್ರದೇಶ ಆಗ್ತಾವಲ್ಲ, ನಾವು
3: ಹಾಕ್ತಾರೆ ಹಾಕ್ತಾರೆ. ಹೈದರಾಬಾದ್ ಆಕಾಶವಾಣಿಯವರು ಕನ್ನಡ ಕಾರ್ಯಕ್ರಮ ಹಾಕ್ತಾರೆ,
0: ಸಾಂಗ್ಲಿ ಒಳಗೆ ಕನ್ನಡ ಕಾರ್ಯಕ್ರಮ,
6: ಯಾಕಂದ್ರೆ ಅಲ್ಲಿ ಪಕ್ಕದ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು
3: ಹಾಕ್ತಾರೆ ಹಾಕ್ತಾರೆ.
6: ಈಗ ನೀವೇ ಹಂಗ ಹಾಕ್ತಾರೆ, ಅವರು ಹಾಕಿದ್ರೆ ಸಂತೋಷ.
0: ಆಮೇಲೆ ಕೊಂಕಣಿ ಕನ್ನಡದ ಉಪಭಾಷೆ ಕೂಡ.
6: ಅಂದ್ರೆ ದ್ವಿಭಾಷಾ ಪ್ರದೇಶ ಆಗ್ತಾವ್ ಬಿಟ್ರಿ ಇವತ್ತು ಧಾರವಾಡ ಈ ಪಕ್ಕದ ರಾಜ್ಯಗಳಿರು ಅಂದ್ರೆ ಇದು ದಿಲ್ಲಿಯಿಂದ ಆರ್ಡರ್ ಐತೆ ಅಂತ ಇಲ್ಲಿ ಹಾಕ್ಬೋದ್ರಿ.
3: ಇಲ್ಲ ಇಲ್ಲ ಅದು ಮೊದ್ಲಿನಿಂದ ಆರ್ಡರ್ ಅದ.

0: ಅದ್ರ ಪ್ರಕಾರನ ಹೋಗ್ತದೆ.
1: ಅಲ್ಲ ಹಾಕ್ಬೇಕು ಬಿಡ್ರಿ ಒಳ್ಳೇದ್ರಿ, ಯಾಕಂದ್ರೆ ದ್ವಿಭಾಷಾ ಪ್ರದೇಶಗಳ ಹಾಕ್ತಾ ಒಳ್ಳೇದೇ, ಆದ್ರೆ ಅವ್ರು ಹಾಕ್ತಾರ ಅಂತ ಇಲ್ಲ, ನನ್ಗೆ ಗೊತ್ತಿದ್ದಿಲ್ಲ
0: ಇಲ್ಲ ಹಾಕ್ತಾರೆ
1: ಅಂತ ಹೇಳಿದ್ರಲ್ಲ ಸಂತೋಷ.
0: ಆಯ್ತು, ಧನ್ಯವಾದ.
2: ಹಲೋ ಹಲೋ,
3: ನಮಸ್ತೆ ರೀ, ನಾನು ಹುಬ್ಬಳ್ಳಿಯಿಂದ ಮಂಜುನಾಥ್ ಅಂತ ಮಾತಾಡೋದು.
2: ಹೇಳ್ರಿ.
3: ಇದು ಮಧ್ಯದ ದಿವಾಗ ಆಕಾಶವಾಣಿ ಒಳಗೆ ವಿದ್ಯುತ್ ನಿಲುಗಡೆ ಅಂತ ಗೆಸ್ಟ್ ಕಾರ್ಯಕ್ರಮ ಸ್ಟಾಪ್ ಹಾಕೋವಲ್ರಿ.
2: ಇಲ್ಲ, ನೀವು ಎಫ್ ಎಂ ಕೇಳಿಕತ್ತಿರೋ ಅಥವಾ ಎ ಎಂ ಕೇಳ್ತಿರೋ? ಎಫ್ ಎಂ ಹಚ್ಚಿದ್ರಂತೂ ನಿಮ್ಗೆ ತಕ್ಷಣ ಬಂದ್ಬಿಡ್ತದೆ.
3: ಇಲ್ಲ, ನಮ್ಗೆ ರೇಡಿಯೋದಾಗ ನಾನು
2: ರೇಡಿಯೋನೇ, ರೇಡಿಯೋ ಒಳಗೆ ಎಫ್ ಎಂ ಹಚ್ಚಿರ್ತೀರಾ, ಎ ಎಂ ಎಂ ಡಬ್ಲ್ಯೂ ಹಚ್ಚಿರ್ತೀರಾ ಕೇಳಿದೆ. ಎಫ್ ಎಂ ಹಚ್ಚಿರಿ, ಎರಡೂ ಮರ್ಜ್ ಆಗಿರೋದ್ರಿಂದ ಎಫ್ ಎಂ ಆದ್ರೆ ತಕ್ಷಣ ಅದು ಚೇಂಜ್ ಓವರ್ ಬಂದ್ಬಿಡ್ತದೆ. ನಮ್ದು 200 ಕಿಲೋವ್ಯಾಟ್ ಆಗಿರೋದ್ರಿಂದ, ಟ್ರಾನ್ಸ್ಮಿಟರ್ ದೊಡ್ಡದಿರೋದ್ರಿಂದ ಅದನ್ನ ಚೇಂಜ್ ತಾನೇ ಆಗಿರ್ತದೆ, ಆದ್ರೆ ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತದ್ರಿ. ಅದು ತಾಂತ್ರಿಕವಾಗಿ ಅದನ್ನ ನಾವೇನು ಮಾಡ್ಲಿಕ್ಕೆ ಬರುದಿಲ್ಲ. ಅಲ್ಲ, ನೀವು ಎರಡು ಒಂದೇ, ಈಗ ಎಫ್ ಎಂ ಕೇಳಿದಾಗ ನಿಮ್ಗೆ ಈ ತೊಂದರೆ ಆಗುದಿಲ್ಲ ಅಂತ ಹೇಳಿದೆ.
3: ಅಂದ್ರೆ ನಾನೇನ್ ಮಾಡಿದೆ, ಮೊನ್ನೆಗೆ ಒಂದು 18 ತಾರೀಕಿಗೆ ಸಂಜೆ ಪ್ರವೇ ಸಮಾಚಾರ ಬರ್ಲಿಲ್ಲ ಧಾರವಾಡ ಸ್ಟೇಷನ್ ಇಂದ.
2: ಇಲ್ಲ, ಅದೇನು ತಾಂತ್ರಿಕವಾಗಿ
3: ಬೆಂಗಳೂರಿಂದ ವಾರ್ತಾ ಬಂತ್ರಿ, ಇಲ್ಲಿ ಧಾರವಾಡದಾಗ ಸ್ಟೇಷನ್ ಕಟ್ ಆಗ್ಬಿಟ್ಟಿರ ಮತ್ತ ಸ್ಟೇಷನ್ ದಿಂದ ಪ್ರಾಬ್ಲಮ್ ನೋಡ್ರಿ ಧಾರವಾಡ.
0: ಇಲ್ಲ ಇಲ್ಲ ಇಲ್ಲ, ಅವತ್ತು ನಮಗೆ 18 ನಮಗ್ ಗೊತ್ತಿದೆ, ನಾವು ರಿಪೋರ್ಟು ಕಳ್ಸಿವಿ, ಬೆಂಗಳೂರಿನಿಂದ ಧಾರವಾಡಕ್ಕೆ ಬರುವಂತ ಲಿಂಕ್ ಫೇಲ್ ಆಗಿತ್ತು.
2: ಧನ್ಯವಾದ, ಸಮಯ ಆಗ್ಯದ, ಎಲ್ಲರಿಗೂ ಹೇಳೋಣ.
0: ನಮಸ್ಕಾರ.
2: ನಿಮ್ಮೊಂದಿಗೆ ಪ್ರಸಾರವಾಯಿತು ಆಕಾಶವಾಣಿ ಧಾರವಾಡ. ಸಮಯ 2:00. ಇನ್ನು ಮುಂದೆ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ 2.
4: Good afternoon. This is Akashvani and I am Abhishek Mukhopadhyay with the Midday News. The headlines. Prime Minister Narendra Modi says 11 years of Digital India empowered the poor and the underprivileged, making life easier for millions. Increased wages under Viksit Bharat Ji Ramji Act become effective from today. Union Minister Shivraj Singh Chauhan and Kiran Rijiju undertake aerial survey of flooded areas of Arunachal Pradesh. Newly appointed Army Chief General Dhirat Seth stresses on modernization of army to tackle challenges of evolving security environment. Afghanistan attacks ISIS targets in Pakistan. Monsoon likely to advance to Delhi, Haryana, Chandigarh and Punjab in the next 2 days. And in FIFA World Cup, Mexico defeat Ecuador 2-0 to enter round of 16. Prime Minister Narendra Modi has said Digital India initiative has redefined governance, empowered citizens and accelerated all-round development. The Prime Minister said 11 years of Digital India empowered the poor and the underprivileged and made life easier for millions. He said Digital India has touched every aspect of life. He underscored the seamless digital payments and direct benefit transfers are reaching beneficiaries with transparency. Mr. Modi said that technology has become a powerful instrument for furthering ease of living. The ambitious Digital India program of the government was launched this day in 2015. Since then, it has shaped how citizens connect, learn, transact and access public services across the country. India has built one of the world's largest digital public infrastructure ecosystems. We have more from a correspondent.
5: India is emerging as a global leader in digital public infrastructure DPI, driven by scalable and citizen-centric digital governance platforms. India has signed Memorandum of Understanding with 24 countries for cooperation on India's stack and DPI systems covering digital identity, payments, data exchange and service delivery. UPI now lives in over 8 countries including the UAE, Singapore, France, Mauritius and Sri Lanka, strengthening India's global fintech presence. Platforms such as Aadhaar, DigiLocker, Cowin, Government e-Marketplace, Diksha, Umang and eSanjeevani are increasingly shaping international digital governance models. India also launched India Stack Global and the Global DPI Repository during its G20 presidency in 2023, expanding global access to Indian digital solutions. As Digital India enters its next decade, India is positioning technology as a tool for inclusive growth, digital empowerment and global cooperation. Aman Yadav, Akashvani News, Delhi.
4: The Unified Payments Interface UPI transaction volumes rose 23% to over 22 billion in June on year-on-year basis, while UPI transaction value surged 20% to over 28 lakh crore last month. According to data

0: ಆಕಾಶವಾಣಿ ಧಾರವಾಡ. ಶ್ರೋತೃ ಬಾಂಧವರೇ, ಅನಿವಾರ್ಯ ಕಾರಣಗಳಿಂದಾಗಿ ಪ್ರದೇಶ ಸಮಾಚಾರವನ್ನು ಪ್ರಸಾರ ಮಾಡಲಾಗಲಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಇದೀಗ ಹೊಸ ಹಾಡು.
1: ಶ್ರೋತೃ ಬಾಂಧವರಿಗೆ ವೈದ್ಯರ ದಿನದ ಶುಭಾಶಯ ಕೋರುವವರು
0: ಡಾಕ್ಟರ್ ಶಿದ್ರಾಮ್ ಕಮತೆ ಅವರ ಕಮತೆ ಕಿಡ್ನಿ ಕೇರ್ ಹುಬ್ಬಳ್ಳಿ, ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ. ಈಗ ಕೇಳಿ ಹೊಸ ಹಾಡು.

0: ಇದುವರೆಗೆ ಹೊಸ ಹಾಡು ಕೇಳಿದಿರಿ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
0: ಆಕಾಶವಾಣಿ ಧಾರವಾಡ. ಶ್ರೋತೃ ಬಾಂಧವರೇ, ಸಮಯ ಸರಿಯಾಗಿ 3:00. ಇಲ್ಲಿಗೆ ನಮ್ಮ ಮುಖ್ಯವಾಹಿನಿ ಅಂದರೆ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆಯ ಪ್ರಸಾರ 5:30 ಆರಂಭವಾಗುತ್ತದೆ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ಈಗ ವೇಳೆ 5:30:30 ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836-352-1003, ಮೊಬೈಲ್ 7899263910.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ ಕೇಳು ಗೆಳತಿ ಅನ್ನೋ ವಾನ್ ಉಲಿಯ ಪ್ರಸಾರದ ಅಮೃತವತಿ
0: ಹಂಗಾದ್ರ ಕೇಳು ನೀ ಗೆಳತಿ
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಗ್

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಗಾಳಿಪಟ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.

ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ಟೀ ಟೈಮ್ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಈಗ ವೇಳೆ 6:15. ಪ್ರಕಟಣೆಗಳು ಇದೀಗ.
1: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಪ್ರಕಟಣೆಗಳು. ಡಾಕ್ಟರ್ ಮನ್ಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ UG ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದ್ದು, ಈ ಕೋರ್ಸ್ ದೇಶದಲ್ಲಿಯೇ ಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮ ಇದಾಗಿದೆ. ಈ ಕೋರ್ಸಿನಲ್ಲಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ UG ಡಿಪ್ಲೊಮಾ ಕೋರ್ಸ್, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣ ಅವಕಾಶ. ಕೋರ್ಸ್ ಯಶಸ್ವಿಗಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ NAB ಇಲ್ಲವೇ ಇತರ NGOಗಳಲ್ಲಿ ಉದ್ಯೋಗ ಅವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಜುಲೈ 2026. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. NGOಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ CSR ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಈ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9538653180 ಇಲ್ಲವೇ 6363891284 ಇಲ್ಲವೇ 9611924211 ಸಂಪರ್ಕಿಸಬಹುದು. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ವೇಳೆ 6:05 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಾಸ್ಪಿಟಲ್
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕನ್ನಡ ಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಕೇಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ ಲಂಗಟಿ ಅವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ರಾಯಬಾಗ್ ತಾಲೂಕಿನ ನೀಲ್ಜಿಯ ಬಾಳಪ್ಪ ಬಡಗೇರಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ. 7:45 ತಲತ್ ಅಜೀಜ್ ಅವರಿಂದ ಗಜಲ್. 8:00 ಮಹಿಳಾವಾಣಿಯಲ್ಲಿ ಕೌದಿ ಕಲಾವಿದೆ ಕಲಾವತಿ ಕಡಪಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿಯ ವಿಜೇತರಾದ ಮೇಘಾ ಗುಗದ್ ಅವರೊಡನೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಸಮಯದ ಹೆಜ್ಜೆ ಗುರುತು. ಮೂಲ ಹಿಂದಿ ಲೇಖಕರು ಜಿತೇಂದ್ರ ಕಬ್ಬೂರು, ಕನ್ನಡಕ್ಕೆ ಅನುವಾದಿಸಿದವರು ಎನ್ಜಿ ಗಲಗಲಿ, ನಿರ್ಮಾಣ ಅನಿಲ್ ದೇಸಾಯಿ. ಇನ್ನು ನಾಳೆ ಅಂದರೆ 2/2/2026 ಗುರುವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು KLSVDIT ಹಳಿಯಾಳ. 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರು. ಮಾತನಾಡುವ ವಿಷಯ ಬೊಜ್ಜು. ಪ್ರಾಯೋಜಕರು SR ರಾಮನ್ಗೌಡರ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ. 8:45 ಫಾಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಡಾಕ್ಟರ್ CM ಕುಂದಗೋಳ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ. 9:05 ಸುಪ್ರಿಯಾ ಹೆಗಡೆ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಚಿತ್ರಗೀತೆಗಳ ಕಾರ್ಯಕ್ರಮ ಹೆಲೋ ನಂದನ. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಕಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಭಜನಾ ಪದ. ರಾಯಭಾಗ್ ತಾಲೂಕಿನ ಹಂದಿಗುಂದದ ಸಿದ್ರಾಯ ಪವಡಪ್ಪ ಪೂಜೇರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ನೀಲವ್ವ ಆರ್ ಬರ್ಜಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. 11:00 ಕೇಳು ಗೆಳತಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 11:30 ರೇಖಾ ಹೆಗಡೆ ಅವರ ಗಾಯನವಿದೆ. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನು ಆಲಿಸೋಣ.
0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ವಿಜಯಪುರ ಕೇಂದ್ರದ ಕೊಡುಗೆ.

ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ 1 ಗಂಟೆ 20 ನಿಮಿಷಕ್ಕೆ ಹಾಗೂ ಕೃಷಿರಂಗದಲ್ಲಿ ರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪಗೌಡ ಎಸ್ ಕೆಂಚನಗೌಡರು ಮತ್ತು ಸಂಗಡಿಗರಿಂದ ಕರಡಿ ಮಜ್ಲು. 1 ಗಂಟೆ 30 ನಿಮಿಷಕ್ಕೆ ಹೆಲೋ ಅಭಿಲಾಷ. ಇನ್ನು ಸಂಜೆಯಲ್ಲಿ 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, 6 ಗಂಟೆ 51 ನಿಮಿಷಕ್ಕೆ ಕೃಷಿರಂಗ, 7 ಗಂಟೆ 45 ನಿಮಿಷಕ್ಕೆ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರಿಂದ ಮರಾಠಿ ಗೀತೆಗಳು, 8 ಗಂಟೆಗೆ ಯುವವಾಣಿಯಲ್ಲಿ ಅಕ್ಕಿಹಾಳ ವಾಣಿಜ್ಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್, 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್, 9 ಗಂಟೆ 30 ನಿಮಿಷಕ್ಕೆ ಕನ್ನಡ ಭಾರತಿಯಲ್ಲಿ ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 10 ಗಂಟೆಗೆ ನಿಶಾಂತ್ ದೇವಟೆ ಅವರ ಕೊಳಲು ವಾದನವಿದೆ. ಕೇಳುಗರೆ ಗಮನಿಸಿ, ನಾಳೆ ರಾತ್ರಿ 10 ಗಂಟೆ 30 ನಿಮಿಷಕ್ಕೆ ಇಂಗ್ಲೆಂಡಿನ ಓವಲ್ನಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಎರಡನೇ ಸೆಮಿಫೈನಲ್ ಜರುಗುತ್ತಲಿದ್ದು, ಆಟದ ಮುಕ್ತಾಯದವರೆಗೆ ಮುಖ್ಯವಾಹಿನಿಯಲ್ಲಿ ಮಾತ್ರ ಲಭ್ಯವಿರುತ್ತದೆ. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಸ್ಟುಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 10 ಗಂಟೆ 30 ನಿಮಿಷಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ನೀ ಗೆಳತಿ, ಹೇಳು ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ.
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ.
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ.
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ. ಕೇಳು ಗೆಳತಿ ಅನ್ನೋ ಬಾನ್ ಉಲಿಯ ಪ್ರಸಾರದ ಅಮೃತವತಿ.
0: ಹಂಗಾದ್ರ ಕೇಳು ನೀ ಗೆಳತಿ,
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಕ್ಕ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ
3: ನಿಮಿಷಗಳಾಗತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನ 6:20ಕ್ಕೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರ

ಗಂಟೆ 20 ನಿಮಿಷಗಳಾಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನು 6 ಗಂಟೆ 20 ನಿಮಿಷಕ್ಕೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6 ಗಂಟೆ 30 ನಿಮಿಷಕ್ಕೆ ರಸವಾರ್ತೆಗಳನ್ನು ಕೇಳುತ್ತೀರಿ.

0: प्रातः मेक्सिको सिटी क्रीडांगणे राउंड ऑफ 32 क्रीडायां इक्वाडोर देशं 2-0 पराजित्य राउंड ऑफ 16 इत्यस्मिन् प्रविष्टवान्। नॉर्वेदेश अपि टेक्सास नगरे आइवरी कोस्ट देशं 2-1 पराजित्य 16 चरणे प्रविष्टवान्। इति वार्ताः।
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ಹೋದ್ವಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸೀಶೆಲ್ಸ್ಗೆ ಹೋಗಿದ್ರು. ಹೀಗೆ ಹೋದಾಗ ಅವರು ಅಲ್ಲಿರೋ ರಾಷ್ಟೀಯ ಸಸ್ಯೋದ್ಯಾನವನಕ್ಕೂ ಭೇಟಿ ಕೊಟ್ರು. ಭೇಟಿ ಕೊಟ್ಟು ಸುಮ್ಮನೆ ಬರಲಿಲ್ಲ, ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದ್ರು. ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನ 4 ಸಲ ಗುಣಿಸಿದ್ರೂ ಸಾಲೋಲ್ಲ, ಅಂದ್ರೆ 194 ವರ್ಷ ಇದಕ್ಕೆ. ಮುದಿ ಆಮೆ ನೆಲದಿಂದ 1 ಅಡಿ ಎತ್ತರ, ಇದರ ಚಿಪ್ಪೆ 4 ಅಡಿ ಅಂತೆ. ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100-150 ವರ್ಷ ಅಂತಾರೆ. ಈ ಆಮೆ ನೋಡಿದ್ರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು. ಅಂದಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು. ಆದರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು. ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮ್ಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನ ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -ಡಿಗ್ರಿಯ ಕೊರೆಯೋ ಚಳಿಲಿ ಯೋಗ ಮಾಡೋದೇನು ಸುಮ್ನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನ ದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನ ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗೇನ ಹೊರಚಾಚಿ ವೇಗವಾಗಿ ಉಸಿರೆಳೆದುಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಅಡಿ ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆಯಿಂದಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡುಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದ್ರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನ್ ಸುಮ್ನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದ್ರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ

0: ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನ ತಗೊಂಡ್ ಹೋಗೋಕೆ ಅಂತಲೇ ಮಹಾರಾಜರು ಎಸ್ಎಸ್ ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಲಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವ ದಾಖಲೆ ಸೇರಿದೆ. ಜೈಪುರಕ್ಕೆ ಕಲಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

0: बोनस अपनों के लिए सबसे सही RKLI इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 237 4 8 8. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
6: ಜ್ಞಾನಪೀಠ ಪ್ರಶಸ್ತಿ.
5: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
6: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
5: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
6: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
5: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
6: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
5: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
6: ಯು ಆರ್ ಅನಂತಮೂರ್ತಿ,
5: ಗಿರೀಶ್ ಕಾರ್ನಾಡ್,
6: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
5: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
6: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
5: ಸಿರಿಗನ್ನಡಂ ಗೆಲುಗೆ,
6: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ

0: ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ ಶೇ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಜೆಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ 30 ಜೂನ್ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ. ಇಂಧನ

ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಆಕಾಶವಾಣಿ ಧಾರವಾಡ.

0: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್, ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
7: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
6: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
7: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?

0: ಎಸ್ಎನ್ಜೆಐ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನು ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನು ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: अरे मोहन भाई, काफी बिजी लग रहे हो।
2: मैं सोच रहा हूँ कि बिजनेस शुरू करूँ। एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी। पेमेंट लिंक भी भेजा है।
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
2: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
2: समझ गया।
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.

0: ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836-352-1003, ಮೊಬೈಲ್ 7899263910.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೇಳಿ ಸಂದರ್ಶನ.
2: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗ್ಟಿ ಅವರೊಂದಿಗೆ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಈ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ. ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ಶಂಕರ್ ಲಂಗ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ಡಾಕ್ಟರ್ ಶಂಕರ್ ಲಂಗ್ಟಿ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ.
4: ಸರ್, ನಾನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮ. ನಂದು ಹೆಸರು ಬಂದು ಶಂಕರ್ ಹನುಮಂತ್ ಲಂಗ್ಟಿ ಅಂತ. ನಮ್ಮ ತಾತೆ ಮುಚ್ಚಾದ್ರ ಕಾಲದಲ್ಲಿ ನಮ್ಮ ತಂದೆಯವ್ರನ್ನು ಈ ಕೃಷಿ ಒಳಗೆ ಇದ್ರು. ನಾನು ಅವರ ಜೊತೆಯಾಗಿ ಕುಡ್ಕೊಂಡು ನಾನು ಕೃಷಿಯನ್ನು ಕಲಿತೆ. ತಂದೆಯವರು ಉಳ್ಳುವಾಗ, ಬಿತ್ತುವಾಗ, ಅವರೆಲ್ಲ ಇದು ಮಾಡುವಾಗ ಅವ್ರ ಜೊತೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಕೃಷಿ ಒಳಗೆ ಆಸಕ್ತಿ ಹುಟ್ಟಿದ್ದು ನಮ್ಮ ತಂದೆಯವರಿಂದ. ಯಾಕಂದ್ರೆ ನಮ್ದು ಮೂಲ ಕೃಷಿನ ನಮ್ದು ಉದ್ಯೋಗ. ನಂತರ ಏನಾಯ್ತು, ನಾನು 1982 ನಮ್ಮ ತಂದೆಯವರು ದೇಹ ಬಿಟ್ರು. ಕಾರಣಾಂತರ ಕಾಯಿಲೆಯಿಂದ ಅವರು ದೇಹ ಬಿಟ್ಟ ನಂತರ ಇಡೀ ಮಣಿತನ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು. ನಾನು ಅವಾಗ 14 ಬಾಲಕ. ನಾನು ಶಾಲೆಯನ್ನು ಕಲಿಯೋದು ನಿಲ್ಲಿಸಬೇಕಾಯ್ತು. ನಾನು ಕಲ್ತದ್ದು ಮೂರನತ್ತೆ. ನನಗೆ ಹೆಚ್ಚು ಶಿಕ್ಷಣ ಓದಕ್ಕೆ ಇದಾಗಲಿಲ್ಲ. ಅವಾಗೆಲ್ಲ ಹಳ್ಳಿ ಒಳಗೆಲ್ಲ ದನ ಕಾಯುವಂಥ ಪದ್ಧತಿ. ನಾನು ದನಗಳನ್ನ ಕಾಕೊಂಡು ನಾನು ಮನೆ ಉಪಜೀವನ ನಾನು ಭಾಳ ಕಷ್ಟದಾಗಿದ್ದೆ. ನಾನು ನಮ್ಮ ಮನೆ ಉಪಜೀವನ ನೋಡ್ಕೊಂಡು ಹೋಗೋದಲ್ಲದೆ ನಾನು ತಂದೆಗೆ ಒಬ್ಬನೇ ಮಗ ಇರೋದ್ರಿಂದ ಇಡೀ ಮನೆತನ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು. ಬೆಳೀತಾ ಬೆಳೀತಾ ನಾನೇನು ಶುರು ಮಾಡಿದೆ ಅಂದರೆ, ನಮ್ಮ ಮನೆಯೊಳಗೆ ಒಂದು ಸಣ್ಣ ರೆಡವೆ ಇತ್ತು ರೀ. ಆ ರೆಡವೆಗಳದೊಳಗೆ ಬೇರೆ ಬೇರೆ ಈ ಪ್ರೋಗ್ರೆಸಿವ್ ಫಾರ್ಮರು, ಈ ಬೇರೆ ಬೇರೆ ಸುಧಾರಿಸಿದ ರೈತರ ಯಶೋಗಾದಿಗಳೆಲ್ಲ ಬರ್ತಾಯಿದ್ವು ಕೃಷಿ ರಂಗದೊಳಗೆ. ನಾ ಬಿಡುವಿನ ಟೈಮ್ದಾಗ ಸಾಯಂಕಾಲ 7 ಕೃಷಿ ರಂಗ ಹಿಂಗೆಲ್ಲ ಬೇರೆ ಬೇರೆ ಕೆಲ್ಲ ಕೇಳ್ತಾ ಇದ್ದೆ. ನಾ ಅವಾಗ ಕೇಳಿದಾಗ ಈ ರೈತರಂಗೆ ನಾನು ಯಾಕೆ ಆಗಬಾರ್ದು, ಇವ್ರು ಇಂಥದ್ದೆಲ್ಲ ಸಾಧನೆ ಮಾಡಿದಾರಲ್ಲ, ಬೇರೆ ರೈತರಂಗೆ ನಾನು ಯಾಕೆ ಇದನ್ನು ಸಾಧಿಸಬಾರ್ದು, ನಾ ಯಾತ್ರಾಗಿದಾಗಬೇಕಂತ ನನಗೊಂದಿಷ್ಟು ತಲೆಯಾಗ ಹುಚ್ಚತ್ರಿ. ಅದು ಇದು ಹಿಂಗೆ ಅನ್ಕೊಂತ 4-5 ಹೋತ್ರಿ. ಒಂದು 4-5 ಆದ್ಬೇಕ ನಾನು ಧರ್ಮಸ್ಥಳದಲ್ಲಿ ಒಂದು ಬೀಜ ಸಂರಕ್ಷಕರ ಜಾತ್ರೆ ಅಂತ ಆಯ್ತ್ರಿ. ಆ ಟೈಮ್ಕ 2004-5 ಹಂಗಿರ್ಬೇಕ್ರಿ. ಅದು ಅಲ್ಲೇ ನನಗೆ ಒಬ್ರು ಶಾರದಾ ದಾಬಡೆ ಅಂತ ಶಿವರಾಜ್ ಹುಣಗುಂದ್ ಅವರು ನನ್ನ ಅಲ್ಲಿ ಕಳಿಸಿಕೊಟ್ರಿ ಧರ್ಮಸ್ಥಳಕ್ಕೆ. ಅವ್ರು ಅಂತೇಳಿ ತಮ್ಮ ಜೇಬಿನಾಗಿನ ದುಡ್ಡು ಕೊಟ್ಟು ನನಗೆ ಅಲ್ಲಿ ಕಳಿಸಿದ್ರು. ಅವ್ರು ಕಳಿಸಿಕ ಅಲ್ಲೇ ಧರ್ಮಸ್ಥಳದೊಳಗೆ ಒಂದು ಬೀಜ ಜಾತ್ರೆ ಅಂದ್ರೆ ಏನ, ನಾ ಬೇರೆ ಬೇರೆ ಮನುಷ್ಯರ ಜಾತ್ರೆ ಕೇಳಿದೆನ. ಈ ಬೀಜ ಜಾತ್ರೆ ಅಂದ್ರೆ ಏನಂತ ಕೇಳಿದಾಗ ನನಗೆ ಅಲ್ಲಿ ಹೋದಾಗ ಗೊತ್ತಾಯ್ತು, ಬಹಳಷ್ಟು ಎಲ್ಲ ಈ ಭತ್ತದೊಳಗೆ ಸಾವಿರಾರು ತಳಿಗಳಲ್ಲಿದ್ದು, ಈ ಸಿರಿಧಾನ್ಯ ಅಂತ ಏನು ಹೇಳ್ತೇವೆ ನವಣಿ, ಸ್ವಾಮಿ, ಅರಕ, ಉದ್ಲು, ಬರಗ, ಇವೆಲ್ಲವನ್ನೂ ಸಾಕಷ್ಟು ಅಲ್ಲಿದ್ದು. ಇಷ್ಟೆಲ್ಲ ತರಕಾರಿ ಒಳಗೆ ಒಂದು 10 ಇರುವಂಥ ಒಂದು ಕುಂಬಳಕಾಯಿ ನೋಡಿದ್ದೇನೆ. 1 ಇರುವಂಥದ್ದು, 1/2 ಇರುವಂಥ ಕುಂಬಳಕಾಯಿ ಅಂದರೆ ಇಷ್ಟೊಂದು ವೈವಿಧ್ಯಮಯವಾಗಿ ನಮ್ಮ ಕೃಷಿ ಇತ್ತು ಅನ್ನೋದು ನನಗೆ ಗೊತ್ತಾಯ್ತು. ಅವಾಗ ಗೊತ್ತಾಗಿ ನಾ ಯಾಕೆ ಇವನ್ನ ಆಯ್ಕೆ ಮಾಡಬಾರ್ದು ಅಂತೇಳಿ ಆ ಕಾರ್ಯಕ್ರಮ ಸಂಯೋಜಕರು ಶಿವರಾಜ್ ಹುಣಗುಂದ್ ಅವ್ರಿಗೆ ಭೇಟಿಯಾದೆ. ಅವಾಗ ಅವರು ಅಲ್ಲೇ ಇದ್ರು ಆ ಕಾರ್ಯಕ್ರಮಕ್ಕೆ. ಸರ, ಇವೆಲ್ಲ ತಳಿಗಳನ್ನು ನಮ್ಮ ವಿಶೇಷ ನಮ್ಮಲ್ಲಿ ಭತ್ತ ಬೆಳೆಯುವಂತ ಪ್ರದೇಶ. ನಾ ನಮ್ಮ ತಂದೆಯವ್ರ ಮೇಲೆ ಕೃಷಿ ಮಾಡುವಾಗ ಈ ಕೆಂಪು ಭತ್ತ, ಕರಿ ಭತ್ತ, ಮತ್ತು ಹುಗ್ಗಿ ಭತ್ತ, ಈ ವಾಸನೆ ಇರುವಂತ ಭತ್ತಗಳು ಸಾಕಷ್ಟು, ಕುಮುದ, ಕೃಷ್ಣ ಕುಮುದ, ಇಂಥವೆಲ್ಲ ಅಕ್ಕಿಗಳು ಕೇಳಿದ್ದೆ. ಕುಂಕುಮ ಸಾಳಿ, ನವಲಿ ಸಾಳಿ, ಅಂತರ ಸಾಳಿ, ಕಾಗಸಾಳಿ, ಇಂಥವೆಲ್ಲ ತಳಿಗಳ ಹೆಸರು ಕೇಳಿದ್ದೆ. ಈಗೆಲ್ಲ ಇಲ್ಲ ಸರ್. ಅವೆಲ್ಲ ಏನೋ ಇವೆಲ್ಲ ಇಲ್ಲ ಅನ್ನೋ ಕಾರಣ ಏನಾಯ್ತಂದ್ರೆ, ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿಗಳ ಹಾವಳಿ ಜಾಸ್ತಿ ಆಯಿತು. ಈ ಕಬ್ಬಿನ ಫ್ಯಾಕ್ಟ್ರಿಗಳ ಹಾವಳಿಯಾಗೆ ಎಲ್ಲ ಜನ ಎಲ್ಲ ನಮ್ಮ ಮೂಲ ತಳಿಗಳನ್ನು ಬಿಟ್ಟು ಕಬ್ಬಿನ ಬೆನ್ನು ಹತ್ತಿಬಿಟ್ರು. ಆಟೋಮೆಟಿಕ್ ಆಗಿಲ್ಲೇ ದೇಶಿ ತಳಿ ನಾಶ ಆಯ್ತು. ಇಂಥ ಅಳಿವಿನ ಅಂಚಿನಲ್ಲಿರುವಂಥ ತಳಿಗಳನ್ನು ಉಳಿಸ್ಬೇಕಂತ ಒಂದು ನನಗೆ ತಲೆ ಬಂತು. ಇವಾಗ ಬಂದ ನಾನು ಫಸ್ಟ್ ಆಯ್ಕೆ ಮಾಡಿಕೊಂಡಿದ್ದು ಈ ದೇಶಿ ತಳಿ ಸಂರಕ್ಷಣೆ ನಾ ಪಣ ತೊಟ್ಟೆ. ಅವಾಗ ನನಗೆ ಅಲ್ಲಿ ಧರ್ಮಸ್ಥಳದಾಗ ಸಿಕ್ಕಿದ್ದು ಒಂದು 25 ತಳಿ ನನಗೆ ಶಿವರಾಜ್ ಹುಣಗುಂದವ್ರು ಕೊಟ್ಟರು. ಆ ನಂತರ ಆ 25 ತಳಿಯನ್ನು ನಮ್ಮ ಹೊಲದಾಗ ಹಾಕಿದೊಳಗೆ ಅದು ಯಾವನ ಜೂನ್ 1 ಅಲ್ಲಿಂದ ಬಂದೆ ವಾಪಸ್. ಜೂನ್ 2-3 ನಮ್ಮ ಭೂಮಿಯೊಳಗೆ ಅದನ್ನು ಬಿತ್ತನೆ ಮಾಡಿದೆ. ಅದು ಮುಂದೆ ನವಂಬರ್ದಾಗ ಬಹಳ ಚೆನ್ನಾಗಿ ಬಂತ್ರಿ. ಅದು ಎಲ್ಲ ಮಾಗಿತ್ತು, ತೆನಿ ಎಲ್ಲ ಕೆಂಪು ಭತ್ತ, ಕರಿ ಭತ್ತ, ಕಲರ್ ಕಲರ್ ಕಲರ್ ಕನಕೈತಿ ಗದ್ದೆ ಒಳಗೆ. ನಮ್ಮ ಊರೊಳಗೆ ಸುಮಾರು 70-80 ವಯಸ್ಸಿದವ್ರನ್ನ ನಾ ಕರ್ಕೊಂಡ್ ಬಂದೆ. ಯಾಕಂದ್ರೆ ಯುವ ಪೀಳಿಗೆಗೆ ಇತರ ಮಾತು ಗೊತ್ತಿರಂಗಿಲ್ಲ, ಅವ್ರನ್ನ ಕರ್ಕೊಂಡ್ ಬಂದೆ. ಅವರೆಲ್ಲ ಹೇಳಕತ್ರು ಇದು ಹುಗ್ಗಿ ಭತ್ತ,

0: ಹಿಂಗೆಲ್ಲ ಅವ್ರ ಹೆಸರು ಹೇಳಕತ್ರ ಅದಕ್ಕೆಲ್ಲ ಬೇರೆ ಬೇರೆ, ಇದು ಕಡಿಮಿನ ಭತ್ತ, ಇದು ರೊಟ್ಟಿ ಭತ್ತ, ರೊಟ್ಟಿಗಿಂತ ಒಂದು ಭತ್ತ ಬೆಳಿತಾರಲ್ಲಿ, ಇಂಥವೆಲ್ಲ ಹೇಳಕತ್ರ ಅವ್ರ. ಸಕ್ಕರೆ ಕಾಯಿಲೆಗೆ ಮತ್ತೆ ನಂಜು ನಿವಾರಕ ಗುಣ ಇತರಾಗತಿ, ಬಾನಂತಿ ಐಕ್ಯ ಇದು, ಹಿಂಗೆಲ್ಲ ಹೇಳಕತ್ರ ಅವ್ರ. ಹೇಳಕತ್ ಕೂಡಲೇ ನನಗ ಬಹಳ ಹುರುಪಾಯ್ತು, ಒಳ್ಳೆ ಒಂದು ಕೆಲಸ ಮಾಡತ್ತಲ್ಲ ಅಂತೇಳಿ ನನಗೊಂದು ಬಹಳ ಇದಾತಿ. ಅವರೆಲ್ಲ ಹಿರಿಯ ಇವೆಲ್ಲ ಮಾಯಾಗಿ ಹೋಗಿದ್ದು ಎಲ್ಲಿಂದ ತಂದೆವು ಅಂತ ನನಗೆ ಹೇಳಿದ್ರು ಅವ್ರು, ಹಿಂಗೆ ಹಿಂಗೆ ಮಾಡಿದನ್ರಿ ಅಂತಂದೆ. ಮತ್ತೆ ಅಷ್ಟು ಆಗ್ಬಿಡ್ದಲ್ಲ ಅವ್ನು ನೋಡಕಂತ ನಮ್ಮ ಧಾರವಾಡ ಯೂನಿವರ್ಸಿಟಿ ಅವ್ರನ್ನ ಕರೆಸಿದ್ರು ನಾ, ಧಾರವಾಡ ಅಗ್ರಿ ಯೂನಿವರ್ಸಿಟಿ ಅವ್ರು. ಅವ್ರು ಹನುಮರೆಟ್ಟಿ ಸರ್ ಬಂದ್ರು ನಮ್ಮ ಹೊಲಕ್ಕೆ. ಹನುಮರೆಟ್ಟಿ ಸರ್ ಬಂದಾಗ ಅವ್ರು ಇವೆಷ್ಟ ಅಲ್ಲ ನಮ್ಮಲ್ಲಿ ಒಂದಿಷ್ಟು ತಳಿ ಇದಾವೆ ಕೊಡ್ತೇನೆ ನಿಮ್ಗೆ, ನೀವು ಉಳಿಸ್ರಿ ಅಂದರು. ಅವರೊಂದು 50 ತಳಿ ಕೊಟ್ರು ನನಗೆ. ಮರನೇ ವರ್ಷ ನನಗೆ 70 ತಳಿದೊಂದು ನಮ್ಮ ಹೊಲದೊಳಗೆ ಒಂದು ಕ್ಷೇತ್ರೋತ್ಸವ ಮಾಡಿದ್ರಿ ನಾವು ಅವನ್ನೆಲ್ಲ ಬೆಳೆದು. ಅವಾಗ ಬಹಳಷ್ಟು ಜನರನ್ನ ಬಂದರು, ಬಂದು ಬಹಳ ಇದ. ಅವಾಗ ಬೇರೆ ಬೇರೆ ಈ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಅವಾಗೆಲ್ಲ ಬಹಳ ಚಲೋ ಪ್ರಚಾರ ಕೊಟ್ಟರು. ಅದನ್ನ ಒಳ್ಳೆ ಒಂದು ಇದಾತ್ ನಮಗೆ. ಆದ ಬಳಿಕ ನಾವೊಂದು ಸಮಾನ ಮನಸ್ಕರದ್ದು ಒಂದು ಸಂಘ ಮಾಡ್ಕೊಂಡು ಊರೊಳಗೆ, ಗುಂಡೆನೆಟ್ಟಿ ಊರೊಳಗೆ ಸಮಾನ ಮನಸ್ಕರದ್ದು ಒಂದು ಸಂಘ ಮಾಡ್ಕೊಂಡು, ಶಿವರಾಜ್ ಹುಣಗುಂದ ಅವರು ಇದ್ರು ಹಿಂಬಾಲಿ ನಮಗೆ ಹೇಳಕ, ಶಾರದಾ ದಾಬಡೆ ಅವರು ಇದ್ರು, ನೀವು ಯಾಕೆ ಜವಾರಿ ತಳಿಗಳು ಬೀಜ ಬ್ಯಾಂಕ್ ಅನ್ನು ಯಾಕೆ ಮಾಡಬಾರ್ದು? ಬೀಜ ಬ್ಯಾಂಕ್ ಅಂದ್ರೆ ನಮಗೆ ಅದಕ್ಕೆ ಆದಂತ ಒಂದು ದೊಡ್ಡ ಬುಡವಣೆ ಬೇಕು, ಅದಾದ್ಬೇಕು ಇದು ಬೇಕು ಅಂತ ಎಲ್ಲ ಪ್ರಶ್ನೆ ಇದೆ ಅಲ್ಲ, ಆಗುದಲ್ಲ ನಮಗೆ ರೈತರಿಗೆ
1: ಸಂರಕ್ಷಣೆ ಮಾಡಿ ಇಡ್ಲಿಕ್ಕೆ ಅದು ತನ್ನದೇ ಆದ
0: ಬೇಕಾಗತ್ತೆ ಅಂತ. ನನಗೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಹಾಕಿಲ್ಲ. ಅವಾಗ ನಾ ದಿನ ದುಡ್ಡು ತಂದ ನಾ ಜೀವನ ಉಪಾಯ ಸಾಗಿಸ್ಬೇಕಾಗಿತ್ತು. ಜಮೀನು ಕಡಿಮೆ ಇತ್ತು ನಮಗೆ, 1.5 ಎಕರೆ ಭೂಮಿ ಇತ್ತು ಅವಾಗ. ಹಂಗಾದಾಗ ಅವ್ರೇನಿದ್ರು, ನೀ ಮುಷ್ಟಿಗೆ ಬೀಜ ಕೊಡ, ಒಂದು ಮುಟ್ಕಿ ಒಳಗೆ ಬೀಜ ಕೊಡ್ನಿ, ಅದನ್ನ ತಗೊಂಡು ಅದನ್ನ ದೊಡ್ಡದು ಮಾಡ್ಕೊಳ್ದ. ಅವ್ರಿಗೆ ಅವ್ರಿಗೆ ಬಿಟ್ಟು ವಿಚಾರ ಬೇರೆ, ಓದ ನಿನ್ನ ಕಡೆಯಿಂದ ಓದೋರಿಗೆ, ನೀನಾಕೆ ಅವ್ರಿಗೆ 1 ಎಕರೆ ಕೊಡ್ಬೇಕು 2 ಎಕರೆ ಕೊಡ್ಬೇಕು? ಅವ್ರು ಮಾಡ್ಕೊಳ್ಳಿ, ಯಾರು ಬೇಕಂದ್ ಉಳಿಸ್ಬೇಕು. ಬಂದವ್ರಿಗೆ ಅದ್ರ ಮಹತ್ವ ಗೊತ್ತಾದ್ರೆ ಅವರು ಬೆಳ್ಕೋತಾರು ಅಂದ್ರೆ. ಹಂಗೆ ಶುರುವಾಗಿದ್ದು, ಒಂದು ಮುಷ್ಟಿಗೆ ಬೀಜದಿಂದ ಶುರುವಾಗಿದ್ದು, ಇವಾಗ ಸಿಕ್ಕಾಪಟ್ಟಿ ಆಲದ ಮರ ಆಗಿ ಬೆಳೀತ್ರಿ.
1: ಬಹಳ ಸಂತೋಷ. ಶಂಕರ್ ಲಂಕಟಿ ಅವರೇ, ತಾವು ಇವಾಗ ಎಷ್ಟು ಜಮೀನನ್ನು ಹೊಂದಿದ್ದೀರಿ, ಯಾವೆಲ್ಲ ಬೆಳೆಗಳನ್ನು ಬೆಳೆದಿದ್ದೀರಿ, ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀರಿ?
0: ಸರ್, ನಂದು ಈಗ ಸದ್ಯ 12 ಎಕರೆ ಜಮೀನು ಅದ ರೀ. 12 ಎಕರೆ ಜಮೀನದೊಳಗೆ ನಾ ಬದುಗಳ ಮ್ಯಾಗ ಒಂದಿಷ್ಟು ಮಾವಿನ ಗಿಡಗಳು ಹಚ್ಕೊಂಡೇನಿ ರೀ. ಅವು ಆಪೂಸ್, ಒಂದಿಷ್ಟು ನೀರ್ಲಿ ಗಿಡ ಅದಾವ್ರಿ, ನಿಂಬೆ ಗಿಡ ಅದಾವ, ಮತ್ತ ನಮ್ದು ತೆಂಗು ಐತಿ. ಅಷ್ಟಲ್ಲ ಒಂದು ಪಾರಂ ಪಾಂಡು ಮಾಡ್ಕೊಂಡಿನ ನಾ, ಅಂದ್ರೆ ಕೃಷಿ ಹೊಂಡ. ಕೃಷಿ ಹೊಂಡ 60x60 10 ಫೂಟ್ ಆಳ, ಅದನ್ನ ಮಾಡ್ಕೊಂಡ ಇಡೀ ನಮ್ಮ ಜಮೀನ ನೀರ್ಲ ಅದಕ್ಕೆ ಬಂದದಿ ಸಂಗ್ರಹ ಆಕತಿ. ಇದನ್ನ ಮಾಡ್ಕೊಳಕ್ ಏನ್ ಕಾರಣ ಅಂದ್ರೆ, 2000 ಇಸವಿಯೊಳಗ ನಾವು ಒಂದು 9 ಬೋರ್ ಹೊಡೆದೆ. ಅವಾಗ 9 ಬೋರ್ ಹೊಡೆದ್ರೆ ಒಂದು ಹನಿ ನೀರು ಬೀಳಲಿಲ್ಲ ರೀ. ಒಂದೇ ಒಂದು ಕಡೆ ಒಂದು ಬೋರ, ಲಾಸ್ಟಕ್ ಒಂದು ಬೋರ್ 9ನೇದ್ದು ಒಂದು 1.5 ಇಂಚ್ ಸ್ವಲ್ಪ ಬರ್ತಾ ಇತ್ತು ರೀ. ಅದು ಬ್ಯಾಸಿಗೆ ಗ್ಯಾಪ್ ಹಾಕಿತ್ತು. ಅದ್ರ ಬಡ್ಡೆಯಲ್ಲೇ ಒಂದು ಕೃಷಿ ಹೊಂಡ ಹೊಡಿಸಿದೆ ರೀ ನಾ, 60x60 ಗವರ್ಮೆಂಟ್ ಸಹಾಯಧನ ತಗೊಂಡು, ನಮ್ಮ ಕೃಷಿ ಇಲಾಖೆಯಿಂದ ಸಹಾಯಧನ ತಗೊಂಡು.
1: ಎಷ್ಟು ಕೊಟ್ಟಿದ್ದೀರಿ ಅದಕ್ಕೆ ಸಹಾಯಧನ?
0: ಸಹಾಯಧನ 40,000 ರೂಪಾಯಿ ಕೊಟ್ಟಿರಿ ಸರ್. ಅದನ್ನ ತಗೊಂಡು ನಾ ಮಾಡ್ಕೊಂಡಾಗ ನಾನು ಮರಣ ವರ್ಷದಿಂದ ಈಗೂ ಹೇಳ್ತೇನೆ ನಿಮಗೆ, ಬಟನ್ ಹೊಡೆದ್ರೆ ಸಾಕು 2.5 ಇಂಚ್ ನೀರು ಬರ್ತೈತಿ. ಅಂದ್ರೆ ಒಂದು ನೀರು ಹಿಂಗ್ಸೋದು ಕೆಲಸ ಆಯ್ತಾರೆ ಅದಕ್ಕೆ. ನನಗೆ ನೀರು ಹಿಂಗ್ಸಿದ್ರೆ ಅಂತರ್ಜಲ ಹೆಚ್ಚಾಗತ್ತೆ ಅಂತ ನನಗೆ ತಿಳಿಯಾಗಿರಾಕಿಲ್ಲ. ನಾ ಕೃಷಿ ಹೊಂಡ ಮಾಡೋದ್ರಿಂದ ನನಗೊಂದು ಬುದ್ಧಿ ಕಲಿಸ್ಕೊಡ್ತು, ಅದರಿಂದ ಒಂದು ಪಾಠ ಕಲ್ಕೊಂಡೆ ನಾ. ಅದನ್ನ ಬೇರೆಯವ್ರಿಗೆ ಹೇಳಕ್ಕೂ ಒಂದು ನನಗೆ ಇದಾಯ್ತು.
1: ಇಷ್ಟೆಲ್ಲ ತಾವು ಮಾಡ್ತಾ ಇದ್ರಿ, ಇವತ್ತಿನ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಮ್ಮ ರೈತರು ಸಾಕಷ್ಟು ಪ್ರಗತಿಯನ್ನು ಹೊಂದ್ತಾ ಇದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ತಳಿಗಳು ಅಂತಂದ್ರೆ ಏನು?
0: ಸರ, ಸಾಂಪ್ರದಾಯಿಕ ತಳಿಗಳಂದ್ರೆ ನಮ್ಮ ತಾತೆ ಮುಚ್ಚಾದ್ರ ಕಾಲೇ ನಮ್ಮ ಪೂರ್ವಜರನ್ನು ಈ ತಳಿಗಳನ್ನು ಉಳಿಸ್ಕೊಂಡು ಬಂದಿದ್ರು ಅವ್ರು. ಅವರು ಆ ತಳಿಗಳು ಹೆಚ್ಚು ನಮಗೆ ರಸಾಯನ ಗೊಬ್ಬರ ಕೇಳಂಗಿಲ್ಲ, ಮತ್ತು ಯಾವುದು ಪೀಡನಾಶಕಗಳು ಕೇಳಂಗಿಲ್ಲ. ಈ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ಬೆಳೆಗಳವು.
1: ಪೂರ್ವಜರಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಬೆಳೆಗಳನ್ನು ತಾವು ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಅವು ಸಾಂಪ್ರದಾಯಿಕ ತಳಿಗಳಾಗಿ ಇವತ್ತಿಗೂ ಎಲ್ಲರೂ ಬೆಳೀತಾ ಇದ್ದಾರೆ.
0: ಬೆಳೀತಾ ಇದ್ದಾರೆ. ಅವು ಏನೋ ಬರ ನಿರೋಧಕ, ರೋಗ ನಿರೋಧಕ, ಮತ್ತು ಈ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥವು. ಎಷ್ಟೋ ಮಳೆ ಆದರೂ ತಡ್ಕೊತಾವ, ಇವತ್ತು ಬರ ಆದರೂ ನಮಗೆ ತಡ್ಕೊತಾವ, ಗಂಜಿ ಕುಡಿಯಾಗರ ಕೊಡ್ತಾವ ನಮಗೆ. ಅಂಥ ತಳಿಗಳು ಕೆಲವು ಬಂದಾವ ಅದಕ್ಕೆ. ಅದಕ್ಕಾಗಿ ಹಿಂಗೆ ಇಟ್ಕೊಂಡ್ರೆ ನಾವು, ನಾ ಸುಮಾರು ಎಲ್ಲ ರಾಜ್ಯಗಳು ಮತ್ತು ಎಲ್ಲ ಜಿಲ್ಲೆಗಳು ಸುಮಾರು ಕಡೆ ನಾ ಎಲ್ಲ ಅಡ್ಡಾಡಿದೊಳಗೆ ನನ್ನಲ್ಲಿ ಇವತ್ತು ಇರುವಂಥವು 260 ಹೆಚ್ಚು ಭತ್ತದ ತಳಿಗಳು ನಾನು ಸಂರಕ್ಷಣೆ ಮಾಡೇನ್ರಿ. ಅದರಲ್ಲಿ 260 ತಳಿ ಒಳಗೆ ನಂದೇ ಆದಂತ ಒಂದಿಷ್ಟು ತಳಿಗಳು ನಾನು ಕಂಡುಕೊಂಡೇನ್ರಿ. ಅದ್ರಾಗ ಅಭಿವೃದ್ಧಿ ಪಡಿಸಾಕ
1: ಯಾವ್ಯಾವ ತಳಿ?
0: ಒಂದು ಸುರೇಂದ್ರ ಸಾಳಿ ಅಂತ ಒಂದು ಕೆಂಪಕ್ಕಿ ಇರದ. ಒಂದು ನಾ ಬೇರೆ ತಳಿ ಭತ್ತದೊಳಗೆ ಅದನ್ನ ಆಯ್ಕೆ ಮಾಡಿ ತೆಗೆದ್ ನಾನು. ಒಂದು 10 ತೆನಿ ತಕೊಂಡೆ. ಅದನ್ನ 10 ತೆನಿ ತಗೊಂಡು ಅದನ್ನ ಉದುರಿಸಿದಾಗ ಒಂದು ಬೊಗಸಿ ಭತ್ತ ಆಯ್ತು. ಆ ಬೊಗಸಿಯಿಂದ ಒಂದು ಕಡೆ ನಾನು ನಾಟಿ ಮಾಡಿದಾಗ ಒಂದು 4-5 ಗುಂಟೆ ಕಾಯ್ತಿ. ಆ 4-5 ಗುಂಟೆಯಿಂದ ನನಗೆ ಒಂದು ಕಿಂಟಲ್ ಬಂತು. ಆ ಕಿಂಟಲ್ ತಗೊಂಡು ಮತ್ತೊಂದು 10 ಎಕರೆ ಕೊಟ್ಟೆ. ನಾ ನಟಿ ಮಾಡಕ್ ಒಂದು 1 ಎಕರೆಗೆ 5 ಕೆಜಿ ಆರ್ ರಗಡ್ರಿ, 3-5 ಕೆಜಿ. ಅದರಿಂದ ಒಂದು 10 ಎಕರೆದಾಗ ಬಂದಿಂದ ಆ ಭತ್ತವನ್ನು ನಾ ಅಕ್ಕಿ ಮಾಡಿಸಿದಾಗ ಎಲ್ಲ ಮೊದಲು ನಾನು ನೋಡಿದಾಗ ಕೆಂಪು ಅಕ್ಕಿನೇ ಇತ್ತು. ನಾನು ಅದನ್ನು ಯೂನಿವರ್ಸಿಟಿ ಒಳಗೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಟೆಸ್ಟ್ ಕೊಟ್ಟಿರೋದನ್ನು ಕೊಟ್ಟಾಗ ಅದು ಡಯಾಬಿಟಿಸ್ ಪೇಷೆಂಟ್ಗೆ ಆಗ್ಬೋದು ಅಥವಾ ಇವತ್ತು

0: ಎರಡು ವರ್ಷದ ಕೂಸು ಕರ್ಕೊಂಡ ಪೂರ್ತಿ ಬಾಯಾಗ ಹಲ್ಲಿಲ್ಲದ ಮುದುಕರನು ಅದನ್ನ ತಿನ್ಬಹುದು. ಒಳ್ಳೆ ಒಂದು ಇದಂತ ಐತ್ರಿ ಅದಕ್ಕೆ. ಪಚನಕ್ಕೆ ಹಗರ ಅದರ
1: ಒಳ್ಳೆ ಪೌಷ್ಟಿಕಾಂಶ ಬೆಳೆ.
0: ಅದ್ರಾಗ ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಒಳ್ಳೆ ರೀಚ್ ಅದರ. ಅದ್ರಾಗ ಬೇರೆ ಅಕ್ಕಿಗಳಿಗೆ ಹೋಲಿಸಿದ್ರೆ ಅದಿದ, ನನಗೆ ಟೆಸ್ಟ್ ಮಾಡಿಸಿನ್ರಿ ಅದನ್ನ, ಅದೊಂದು ರಿಪೋರ್ಟ್ ಮಾಡಿ. ಹಿಂಗಾಗಿ ಇಂಥ ತಳಿಗಳನ್ನ ಬೇರೆ ಬೇರೆ ಇಂಥ ಇನ್ನೂ ನಾಲ್ಕು ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೇನೆ.
1: ಈ ಸಾಂಪ್ರದಾಯಿಕ ತಳಿಗಳ ವೈಶಿಷ್ಟ್ಯತೆ ಏನಂತೀರಿ
0: ಸರ್? ಏನು ವೈಶಿಷ್ಟ್ಯತೆ ಅಂದ್ರೆ, ಈಗ ನೋಡ್ರಿ ಆಯಾ ಭಾಗಕ್ಕೆ, ಈಗ ನೀವು ಮಲೆನಾಡು ಪ್ರದೇಶಕ್ಕೆ ಹೋಗ್ರಿ, ಭತ್ತಗಳ ಆ ಭಾಗದಾಗೆಲ್ಲ ಸಾಕಷ್ಟು ವೈವಿಧ್ಯಮಯವಾದ ಭತ್ತದ ತಳಿಗಳು ಅಲ್ಲೆಲ್ಲ ತಮಗೆ ಪೂರ್ತಿ ನೀರು ನಿತ್ರೂ ಬರಬೇಕಾದ ಅಂದ್ರೆ ನಾವು ರಂಗಿ ಜಮೀನ್ ಅಂತ ಹೇಳ್ತೇವೆ. ಈ ತಗ್ಗಗಳು ಈ ಮ್ಯಾಗ ಮಡ್ಡಿಯಿಂದ ನೀರು ಬಂದ ಕೆರಿಯಂಗ್ ನೀರು ನಿತ್ರೂ ಆ ನೀರಾಗ ಬರುವಂತ ಭತ್ತಗಳು ಅದಾವ. ಇನ್ನು ವಾರಿ ಜಮೀನಿಗೆ ಬೆಳೆಯುವಂತ ಭತ್ತಗಳು ಅದಾವ. ಮಧ್ಯಮ ಜಮೀನಿಗೆ ಬರುವಂತ ಭತ್ತಗಳು ಅದಾವ. ಕಡಿಮೆ ಮಳೆ ಅವಧಿ ಒಳಗೂ ಬರುವಂತ ಭತ್ತಗಳ ಇದ ಜವಾರಿ ತಳಿ ವೈಶಿಷ್ಟ್ಯ ಅಂದ್ರೆ, ಹೆಚ್ಚು ಮಳೆ ಆದ್ರೂ ತಡ್ಕೋತಾವ, ಕಡಿಮೆ ಮಳೆ ಆದ್ರೂ ಬರ್ತಾವ, ಮತ್ತ ಅದರಲ್ಲಿ ಸಾಕಷ್ಟು ಔಷಧಿಗಳ ಆಗರ. ದೇಶಿ ತಳಿಗಳಂದ್ರೆ ಸಾಮಾನ್ಯವಾಗಿ ನಾವು ಆಡು ಭಾಷೆ ಒಳಗೆ ಕೇಳ್ತೇವೆ ನೋಡ್ರಿ, ಆ ಮನುಷ್ಯ ಇನ್ನೂ ಯಾಕಷ್ಟು ಗಟ್ಟಿದಾನು, 70-80 ವರ್ಷ ಆದ್ರೂ ಅವಂಗ ಶುಗರ್ ಇಲ್ಲ, ಬಾಯಾಗ ಹಲ್ಲು ಹೋಗಿಲ್ಲ, ತಲೆ ಕೂದ್ಲಿನ ಬೆಳಗಾಗಿಲ್ಲ, ಕಣ್ಣು ಕಾಣ್ತಾವ ಅನ್ನೋದು ಕಾರಣ ಅವ್ನು ಜವಾರಿ ತಿಂದಾನು ಅಂತ ನಾವು ಜವಾರಿ ಮನುಷ್ಯ ಅಂತ ಅವ ಹೇಳ್ತೇವೆ. ಅದಕ್ಕೆ ಅದೇ ಉದಾಹರಣೆ.
1: ಇವತ್ತಿನ ಯುವ ರೈತರಿಗಾಗಿ ಈ ಸಾಂಪ್ರದಾಯಿಕ ತಳಿಗಳ ತಾವು ಸಂರಕ್ಷಣೆ ಮಾಡಿದೀರಿ, ಇವುಗಳನ್ನ ಸಂರಕ್ಷಿಸುವಲ್ಲಿ ಇದರ ಪ್ರಾಮುಖ್ಯತೆ ಏನಂತೀರಿ?
0: ನೋಡ್ರಿ ಸರ್, ಈ ಯಾವುದೇ ಒಂದು ನೋಡ್ರಿ, ಈ ಹೈಬ್ರಿಡ್ ತಳಿ ಬಹಳಷ್ಟೆಲ್ಲ ಬಂತ, ಸಾಕಷ್ಟು ಹೈಬ್ರಿಡ್ ತಳಿಗಳು ಕಂಡಿಡಿದ್ರು ಬಂದು ಅವು ಬರಬಾರ್ದಂತೆ ನನ್ನ ಉದ್ದೇಶ ಅಲ್ಲ, ಇರ್ಲಿ ಅವು ಒಂದ್ ಕಡೆ ಇರ್ಬೇಕ, ಆದ್ರೆ ಬಹಳ ದಿನ ನಿಲ್ಲಾತಿಲ್ರಿ ಅವು. ಈಗ ಯಾರು ಹೈಬ್ರಿಡ್ ಬೆಳೀತಾರೋ ಅವ್ ಸಿಕ್ಕಾಪಟ್ಟೆ ಖರ್ಚದ್ರ, ಅದಕ್ಕೆ ನಮ್ ಜವಾರಿ ತಳಿ ಖರ್ಚಿಲ್ಲ ರೀ, ಇಳುವರಿ ಕಡಿಮೆ ಬರ್ಬೋದ, ಆದ್ರೆ ಎಷ್ಟು ಇರ್ತದೆ ಅಷ್ಟು ಬಂಗಾರನ.
1: ಇದು ಸೇವನೆ ಮಾಡಕ್ಕೆ ರುಚಿಕರವಾಗಿರುತ್ತ ಹೇಗೆ
0: ಸರ್? ಬಹಳ ರುಚಿ ರೀ. ನೀವು ಜವಾರಿ ಭತ್ತದ ಅಕ್ಕಿ ಊಟ ಮಾಡ್ರಿ, ಅನ್ನ ಊಟ ಮಾಡಿದ್ರೆ ಹಾಲ ಒಂದು ಉಪ್ಪಿನಕಾಯಿ ಆದ್ರೆ ಸಾಕು, ಮತ್ತೊಂದು ಏನು ಕೇಳಂಗಿಲ್ಲ, ಅದು ಅಷ್ಟೇ ರುಚಿ ಕೊಡ್ತೈತಿ. ಅದ ನೀವು ಈಗ ಸೋನಾ ಮಸೂರಿ ಬೇರೆ ಬೇರೆ ಈ ಹೈಬ್ರಿಡ್ ರೈಸ್ಗಳು ಬಂದು ನೋಡ್ರಿ, ಗಂಗಾವತಿ, ಸಿಂಧನೂರು, ಮಲೆಬೆನ್ನೂರು ಆ ಕಡೆ ಎಲ್ಲ ರೈಸ್ಗಳು ಬೆಳೀತಾ ಇರ್ತಾರೆ, ನೀವು ಹೇಳ್ತಿ ರುಚಿನ ಹತ್ತಂಗಿಲ್ಲ. ಅದ ಯಾಕೆ ಕಾರಣ ಏನಂದ್ರೆ, ಸಾಕಷ್ಟು ಎಲ್ಲ ಪಾಲಿಶ್ ಮಾಡಿ ಅದ್ರೊಳಗೆ ಏನು ಇದನ್ನ ಇಟ್ಟಿರೋದಿಲ್ಲ. ನಾವು ಅಕ್ಕಿಯನ್ನ ಸಿಂಗಲ್ ಪಾಲಿಶ್ ಮಾಡ್ತಾ ಇದ್ದೇವೆ, ಕಡಿಮೆ ಪಾಲಿಶ್, ಬ್ರೌನ್ ಇರಬೇಕದ ಅಂದ್ರೆ ಅದ್ರ ಮ್ಯಾಗಿನ ಕೋಟಿಂಗ್ ಎಲ್ಲ ಹಾಳಾಗಬಾರ್ದು. ಆ ಕೋಟಿಂಗ್ ದೊಳಗೆ ಇರುವಂತಹ ಶಕ್ತಿ ಬಹಳಷ್ಟು ಇರ್ತದೆ, ಏನು ಪ್ರೋಟೀನ್ ಇರ್ಬೋದು, ಪೋಷಕಾಂಶಗಳು ಆಗ್ರಂದ್ರೆ ಅದ್ ಮ್ಯಾಗಿನ ಭತ್ತದ ಅಕ್ಕಿ ಮ್ಯಾಗಿನ
1: ಆ ಪಾಲಿಶ್ ನಾವು ಕಡಿಮೆ ಇಟ್ಟಷ್ಟು ಅನ್ನ ರುಚಿ ಆಗುತ್ತೆ, ಮತ್ತ ಪೌಷ್ಟಿಕಾಂಶನೂ ಜಾಸ್ತಿ ಸಿಗುತ್ತೆ.
0: ಹೌದ್ರಿ.
1: ಈಗ ಶಂಕರ್ ಅವ್ರೆ, ತಾವು ಭತ್ತದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದೀರಿ, ಅಷ್ಟೇ ಅಲ್ಲದೆ ತಾವು ಭತ್ತದಲ್ಲಿ ಸಾಕಷ್ಟು ತಾವೇ ಹೇಳದಂಗೆ ತಳಿಗಳನ್ನ ಸಂರಕ್ಷಣೆ ಮಾಡಿದೀನಿ ಅಂತಂದ್ರೆ, ತಾವು ಹೊಸ ಹೊಸ ತಳಿಗಳನ್ನ ಇದರಲ್ಲಿ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರಿ. ಆ ತಳಿಗಳು ಯಾವುವು, ಯಾವ ತರ ತಾವು ಈ ತಳಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ತಾವು ಯಾವ ತರ ಇದರ ಬಗ್ಗೆ ಕಾರ್ಯವನ್ನು ಮಾಡಿದ್ರಿ ಅಂತ?
0: ಸರ್ ಹೆಂಗದ್ರಿ, ಈಗ 260 ನಮ್ಮ ತಾಕಿನೊಳಗ ನಾವು ಸಣ್ಣ ಸಣ್ಣ ಚಿಕ್ ಚಿಕ್ ಚಿಕ್ ಚಿಕ್ ತಾಕಗಳು ಮಾಡಿರ್ತೇವ್ರಿ. ಆ ತಾಕಿನೊಳಗೆ ಹೋದಾಗ ಒಂದರಂಗ ಒಂದರಂಗಿಲ್ರಿ, ಈಗ 100 ಮಂದಿ ಅಂದ್ರೆ ಒಬ್ಬೊಬ್ಬರದ ಒಂದೊಂದು ವೈಶಿಷ್ಟ್ಯ ಬೇರೆನೇ ಇರ್ತೈತಿ, ಒಬ್ಬರಂಗ ಒಬ್ಬರಂಗಿಲ್ಲ. ಹಂಗ ತಳಿಯೊಳಗನು ವೈವಿಧ್ಯತೆ ಸಾಕಷ್ಟು. ಅಲ್ಲಿ ನೋಡಿದಾಗ ಆ ಕಾಳು ಇರ್ಬೋದು, ಅದು ಬೆಳೆಯುವಂತ ಒಂದು ಆತರದ ಗುಣಧರ್ಮ ಇರ್ಬೋದು, ಅದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಕತಿ. ಅದ್ರ ಕಲರ್ ಇರ್ಬೋದು, ಅಕ್ಕಿ ಒಳಗಿನ ಕಲರ್ ಇರ್ಬೋದು, ಈ ಭತ್ತದೊಳಗಿನ ಕೆಂಪಕ್ಕಿ, ಕಪ್ಪಕ್ಕಿ, ಹಿಂಗೆ ಹಲವಾರು ವೈವಿಧ್ಯಮಯವಾದ ಅಕ್ಕಿಗಳದವ್ರ ಹತ್ರ, ಅವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಇದು ನಾವು ಈ ತೆನೆಯನ್ನು ಹಿಡಿದು ನೋಡಿದಾಗ ವಜನ ಇರ್ತೈತಿ, ಆ ಕಾಳುಗಳನ್ನು ನಾವು ಎನಿಸ್ತೇವೆ, ಬೇರೆ ಭತ್ತಕ ಆ ಭತ್ತಕ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವ್ದು ಹೆಚ್ಚು ತೂಕ ಬರ್ತೈತಿ, ಯಾವ್ದು ಹೆಚ್ಚು ಇದಿರ್ತೈತಿ, ಗಾತ್ರದೊಳಗೆ ಚೆನ್ನಾಗಿರ್ತೈತಿ, ದಷ್ಟ ಪುಟ್ಟು ಇರ್ತೈತಿ, ಜೋಳ ಇರಂಗಿಲ್ಲ, ರೋಗ ಬಾಧೆ ಇರಂಗಿಲ್ಲ, ಅಂಥವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂಥವನ್ನ ಆಯ್ಕೆ ಮಾಡಿಕೊಂಡು ಪ್ರತ್ಯೇಕ ಒಂದು ತಾಕಿನೊಳಗೆ ಹಾಕ್ಬೇಕಾಗತ್ತೆ.
1: ಈಗ ತಾವು ಹೇಳ್ತಾ ಇದ್ರೆ ತಮ್ಮಲ್ಲಿ 270 ಹೆಚ್ಚು ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದೆ ಅಂತ, ಅದರಲ್ಲಿ ಮುಖ್ಯವಾಗಿ ಭತ್ತದ ತಳಿಯಾಗಿರ್ತಕ್ಕಂತಹ ಕಪ್ಪು ತಳಿಯದ ಅಂದ್ರೆ ಈ ಬರ್ಮಾ ಕಪ್ಪು ತಳಿ, ಮತ್ತ ಕರಿ ಅಕ್ಕ ಸಾಲಿ ತಳಿನೂ ತಾವು ಕೃಷಿ ಮೇಳದಲ್ಲಿ ಹೇಳ್ತಾ ಇದ್ರಿ, ಆಮೇಗ ಅಂತರ್ಸಾಳಿ, ನಡುಸಾಳಿ, ಈ ಬಾಸುಮತಿ ಕೆಂಪಕ್ಕಿ, ಬಾಸುಮತಿ ಕಪ್ಪಕ್ಕಿ, ಅಲ್ದನ ಈ ಇನ್ನಿತರೆ ಬೆಳೆಗಳಲ್ಲಿ ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು ಮಾತನಾಡ್ತಿದ್ರಿ, ಈ ಬರ್ಮಾ ಕಪ್ಪು ತಳಿ ಇದರ ಕುರಿತು ಏನ್ ಹೇಳಕ್ ಬಯಸ್ತೀರಿ?
0: ಸರ್, ಬರ್ಮಾ ಕಪ್ಪು ಅಕ್ಕಿ ವಿಶೇಷ ಗುಣ ಏನ್ ಹೇಳ್ಬೇಕಂದ್ರೆ, ಈ ಜಾಯಿಂಟ್ ಪೇನ್ ಅಂತ ಏನ್ ಹೇಳ್ತೇವೆ, ನಡನು ಅಥವಾ ಜಾಯಿಂಟ್ ಪೇನ್ ಅಂತ ಏನ್ ಹೇಳ್ತೇವೆ, ಅದ ನಿವಾರಕ ಗುಣ ಅದರ ಅದ್ರಾಗ. ನಾನು ಬರೀ ಬಾಯಲ್ಲ ಹೇಳ್ತಾ ಇಲ್ಲ, ನೀವು ಮೊಬೈಲ್ ಸರ್ಚ್ ಮಾಡಿ ನೋಡ್ಬೋದು, ಇವತ್ತು ಬರ್ಮಾ ಕಪ್ಪು ಅಕ್ಕಿ ವಿಶೇಷ ಗುಣಗಳು ಅಂದ್ರೆ ಬಂದ್ಬಿಡ್ತೈತೆ ಅದ್ರಾಗ. ಅಷ್ಟೇ ಅಲ್ಲ, ಇನ್ನು ಮುಂದುವರೆದ ಕ್ಯಾನ್ಸರ್ ನಿವಾರಕ ಗುಣ ಅದ ಅಂತ ಹೇಳ್ತೈತ್ರಿ ಅದ, ಅಷ್ಟ ಸತ್ಯನದ. ಮತ್ತೆ ಅದ ಏನಂದ್ರೆ, ನೀವು ಅನ್ನ ಮಾಡಿದ್ರೆ ನೀವು ಊಟ ಮಾಡ್ಬೇಕಂದ್ರೆ ಕೈ ತೊಳ್ಕೊಳಕ್ ಒಂದು 1/2 ಲೀಟರ್ ನೀರ್ ಬೇಕದಕ್ಕೆ. ಈ ಬೇರೆ ಸೋನಾ ಮಸೂರಿ ಅದಂಗಲ್ಲ, ಊಟ ಮಾಡಿ ನೀವು ಪೇಪರ್ ತಗೊಂಡು ಕೈಗೆ ಒರೆಸಿಬಿಟ್ರೆ ಸಾಕು, ಕೈ ಹಸ ಆಕತಿ.

0: ಅಂದ್ರೆ ಅಷ್ಟು ಜಿಗಿ ಇರ್ತದ್ರಿ ಅದು.
1: ಅಂದ್ರೆ
0: ಏನ ನೀವು ಅಂಟಿರ್ತತಿ, ಸ್ಟಿಕಿ ಇರ್ತತಿ. ಅಂತ ರೈಸ ನಾವು ತಿನ್ನೋದ್ರಿಂದ ಒಳ್ಳೆ ನಮಗ ದೇಹಕ್ಕ ಔಷಧಿನ ಅದ. ಮತ್ತ ಅದ್ರದ ಕೀರ ಅಂದ್ರೆ ಏನ ಹುಗ್ಗಿ ಪಾಯಸ ಗಂಜಿ ನೀವು ಅನ್ನ ಉಣ್ಣೋಕ್ಕಿಂತ ಇವನ್ನ ಮಾಡೋದ್ರಿಂದ ಬಹಳ ಒಳ್ಳೇದ್ರಿ ಅದು.
1: ಮತ್ತೆ ಈ ಕರಿ ಅಕ್ಕಲಿ ಸಾಲಿ,
0: ಕರಿ ಅಕ್ಕಲಿ ಸಾಲಿ ವಿಶೇಷ ಗುಣ ಅಂದ್ರಿ ನೋಡ್ರಿ, ಇದು ಕಡಿಮೆ ಅವಧಿ ಒಳಗೆ ಬರುವಂತದ, 4 ತಿಂಗಳ ಬೆಳೆ ಅದು. ನೀವು ಈ ರಾಗಿ ಬಿತ್ತೋದು ಹುಳಿ ಬಿತ್ತೋ ಜಮೀನು ಅಂತವ್ ನಾವು, ಬರಡ ಭೂಮಿ ಅಂತವ್ ನಾವು, ಅಂತ ಭೂಮಿ ಒಳಗೂ ಬರ್ತೈತೆ ಅದ. ಆದ್ರೆ ಇಳುವರಿ ಕಡಿಮೆ ಇರ್ಬೋದು, ಅದ್ರಾಗ ನಂಜು ನಿವಾರಕ ಗುಣ ಅದ ರೀ. ಈಗ ಮೊದಲು ನೋಡ್ರಿ, ಹಳ್ಳಿಯಾಗೆಲ್ಲ ಟೈಫಾಯ್ಡ್ ಚಳಿ ಜ್ವರ ಬಂದ್ರೆ ವಾರ ಗಂಟ್ಲೆ ಜ್ವರ ಇರ್ತಿದ್ವು. ಡಾಕ್ಟರ್ ಸಾಮಾನ್ಯವಾಗಿ ನಾವು ಏನ್ ಹೇಳ್ತಿದ್ವು ಅಂದ್ರೆ, ಅವೊಂದು ವಾರ ಆತ್ರಿ ಏನು ಹೊಟ್ಟಿಗೆ ಧಕ್ಕವಾತ್ರಿ ಅವಂಗ ಅಂತ ಹೇಳ್ತಿದ್ವು. ಅವಾಗ ಡಾಕ್ಟರ್ ಏನ್ ಕೊಡ್ತಾರಂದ್ರೆ, ನೀವು ಗಂಜಿ ಕೊಡ್ರಿ ಅವಂಗ ಅಂತಾರೆ. ಕರೆ ಅಂದ್ರೆ ಮೊದಲು ಹತ್ರದ ಗಂಜಿ ಕೊಡ್ತಾರ, ಕರೆ ಅಕ್ಕಲ್ ಸಾಳಿ ಗಂಜಿನ ಲೈಟ್ ಆಗಿ ಹುರಿದು ಅದನ್ನ ಗಂಜಿ ಮಾಡಿ ಕಾಸ ಕುಡಿಯಾಕ ಕೊಡ್ತಾರ. ನಂದು ನಿವಾರಕ ಗುಣದ, ಜ್ವರ ನಿವಾರಕ ಗುಣದ, ಮತ್ತ ಕಡಿಮೆ ಮಳೆ ಆದ್ರೂ ಬರುವಂತದ. ಅದೇನ್ ನೀರ್ ಕೇಳಂಗಿಲ್ಲ, ಈಗ ಯಾವ್ದು ಕಾಲುವೆ ಡ್ಯಾಮ್ ನೀರು ಏನು ಕೇಳಂಗಿಲ್ಲ. ಈ ವಾತಾವರಣದೊಳಗೆ ಇರುವಂತ ತೇವಾಂಶವನ್ನು ಹೀರ್ಕೊಂಡು ಬೆಳೆಯುವಂತ ಬೆಳೆ ಅದು. ಇಬ್ಬನಿಗೆ ಕಾಳಾಗ್ತೈತಿ ನಮ್ಮ ಹವಾ ಜ್ವಾಳ ಇದ್ದಂಗಿರೋದು ಆ ಭತ್ತ. ಮತ್ತ ಅದ್ರ ಹುಲ್ಲನ್ನು ದನಗಳಿಗೆ ಬಹಳ ಒಳ್ಳೇದ್ರಿ. ಆ ಥರದ ಏನು ಹುಲ್ಲು ದನಗಳಿಗೆ ತಿನ್ಸಿರ ಪ್ಯಾಟ್ ಜಾಸ್ತಿ ಬರ್ತದ್ರಿ. ಕರೆ ಅಂದ್ರೆ ಅಷ್ಟು ಒಳ್ಳೇದ್ರಿ ಅದು.
1: ಹಾಲು ಜಾಸ್ತಿ ಕೊಡ್ತಾವ,
0: ಹಾಲು ಜಾಸ್ತಿ ಕೊಡ್ತೈತ್ರಿ. ಮುಂದ ಅದು ಕರಿ ಅಕ್ಕಲ ಸಾಳಿ ಇರೋದ್ರಿಂದ ಮ್ಯಾಲ ಭತ್ತದ ಕಲರ್ ಕಪ್ಪು, ಒಳಗೆ ಅಕ್ಕಿ ಕೆಂಪು ಇರ್ತೈತಿ. ಅದನ್ನ ಮಲೆನಾಡ್ದೊಳಗ ಹೇಳ್ತಾರ, ಮಲೆನಾಡ್ದವ್ರ ಅಕ್ಕಿ ರೊಟ್ಟಿ ತಿಂತಾರ ಏನತ್ತವ್ರ ಅಂತ ಜಿಗಟ್ ಅಂತಿರ್ರಿ. ಕರೆ ಅಂದ್ರೆ ಅಕ್ಕರದ ಕರಿ ಅಕ್ಕಲ ಸಾಳಿದ್ರೆ ರೊಟ್ಟಿ ಮಾಡ್ಬೇಕ್ರಿ. ಈ ಹಾಲು ಹೆಂಗ್ ರುಚಿ ಇರ್ತದಲ್ಲ ಅಷ್ಟು ರುಚಿ ಬರ್ತದ ರೊಟ್ಟಿ.
1: ಮತ್ತೆ ಇದು ಅಂತರ್ಸಾಳಿ ಮತ್ತೆ ನಡುಸಾಳಿ ಬಗ್ಗೆ,
0: ಅಂತರ್ಸಾಳಿ ನಡುಸಾಳಿ ಹೆಂಗಂದ್ರೆ, ನೀವು ಅತ್ರದ ಅಕ್ಕಿಯನ್ನು ಊಟ ಮಾಡಿದ್ರೆ ಸುಮಾರ ನೀವು 24 ತಾಸನು ಅನ್ನ ಇಟ್ಟನು ತಿನ್ಬಹುದು, ಅದ್ರ ಮತ್ತೆ ಮರಣ ದಿವಸನು ತಿನ್ಬಹುದು,
1: ಹಳಸಂಗಿಲ್ರಿ.
0: ಮತ್ತ ಒಮ್ಮೆ ನಾವು ಅದನ್ನ ಊಟ ಮಾಡಿದ್ರೆ ಕನಿಷ್ಠ 6 ತಾಸು ನಾವು ಏನು ಒಳ್ಳೆ ಅಡಿಗೆ ಮನೆ ಕಡೆ ಮುಖ ಮಾಡಂಗಿಲ್ಲ. ಈಗಿನ ಹಂಗಲ್ಲ, 3 ತಾಸಿಗೆ 2 ತಾಸಿಗೆ ಒಮ್ಮೆ ಏನಾದ್ರೂ ಬೇಕು ಈಗಿನ ಅಕ್ಕಿ ತಿನ್ನೋದ್ರಿಂದ. ಆ ಅಕ್ಕಿ ಆಕ್ಚುಲಿ ದೊಡ್ಡಗ ಅಂತರ್ಸಾಳಿ ನಡೆದ ಸಾಳಿ ಅಕ್ಕಿ ಊಟ ಮಾಡಿದ್ರೆ 6 ತಾಸು ಹೊಟ್ಟೆ ಸಂಗಿಲ್ಲ. ಬೇಕಾದ್ರೆ ಟ್ರಯಲ್ ಮಾಡಿ ನೋಡ್ರಿ ಅದನ್ನ. ಇಷ್ಟ ಇದಾದ್ರೆ
1: ಮತ್ತೆ ಈ ಬಾಸುಮತಿಯಲ್ಲಿ
0: ಸರ್, ಬಾಸುಮತಿಯಲ್ಲ ನಮ್ಮಲ್ಲಿ ಕುಮದ ಅಂತ ಒಂದು ಭತ್ತ ಐತ್ರಿ. ಅದು ಕುಮದ ಅಂದ್ರೆ ಪರಿಮಳ ಬರುವಂತದ್ದು, ಸುವಾಸನೆ ಭರಿತ ಭತ್ತ. ಅದು ಸುಮಾರು 4.5 ತಿಂಗಳಿಗೆ ಬರುವಂತ ಭತ್ತ. ಒಳ್ಳೆ ಡಿಮಾಂಡ್ ಅದರ. ನೀವು ಹಬ್ಬ ಹರಿದಿನದೊಳಗ ಆತರದ ಪಾಯಸ ಇರ್ಬೋದು, ಅಥವಾ ಆತರದ ಅನ್ನ ಚಿತ್ರಾನ್ನ ಪಲಾವು ಬೇರೆ ಬೇರೆ ಇದನ್ನ ಮಾಡ್ಬೋದು. ಅದ್ರದ್ದು ಒಳ್ಳೆ ಇದ್ರಿ, ಅದು ಇಷ್ಟ. ಮತ್ತ ಮಾರ್ಕೆಟ್ ನೊಳಗ ಅದಕ್ಕೆ ಸಿಕ್ಕಾಪಟ್ಟಿ ಡಿಮಾಂಡ್ ಅದ. ನಮ್ಮ ಬೆಳಗಾವ್ ಮಾರ್ಕೆಟ್ ನೊಳಗ ನೀವು ಕುಮದ ಅಕ್ಕಿ ಅಂತ ಮಾರಾಕ ಹೋಗ್ರಿ, ನೀವ್ ಏನ್ ಹೇಳ್ತಾರೆ ಆ ರೇಟ್ ಕೊಟ್ಟು ಹೋಯ್ತಾರ. ಅಂದ್ರೆ ಆ ಜನರಿಗೆ ಆತರದ್ ಗೊತ್ತಾಯ್ತು ಕುಮದ ಅಕ್ಕಿ ಬಗ್ಗೆ.
1: ಶಂಕರ್ ಅವ್ರೆ, ಈ ಭತ್ತದ ತಳಿಗಳಲ್ದನೆ ಇನ್ನಿತರೆ ಬೆಳೆಗಳಲ್ಲಿ ಯಾವ್ಯಾವ ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದಿರಿ?
0: ನೋಡ್ರಿ ಸರ್, ಈಗ ಒಂದು ಕುಟುಂಬ, ಒಂದು ರೈತ, ಒಂದು ನಮ್ಮದೊಂದು ಒಂದು ಬಳಗ ಆಯ್ತಂದ್ರೆ, ನಾವು ರೈತರಾದಂಥವ್ರು ಮಾರ್ಕೆಟ್ಗೆ ಹೋಗಿ ಏನೋ ತರಕಾರಿ ತರ್ತಾವಂದ್ರೆ ನಾವು ರೈತರಲ್ಲ. ಹಿಂಗಾಗಿ ನಮ್ಮ ಹಿತ್ತಲದೊಳಗೆ ಬರುವಂಥ ತರಕಾರಿಗಳು ಭಾಳಷ್ಟು ಇದ್ದು ಎಲ್ಲ. ಮೊದಲ ಈ ಗೊಂಚಲ ಹೀರೆ ಇರ್ಬೋದು, ಬುಡ್ಡಿ ಹೀರೆ ಇರ್ಬೋದು, ಮತ್ತ ಈ ನಾವು ಲಾಂಗ್ ಹೀರೆ ಅಂತ ಉದ್ದಂದ ಅಂತ ಲಾಂಗ್ ಹೀರೆಗಳಿರ್ಬೋದು. ಬದ್ನಿ ಒಳಗೆ ಸಾಕಷ್ಟು ನಮ್ಮ ಗದ್ನಿಗೋಡ ಬದ್ನೆ, ಔರಾದಿ ಬದ್ನೆ, ಹಿತ್ತಲ ಬದ್ನೆ, ಹಾವು ಬದ್ನೆ, ಇಂಥವೆಲ್ಲ ಇಂಥ ಸಾಕಷ್ಟೆಲ್ಲ ಈ ತಳಿಗಳಿದ್ದು. ಇವನು ಅಲ್ಪ ಸ್ವಲ್ಪ ಮಟ್ಟದೊಳಗೆ ನಾವು ಇವತ್ತು ಉಳಿಸ್ತಾ ಇದ್ದವು, ಬೆಳೆಸ್ತಾ ಇದ್ದವು, ಮತ್ತು ಬೇರೆಯವ್ರಿಗೆ ಇವನು ಹಂಚ್ತಾ ಇದ್ದೆ ಇಂಥವು. ಈ ತರಕಾರಿ ನಾವೊಂದು 2-3 ಅಷ್ಟೇ ಹೇಳ್ಬೇಕು. ಒಟ್ಟಾರೆ ಇದ್ರ ರಾಜಗಿರಿ ಇರ್ಬೋದು, ಹಸಿರು ರಾಜಗಿರಿ, ಕೆಂಪು ರಾಜಗಿರಿ, ಇವೆಲ್ಲ ನಮಗೆ ಔಷಧಿಯಾಗಿ ಇದಾಗ್ತಾವ್ರಿ, ಕನ್ವರ್ಟ್ ಆಗ್ತಾವ್ರಿ. ನಾವು ಈ ಹರಿವೆ ಸೊಪ್ಪು ತಿನ್ರಿ, ಹಕ್ಕರ್ಕಿ ಸೊಪ್ಪು ತಿನ್ರಿ, ಪಾಲಕ್ ತಿನ್ರಿ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಎಲ್ಲ. ಖರೆ ಅದ್ರ ನಾವು ಇವ್ನು ಹಿತ್ತಲದೊಳಗೆ ಒಂದು 1-2 ಗಿಡ ಹಚ್ಕೊಂಡ್ರೆ ಸಾಕು, ಅಥವಾ ನಮ್ಮ ಹೊಲದ ಬದುವಿನಾಗ ಒಂದು 1-2 ಗಿಡ ಹಚ್ಕೊಂಡ್ರು ನಮ್ಮ ದಿನನಿತ್ಯಕ್ಕೆ ಇದಾಗ್ತಾವ. ಇಂಥ ತಳಿಗಳನ್ನು ನಾವು ಉಳಿಸ್ತಾ ಇದ್ದೇವೆ.
1: ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು, ಈ ಭತ್ತದ ಕುರಿತು ಮಾತನಾಡ್ತಾ ಇದ್ದೀರಿ. ಈ ಸಾಂಪ್ರದಾಯಿಕ ತಳಿಗಳ ಭತ್ತ ಆಗಿರ್ಬೋದು ಅಥವಾ ಇನ್ನಿತರೆ ಬೆಳೆಗಳ ಸಾಂಪ್ರದಾಯಿಕ ತಳಿಗಳಲ್ಲಿ ಈ ಮೌಲ್ಯವರ್ಧನೆಯನ್ನ ಯಾವ ತರ ಕಂಡುಕೊಂಡಿದ್ದೀರಿ?
0: ಈಗ ನಾವು ಜವಾರಿ ದೇಶಿ ಅಂತ ಏನು ಹೇಳ್ತೇವಲ್ಲ ಸರ್, ಇವನ್ನ ನಾವು ಈ ಭತ್ತವನ್ನು ನೋಡ್ರಿ, ಭತ್ತವನ್ನು ಡೈರೆಕ್ಟ್ ಆಗಿ ನಾವು ಮಾರಾಕ ಹೋದ್ರೆ ನಮ್ಗೆ ಮಾರ್ಕೆಟ್ನೊಳಗೆ 2.5 ಸಾವಿರ ರೂಪಾಯಿ ರೇಟ್ ಅಂತಿಟ್ಕೋರಿ. ಈಗ ನಾವು ಅದನ್ನೇ ಭತ್ತವನ್ನು ಅಕ್ಕಿ ಕನ್ವರ್ಟ್ ಮಾಡಿ ನಾವೇ ಅಕ್ಕಿ ಮಾಡಿಸೆ ಅದನ್ನ ನಾವು ಮಾರಾಟ ಮಾಡಿದೊಳಗೆ ಏನು ಕನಿಷ್ಠ ಇವತ್ತಿನ ರೇಟ್ 50 ರೂಪಾಯಿ ಕೆಳಗೆ ಯಾವುದೂ ಅಕ್ಕಿಲ್ಲ. ಸೋನಾ ಮಸೂರಿ ಅಕ್ಕಿ 58-55 ರೂಪಾಯಿ ಮಾರ್ತಾರೆ. ನಮ್ಮ ಜವಾರಿ ಅಕ್ಕಿ ಅಂದ್ರೆ 50-55-60 ರೂಪಾಯಿ ಕೊಟ್ಟೆ ಕೊಡ್ತಾರೆ ನಮ್ಗೆ. ನಾವು ಮಾರ್ಕೆಟ್ನಾಗ ಹೆಂಗೈತೆ ಹೆಂಗ ಕೊಟ್ಟರು ನಮ್ಗೆ ಒಳ್ಳೆ ಅಂದ್ರೆ 3,000 ರೂಪಾಯಿ 4,000 ರೂಪಾಯಿ ಮಟ್ಟ ಬೀಳ್ತದ್ರಿ ಭತ್ತಕ್ಕೆ ನೋಡ್ರಿ. ಅದ ಭತ್ತ ನೀವು ಬೇರೆ ವ್ಯಾಪಾರದಸ್ತಕ್ಕೆ ಕೊಟ್ರ 2,500 ರೂಪಾಯಿ. ಅದನ್ನ ನಾವು ಅಕ್ಕಿಯನ್ನು ಮಾಡಿದಾಗ
1: ನೀವು ಸ್ವತಃ ಅದನ್ನ ಮಿಲ್ಗೆ ಹೋಗಿ ಭತ್ತವನ್ನ ನಾವು
0: ಅದು ಸಿಂಗಲ್ ಪಾಲಿಸಿ ಮಾಡಿ ನಾ ಹೇಳೋದ್ರಿ, ಕಡಿಮೆ ಪಾಲಿಸಿ ಇಡಬೇಕ್ರಿ. ಅಂದ್ರೆ ಜನರಿಗೂ ಈಗ ಗೊತ್ತಾಗ್ತಾ ಇದೆ, ಸಾಕಷ್ಟೆಲ್ಲ ಮಾಧ್ಯಮಗಳು ಎಲ್ಲ ನೋಡ್ಕೊಂಡ್ರೆ ಜನರು ಎಚ್ಚೆತ್ಕೊಂಡ್ಬಿಟ್ಟಾರೀಗ. ಕೈ ಒಳಗೆ ಮೊಬೈಲ್ ಇರ್ತಾವು,

0: ಅವು ಮೇಲೆ ಮೇಲೆ ಎಲ್ಲ ಆರೋಗ್ಯದ ಬಗ್ಗೆ ಇದು ಬರ್ತಿರ್ತದೆ. ಈ ಕೋವಿಡ್ ಆದ ಬಳಿಕ ಇತ್ತಂತ ಜನ ಭಾಳಷ್ಟು ಎಚ್ಚೆತ್ಕೊಂಡ್ರು, ನಮಗೆ ವಿದೌಟ್ ಪಾಲಿಸ್ ಅಕ್ಕಿ ಕೊಡ್ರಿ ಅಂತಾರೆ. ವಿದೌಟ್ ಪಾಲಿಸ್ ನಿಮ್ಗೆ ಕುಕ್ ಆಗಂಗಿಲ್ಲ, ಅವ್ನು ಸ್ವಲ್ಪ ಟಚ್ ಮಾಡ್ಬೇಕಂದ್ರೆ ಇಲ್ಲ ನಾವು 6 ತಾಸು ಬಿಟ್ಟು ರಾತ್ರಿ ನೆನೆ ಇಟ್ಟು ಅರೇಗದ್ ಮಾಡಿದೆ ಅಂತ ಅನ್ನುವಂಥ ಜನನು ಬಂದಾರ್ರಿ. ಈಗ ಎಲ್ಲ ಪಾಲಿಸಿ ಬೇಡಾಗಿತ್ತು, ಖರೇನು ಐತ್ರಿ. ಮತ್ತ ನಮ್ಮ ಮೊದಲ ಪೂರ್ವಜರೆಲ್ಲ ಕುಟ್ಟಿ ಅಕ್ಕಿ ತೆಗಿತಿದ್ರಿ, ಒಣಕಿಲ್ಲ ಕುಟ್ಟಿ ಅಕ್ಕಿ ತೆಗೆದು ಅದನ್ನ ನೆನೆ ಇಟ್ಟು ಒಂದು 6 ತಾಸು ನೆನೆ ಇಟ್ಟು ಅದನ್ನ ಅನ್ನ ಮಾಡ್ತಾ ಇದ್ರು. ಅವ್ರು ದವಾಖಾನೆ ಅನ್ನೋದು ಗೊತ್ತಿರಕ್ಕಿಲ್ಲ.
1: ಅಂದ್ರೆ ಸಾಕಷ್ಟು ಮಾರುಕಟ್ಟೆಯಲ್ಲೂ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ, ಬೆಲೆನೂ ಚೆನ್ನಾಗಿ ಸಿಗ್ತಾ
0: ಚೆನ್ನಾಗಿದೆ.
1: ಇವಾಗ ಶಂಕರ್ ಅವ್ರೆ, ತಾವು ಸಾಂಪ್ರದಾಯಿಕ ತಳಿಗಳ ಕುರಿತು ಹೇಳ್ತಾ ಇದೀರಲ್ಲ, ಈ ಸಾಂಪ್ರದಾಯಿಕ ಭತ್ತದ ತಳಿಗಳಲ್ಲಿ ತಾವು ಮುಖ್ಯವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೀತಾ ಇದ್ದೀರೋ ಅಥವಾ ಸಾವಯವ ಗೊಬ್ಬರಗಳನ್ನ ಹೆಚ್ಚು ಉಪಯೋಗಿಸ್ತಾ ಇದ್ದೀರೋ?
0: ಸರ, ನಂದು 12 ಎಕರೆ ಜಮೀನದೊಳಗ ನಾ ಯಾವುದು ಒಂದು ಕಾಳು ಯಾವುದು ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ನಾನು ಭತ್ತ ತೆಗೆದಾದ ಬೆಳಕ ದ್ವಿದಳ ಧಾನ್ಯಗಳಂತ ಹಾಕ್ತೇನ್ರಿ. ಯಾವುದು ಅಲಸಂದಿ ಇರ್ಬೋದು, ಹೆಸರು ಇರ್ಬೋದು, ಕಪ್ಪು ಹೆಸರು ಬರ್ತದೆ ನಮ್ದು, ಹೆಸರು ಉದ್ದು ಇಂತ ಬೇರೆ ಬೇರೆ 3 ತಿಂಗಳ ಬೆಳೆಗಳಿರೋ ಅದನ್ನ ತಕ್ಕೋತೀನಿ. ಅದ್ರದ ತೊಪ್ಪಲ ಮತ್ತೆ ಅದರ ಬೇರು ಅದ ಭೂಮಿ ಒಳಗಿರೋದ್ರಿಂದ ಮುಂದಿನ ಬೆಳೆಗೆ ಅದು ಪೂರಕ. ಯಾವಾಗ ನಾವು ಏಕದಳ ಭತ್ತವನ್ನು ಬೆಳ್ಕೊಂಡು ಬೆಳಕ ದ್ವಿದಳ ಹಾಕ್ತವಲ್ಲ ಅದು ಮುಂದಿನ ಬೆಳೆಗೆ ಪೂರಕ. ಅದಷ್ಟೇ ಅಲ್ಲದೆ ನಾವು ಕೆಲವೊಂದು ಹಸಿರೆಲೆ ಗೊಬ್ಬರಗಳಂತ ಮಾಡ್ಕೋತೀವ್ರಿ, ಗ್ರೀನ್ ಮ್ಯಾನ್ಯೂರಿಂಗ್. ಅದನ್ನ ಹಸಿರೆಲೆ ಗೊಬ್ಬರಗಳನ್ನ 1 ಎಕರೆಗೆ 1.5 ಕೆಜಿ ನಾವು ಉಗ್ಗಿ ಬಿಟ್ರೆ ಉಗ್ಗಿ ಭೂಮಿ ಹಸ ಮಾಡಿ ಕಸ ಹರಿಗೆ ಭೂಮಿ ಹಸ ಮಾಡೋದಂತೇವ್ರಿ. ಏಪ್ರಿಲ್ ನಾವು ಭೂಮಿ ಹಸ ಮಾಡಬಂದ ಸುಮ್ ಮಳಿ ಆಗ್ಲಿ ಬಿಡ್ಲಿ ಒಣದ್ರಾಗ ನಾವು ಸೆಣಬುಗಳನ್ನ ಹಸಿರೆಲೆ ಬೀಜಗಳನ್ನ ಹಿಂಗ ನಾವು ಎರಚಿ ಬಂದ್ ಬಿಟ್ರೆ ಸಾಕು, ಅದು ಮಳೆ ಆದಾಗ ತಾನೇ ಹುಟ್ಕೋತೈತೆ. ಮುಂದ 1 ತಿಂಗಳ 20 ದಿವಸಕ್ಕಂದ್ರೆ ಅದಕ್ಕೆ ಹೂವು ಆಡೋಕ್ಕಿಂತ ಮೊದ್ಲು ಅದನ್ನ ಭೂಮಿ ಒಳಗ ಮಲ್ಚಿಂಗ್ ಮಾಡಿ ಭೂಮಿಗೆ ಸೇರಿಸಿ ಆಮೇಲೆ ನಾವು ಮುಂದಿನ ಬೆಳೆ ಮಾಡ್ತೇವೆ. ಭತ್ತ ಇರ್ಬೋದು ಏನ್ ಮಾಡೋದು ಮಾಡಿದ್ರಿಂದ ಅದು ಒಳ್ಳೆ ಗೊಬ್ಬರ ಆಗ್ತದೆ, ಭೂಮಿಗೂ ಬಯೋಮಸ್ ಸಿಗ್ತದ್ರಿ. ಇದಲ್ದನು ನಾವು ಈ ಜೀವಾಮೃತ ಅಂತ ಮಾಡ್ಕೋತೇವ. ಅದಲ್ದ ನಮ್ಮ ದನಗಳು, ನಾವು ರೈತರಂದ ಬಗ್ಗೆ ದನಗಳು ಇರ್ತಾವ, ನಮ್ಮ ತಿಪ್ಪೆ ಗೊಬ್ಬರ ಇರ್ಬೋದು, ಕುರಿಗಳು ಆ ಟೈಮ್ದೊಳಗೆ ನಮಗೆ ಸಿಗ್ತಾವ. ಅದಲ್ದ ನಮ್ಮ ಈ ಆಜುಬಾಜು ಕೆರೆ ಮಣ್ಣುಗಳು ಎತ್ತಿರ್ತಾರೆ, ಹೂಳು ಎತ್ತಿರ್ತಾರೆ ಈ ಉದ್ಯೋಗ ಖಾತ್ರಿ ಯೋಜನೆಗಳಿಂದ, ಅವು ನಾವು ಟ್ರ್ಯಾಕ್ಟರ್ದವ್ರಿಗೆ ಒಂದಿಷ್ಟು ಕೊಟ್ಟು ಬಿಟ್ರೆ ಅವರು ತಂದು ನಮ್ಮ ಹೊಲಗಳಿಗೆ ಬಿಡ್ತಾರೆ. ಅಲ್ಲೇ
1: ಆ ಮಣ್ಣನ್ನು ತಂದು ತಮ್ಮ ಹೊಲಕ್ಕೆ
0: ಹೊಲ್ಕೋತ ಹಾಕೋತೇವೆ. ಪ್ರತಿ ವರ್ಷ ಮಾಡಂಗಿಲ್ರಿ, ಅದು ಸಂದರ್ಭ ಸಿಕ್ಕಾಗಷ್ಟ. ಹಸಿರೆಲೆ ಗೊಬ್ಬರ ಮಾತ್ರ ಪ್ರತಿ ವರ್ಷ ಮಾಡ್ಕೋತೇವ, ಶಗಣಿ ಗೊಬ್ಬರಗಳನ್ನ ಹಾಕೋತೇವ. ಅದಲ್ದನು ಮತ್ ನಮಗೆ ಬೇಡಿಕೆ ತಕ್ಕಂತ ಕುರಿಗಳು ಕೆಡಿಸ್ತವ್ರಿ.
1: ಜೀವಾಮೃತನು ಮಾಡ್ತೇವ್ರಿ.
0: ಜೀವಾಮೃತ ಭೂಮಿ ಒಳಗೆ ಹಸಿ ಇದ್ದಾಗ ಅಷ್ಟೇ ಮಾಡ್ತೇವ್ರಿ, ಬ್ಯಾಸಿಗೆ ಒಳಗೆ ಮಾಡಕ್ ನಡೀದಿಲ್ಲ. ಇದು ಬ್ಯಾಸಿಗೆ ಒಳಗೆ ನೀರು ಹಸಿದ್ರೆ ನಡೀತೈತಿ, ನೀರು ಹಾಯುವಂತ ಭೂಮಿ ಇದ್ರೆ ನಡೀತೈತಿ. ಈಗ ನಾವು ಮಳೆ ಆಶ್ರಿತ ಮಾಡೋರು ಭೂಮಿ ಹಸಿ ಇದ್ದಾಗ ಅಷ್ಟೇ ಮಾಡಿದ್ರೆ.
1: ಈಗ ತಮ್ಮ ಭೂಮಿಯಲ್ಲಿ ಏನ್ ಬೆಳೆಯನ್ನು ಬೆಳೀತಾ ಇದ್ದೀರಿ?
0: ಸರ್, ನಮ್ಮ ಭೂಮಿ ಒಳಗೆ ಅಂದ್ರೆ ನಾ ಭತ್ತವನ್ನ ಬೆಳೀತಾ ಇದ್ದೀನಿ ಜಾಸ್ತಿ. ಅಂದ್ರೆ
1: ಯಾವ ತಳಿ ಭತ್ತ ಹಾಕಿರಿ ಈಗ?
0: ಸರ್, ನನ್ನ ಇಲ್ಲಿ 260 ಭತ್ತದ ತಳಿಗಳ ಅಲ್ದನು ನಾ ಹೆಚ್ಚು ನನ್ನ ಮನೆ ಇದಕ್ಕಾಗಿ ನಮಗೆ ಬೇರೆ ಬೇರೆ ಗ್ರಾಹಕರು ಸುಮಾರು ನಾ ಪ್ರತಿ ಗುರುವಾರಕ್ಕೊಮ್ಮೆ ಧಾರವಾಡದಲ್ಲೇ ಕೋರ್ಟ್ ಸರ್ಕಲ್ ಅಂತ ಒಂದು ಅಲ್ಲೇ ಗಾಂಧಿ ಶಾಂತಿ ಪ್ರತಿಷ್ಠಾನ ಅಂತಾರೆ, ಅಲ್ಲೇ ಪ್ರತಿ ಗುರುವಾರ ನಾವು ಮಾರ್ಕೆಟ್ ಮಾಡ್ತೇವ್ರಿ. ಅಲ್ಲಿ ಎಲ್ಲಾ ಜವಾರಿ ಕಾಳು ಕಡಿಗಳೆಲ್ಲ ಸಿಗ್ತಾವ್ರಿ ಅಲ್ಲೇ. ಅಲ್ಲಿ ನಾವು ಮಾರಾಟ ಮಾಡ್ತೇವೆ. ಮತ್ತೆ ಅದಕ್ಕಾಗಿ ನಮಗೆ ಏನೇನು ಜನರದಲ್ಲಿ ಜನರ ಕಡೆಯಿಂದ ಏನೇನು ಬರ್ತೈತಿ ಅದನ್ನ ನೋಡ್ಕೊಂಡು ಅದನ್ನ ನಾವು ಬೆಳೆದಲ್ದ ನಾನು ಇವಾಗ ಬೇರೆ ಬೇರೆ ರೈತರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಶುರು ಮಾಡೇನ್ರಿ. ನಾನು ಎಕ್ಸದು ಕಲ್ತದ್ ಮೂರ್ನತ್ತೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಕ್ ನಾನು ನೋಡಿ ತಿಳಿದು ನಾ ಹೇಳೋದ್ರಿ.
1: ಯಾವ ತರ ಕಾಂಟ್ರಾಕ್ಟ್ ಫಾರ್ಮಿಂಗ್
0: ಹೆಂಗ್ ಕಾಂಟ್ರಾಕ್ಟ್ ಫಾರ್ಮಿಂಗ್? ಸರ್, ಈಗ ಜನ ಕೇಳ್ತಾರ್ರಿ, ಈಗ ಹೇಳಿ ನಿಮಗೆ ಕೆಂಪಕ್ಕಿ ನಮಗೆ ಎಷ್ಟು ಬೇಕು ಅಂತ ಕೇಳ್ತಾರೆ, ಕಪ್ಪಕ್ಕಿ ಬೇಕು ಅಂತ ಹೇಳ್ತಾರೆ. ಅವಾಗ ನನ್ನ 12 ಎಕರೆದಾಗ ಬೆಳೆದಿದ್ದೆಲ್ಲ ನಾ ತಂದು ಇಲ್ಲಿ ಮಾರಾಕ ಅಷ್ಟಿಗೂ ಕೊಡ್ಲಾಕ ಸಾಲದಿಲ್ಲ. ಕೇಳುವಂತ ಜನ ಬಹಳ ಅದಾರ ನಂಗೆ ಇಲ್ಲಿ.
1: ಬೇಡಿಕೆ ಜಾಸ್ತಿ ಇದೆ,
0: ಬೇಡಿಕೆ ಜಾಸ್ತಿ ಇದೆ. ಆ ಬೇಡಿಕೆ ಪೂರೈಸಬೇಕಂದ್ರೆ ಬೇರೆ ರೈತರು ನಾವು
1: ಬೇರೆಯವರಿಂದ ತಾವು
0: ಹೌದ್ರಿ ಬೇರೆ ರೈತರು ನಾನೇ ಬೀಜ ಕೊಟ್ಟು ನಾವೊಂದಿಷ್ಟು ಏರಿಯಾದಾಗ ಅದನ್ನ ಬೆಳೆಸ್ತೇವ್ರಿ ಅವರಿಗೆ. ಮೊದಲೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೆಂಗಂದ್ರೆ ನಾವು ಇನ್ನ ಬೆಳೆ ಯಾವಾಗತ್ತ ಗೊತ್ತಿಲ್ಲ, ಈಗ ಮೊದಲೇ ಮಾತಾಡೋದ್ರಿ. ಈಗ ಮಾರ್ಕೆಟ್ನಾಗ 2.5 ಸಾವಿರ ರೂಪಾಯಿ ಭತ್ತದ ರೇಟ್ ಆಯ್ತು ಅಂತ ತಿಳ್ಕೊಡ್ರಿ.
1: ನೀವು ಇಷ್ಟು ಬೆಳೀರಪ್ಪ ಇಷ್ಟು ಕೊಡ್ತೀನಿ ನಾವು ತೊಗೊಂಡು ಹೋಗ್ತೀನಿ.
0: ನಿಮ್ಗೆ ಮೇಲೆ 500 ರೂಪಾಯಿನೂ 1,000 ರೂಪಾಯಿನೂ ಹಿಂಗೆ ಕೊಡ್ದು ಯಾವ ವೆರೈಟಿ ಮೇಲೆ ಹೋಗ್ತದೆ. ವಾಸನೆ ಅಕ್ಕಿಗಳು ಬೆಳೆದ್ರೆ ಇನ್ನೊಂದು 1,000 ರೂಪಾಯಿ ಕೊಡ್ತೇವ್ರಿ. ಮತ್ತೆ ಯಾವ್ದ್ರ ನಾರ್ಮಲ್ ರೈಸ್ಗಳು ಬೆಳೆದ್ರೆ 500 ರೂಪಾಯಿ ಕೊಡ್ತೇವೆ. ಈ ರೀತಿ ಕೊಟ್ಟು ನಾವು ತಗೊಂಡು ನಾವು ಅದನ್ನ ಮಿಲ್ಲಿಂಗ್ ಮಾಡ್ಕೊಂಡು ಹೆಂಗ್ ಬೇಕ ಕಡಿಮೆ ಪಾಲಿಸಿ ಮಾಡಿ ಮೊದಲು ಭತ್ತವನ್ನು ಸ್ಟಾಕ್ ಮಾಡ್ಕೋತೀವಿ ನಾವು. ಒಮ್ಮೆ ಅಕ್ಕಿ ನಾವು ಮಾಡಿದ್ರೆ ಅದು ಹಾಳಾಗ್ತತಿ. ನಮ್ಮ ಅಕ್ಕಿ 1.5 ತಿಂಗಳ 2 ತಿಂಗಳ ಒಳಗೆ ಅದ್ರ ಮುಗಿದು ಹೋತ್ರಿ ಅದು ಹುಳ ಬರ್ತಾವ್ರಿ. ಕಾರಣ ಏನಂದ್ರೆ ನಮ್ಮ ಅಕ್ಕಿ ಒಳಗೆ ಸಾಕಷ್ಟು ಪೋಷಕಾಂಶಗಳತಿ ಹುಳುಗಳು ತಿನ್ನಕ್ಕೆ ಓಡಿ ಬರ್ತಾವ್ರಿ. ನೀವು ಅದ ನೀ ಸೋನ ಮೊಸರು ಅಕ್ಕಿ 6 ತಿಂಗಳು ಇಡ್ರಿ ಅದಕ್ಕೊಂದು ಹುಳ ಬರಂಗಿಲ್ಲ. ಅಂದ್ರೆ ಆ ಹುಳಕ್ಕೂ ಗೊತ್ತೈತೆ ಅದ್ರ ಅದನ್ನ ತಿಂದ್ರೆ ನಾನು ಬದುಕುದಿಲ್ಲ ಅಂತೇಳಿ. ಇದೇನಿರ್ತದಲ್ಲ ಈ ನಮ್ಮ ಜವಾರಿ ಅಕ್ಕಿಗಳನ್ನ ನಾವೊಂದು ಸಣ್ಣ ಪ್ರಯೋಗ ಮಾಡಿದ್ವಿ. ಒಂದು ರೂಮಿನೊಳಗ 1.5 ಕೆಜಿ ಅಕ್ಕಿ ನಮ್ಮದ ನಮ್ಮ ಅಕ್ಕಿ ಯಾಕೆ ಹುಳ ಹತ್ತಾವ್ ದೌಡ ಆ ಅಕ್ಕಿ ಯಾಕೆ ಹುಳ ಹತ್ತಲ್ಲ ಮಾರ್ಕೆಟ್ನಂದು, ಸ್ಟೀಮ್ ರೈಸ್ ಯಾಕೆ ಹುಳ ಹತ್ತಲ್ಲ, ನಮ್ದು ರಾ ರೈಸ್ಗೆ ಯಾಕೆ ಹುಳ ಹತ್ತತಿ ಅಂತ ಒಂದು ಪ್ರಯೋಗ ಮಾಡಿದ್ರು ನಾವು. ಪ್ರಯೋಗ ಮಾಡಿದಾಗ ಒಂದು 5 ಫೂಟ್ ಅಂತರದೊಳಗೆ ಒಂದು 5 ಕೆಜಿ ಇಲ್ಲೇ ಒಂದು 5 ಕೆಜಿ ಇಲ್ಲೇ ಹಿಂಗೆ ಇಟ್ಕೊಂಡ್ರು. ಇಟ್ಕೊಂಡಾಗ ಒಂದು ತಿಂಗಳ ಆ ರೂಮ್ ಬೀಗ ಹಾಕೊಂಡು ಸುಮ್ಮನೆ ಇದ್ದು, ತಿಂಗಳಾದ್ಬೇಕಾದ್ರೆ ರೂಮ್ ಬೀಗ ತೆಗೆದು ನೋಡಿದಾಗ ಸಾಕಷ್ಟು ನಮ್ಮಲ್ಲಿ

0: ನುಸಿಗಳಾಗಿದ್ದು, ಬಾಲ್ ಹುಳ, ಬಿಳಿ ಬಿಳಿ ಹುಳ ಆಗಿದ್ದು ರೀ ಅದ್ರೊಳಗ. ಈ ಸೋನಾ ಮಸರಿ ಒಳಗೆ ಒಂದು ಹುಳ ಇರಾಕಿಲ್ಲ. ಅಂದ್ರೆ ಹುಳಾನು ಏನು ಪೋಷಕಾಂಶತಿ ತಾ ಬದುಕೋದಕ್ಕೆ ಏನು ಬೇಕು ಅದನ್ನ ತಾ ಹುಡುಕೋತೈತಿ. ಇದನ್ನ ಬದುಕಾಕೆ ಲಾಯ್ಕಿಲ್ಲ ಅಂತ ಇದನ್ನ ತಿನ್ನಲಿಲ್ಲ ಅದ. ಇದು ನಮ್ ಜನರಿಗೆ ಗೊತ್ತಾಗ್ಬೇಕು.
1: ಅಂದ್ರೆ ಇಲ್ಲಿ ರಾಸಾಯನಿಕ ಅದ, ಅಲ್ಲಿ ಸಾವಯವ ಅದ.
0: ಹಾ, ಒಂದು ಸಾವಯವ, ಒಂದು ನಾವು ಅದಕ್ಕೆ ಪಾಲಿಸ್ ಏನು ಮಾಡಿರ್ದಿಲ್ಲಲ್ರಿ, ಅದಕ್ಕೆ ಒಳ್ಳೆ ಇದಿರ್ತೈತ್ರಿ. ಈಗಾಗಲೇ ನೋಡ್ರಿ ನೀವು ಮಾರ್ಕೆಟ್ನೊಳಗೆ ಅಂಗಡಿ ಒಳಗೆ 6 ತಿಂಗಳು ರೈಸ್ ಇರ್ತೈತ್ರಿ, ಅತ್ತಂತಂದು ಪ್ಯಾಕ್ ಮಾಡಿ ಇಟ್ಟಿರ್ತಾರ ಅವ್ರೆ, ಅದಕ್ಕೆ ಹುಳನೇ ಇರಂಗಿಲ್ಲ. ನಮ್ಮದು ಹಂಗೆ ರೈಸ್ 6 ತಿಂಗಳು ಇಡ್ರಿ, ಹುಳ ಐತೆ ಹಾಳಾಗಿ ಹೋಗ್ಬಿಡ್ತಾರೆ. ಅಂದ್ರೆ ಇದು ಹುಳ ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತ ಅರ್ಥ ಇರೋದು.
1: ಈ ಹಾಳಾಗದಂತೆ ನಾವು ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡ್ಕೋಬೇಕಂತೀರಿ
0: ಸರ್? ಏನಾದ್ರಿ ನೀವು ಭತ್ತ 10 ವರ್ಷ ಇಟ್ಟರು ಏನು ಹಾಳಾಗಿಲ್ಲರಿ. ನೀವು ಅಕ್ಕಿ ಅದೇ ಇಲ್ಲ ನಿಮ್ಗೆ 1.5 ತಿಂಗಳ ಒಳಗೆ, ಅದು ಈ ಮಳೆಗಾಲದಾಗಂತೂ 1 ತಿಂಗಳ, 1 ತಿಂಗಳಕ್ಕಿಂತ ಜಾಸ್ತಿ ಇಡಕ್ಕಾಗಲ್ರಿ. ಆಶ್ಚರ್ಯ ಇರ್ತದಲ್ರಿ.
1: ಭತ್ತವನ್ನ ನೇರವಾಗಿ ತಾವು ಹಾಗೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದು ಏನಾಗೋದಿಲ್ಲ.
0: ಏನಾಗಲ್ಲ, ನಮ್ಗೆ ಯಾವಾಗ ಬೇಕು ಅವಾಗ ಗ್ರಾಹಕರ ಬೇಡಿಕೆ ಆಗಿರ್ತದೆ, ಅವಾಗ
1: ಮಿಲ್ಲಿ ಕೊಟ್ಟು
0: ಅಕ್ಕಿ
1: ಮಾಡಿಸ್ಕೋಬೇಕು. ಶಂಕರ್ ಅವರೇ, ತಾವು ಇಷ್ಟೆಲ್ಲ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದೀರಿ, ಈ ಭತ್ತದಲ್ಲಿ ಸಾಕಷ್ಟು ತಳಿಗಳ ಸಂಶೋಧನೆಯನ್ನು ಮಾಡಿ ಸಂರಕ್ಷಣೆಯನ್ನು ಸಹ ಮಾಡ್ತಾ ಇದ್ದೀರಿ. ಭತ್ತದ ಸಂರಕ್ಷಣೆಯ ಕುರಿತು ಮತ್ತು ಇನ್ನಿತರೆ ಬೆಳೆಗಳ ಸಾಂಪ್ರದಾಯಿಕ ತಳಿಗಳ ಕುರಿತು ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಈ ಸಾಧನೆಗೆ ಸಂದಿದ್ದಾವೆ?
0: ಸರ್, ಮೊದಲು ನನಗೆ ಸ್ಟಾರ್ಟಿಂಗ್ ಆಗಿ ನಾನು ಗುರುತಿಸಿದ್ದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೀ. ನನಗೆ ಶ್ರೇಷ್ಠ ಕೃಷಿಕ ಅಂತಂದವ್ರು 2010 ಒಳಗೆ ನನಗೆ ಗುರುತಿಸಿ ಅಲ್ಲಿ ಕೊಟ್ಟರು. ಅದಾದ ಬಳಿಕ ಬೆಂಗಳೂರಿನ ರವಿಶಂಕರ್ ಗುರುಜಿ ಅವ್ರದ್ದೊಂದು ಆರ್ಟ್ ಆಫ್ ಲಿವಿಂಗ್ ಅದರ, ಅವರೊಂದು ಕೃಷಿ ಋಷಿ ಅಂತ ಒಂದು ಅವಾರ್ಡ್ ಕೊಟ್ಟರು. ಆಮೇಲೆ ಬೇರೆ ಬೇರೆ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದೊಳಗಿರ್ಬೇಕು, ತಾಲೂಕಾ ಮಟ್ಟದೊಳಗೆ, ಮತ್ತು ನಮ್ಮ ರಾಜ್ಯದ ಕೃಷಿ ಪಂಡಿತ ಪ್ರಶಸ್ತಿ ಇರ್ಬೋದು. ಅದಲ್ಲದೆ ನನಗೆ ಧಾರವಾಡ ಯೂನಿವರ್ಸಿಟಿ ಅವರು ಗುರುತಿಸಿ, ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಸಸ್ಯತಳಿ ಸಂರಕ್ಷಕ ಪ್ರಶಸ್ತಿ ಅಂತಂದು ಕೊಟ್ಟರು 2012 ಒಳಗಿದೆ. ಅದಲ್ಲದೆ ಇಂಟರ್ನ್ಯಾಷನಲ್ ಅವಾರ್ಡ್ ಒಂದು ಬಂದಿದೆ, ಜೈನ್ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಒಂದು ಒಂದಾಗಿದೆ ನನಗೆ.
1: ನಿಮಗೆ 2025ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ನಮ್ಮ
0: ಧಾರವಾಡ
1: ತಮಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ
0: ನೀಡಿದ್ದಾರೆ ಸರ್. ಈ ಸಾಂಪ್ರದಾಯಿಕ ತಳಿಗಳನ್ನು ಉಳಿಸೋ ಸಂಬಂಧ ನನಗೆ ಗೌರವ ಡಾಕ್ಟರೇಟ್ ಕೊಟ್ಟಾರೆ. ಅದಲ್ಲದೆ ನಾನು ಸಾವಯವ ಕೃಷಿಯನ್ನು ಮಾಡೋದು ಇಲ್ಲದೆ ಬೇರೆ ಬೇರೆ ನಾ ಜನರಿಗೆ ಮಾದರಿಯಾಗೇನೆ. ನಾ ಸುಮಾರು ಜನರಿಗೆ ಈಗ ಈ ಜೋಳಗಳನ್ನ ಬೆಳೆಯಕ್ ಒಂದ್ ಕಡೆ ವ್ಯವಸ್ಥೆ ಮಾಡ್ಯಾನ, ಈ ತಳಿಗಳು ಉಳಿಸಾಕಂತೇಳಿ. ನಾವು ಜೋಳ ಬೆಳೆಯುವಂತ ಪ್ರದೇಶ ಅಲ್ಲ, ಹಿಂಗ ಕಲ್ಲಪ್ಪ ನೇಗಿನಾಳ್ ಅಂತ ಒಬ್ಬರು ಇದಾರೆ, ಅವ್ರ ಕಡೆ ಎಲ್ಲ ಜೋಳಗಳನ್ನ ಕೊಟ್ಟು ಅವ್ರಿಗೆ ಅಲ್ಲಿ ಬೆಳೆಸ್ತಾ ಇದ್ದೇವೆ, ಸಿರಿಧಾನ್ಯ ಒಂದ್ ಕಡೆ ಕೊಟ್ಟು ಬೆಳೆಸ್ತಾ ಇದ್ದೇವೆ. ಹಿಂಗೆಲ್ಲ ಈ ತಳಿಗಳ ಒಟ್ಟಾರೆ ನನ್ನ ಉದ್ದೇಶ ಏನ, ತಳಿಗಳು ಉಳಿಬೇಕು, ಮುಂದಿನ ಪೀಳಿಗೆಗೆ ಇವು ಹಿಂಗ ಹೋಗ್ಬೇಕು ತಲೆ ತಲ ಅಂತಾರ ಅನ್ನೋದೊಂದು ನಮ್ಮ ಉದ್ದೇಶ.
1: ಬಹಳ ಸಂತೋಷ. ಕೊನೆಯದಾಗಿ ನಮ್ಮ ಯುವ ರೈತರಿಗೆ ಏನನ್ನ ಹೇಳಿಕ್ ಬಯಸ್ತಿರ್ತಾವ
0: ಸರ್? ಏನಾದ್ರೆ ಇವತ್ತ ಎಲ್ಲಾರ್ದು ತಲೆ ಒಳಗ, ಯುವಕರ ತಲೆ ಒಳಗೆ ಏನಂತಂದ್ರೆ ಸಾಲಿ ಸಾಲಿ ಕಲ್ತ ನೌಕರಿ, ಯಾರು ಇವತ್ತು ಕೃಷಿ ಕಡೆ ಹೊಳೆ ನೋಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ 2040ಕ್ಕ ಕೃಷಿ ಅನ್ನೋದು ಉಳಿಯಂಗಿಲ್ಲ. ಅದಕ್ಕಾಗಿ ತಮ್ಮ 2 ಎಕರೆ ಹೊಲ ಇರಲಿ, 1 ಎಕರೆ ಹೊಲ ಇರಲಿ, 3 ಎಕರೆ ಇರಲಿ, ಎಷ್ಟೇ ಇದ್ದಷ್ಟ್ರಾಗ ತಾವು ಮರಳಿ ಕೃಷಿಗೆ ಬಂದ್ರೆ ಒಳ್ಳೆ ಒಂದು ಅವಕಾಶಗಳಾವ. ಇಂಥ ಅವಕಾಶ ಬೇರೆದಾಗಿಲ್ಲ. ಯಾಕಂದ್ರೆ ಇವತ್ತ ತನಗೆ ಏನ್ ಬೇಕು ತಾ ಬೆಳೆದ ತಿನ್ನಾಕ ತನಗೆ ತನಗೆ ಸ್ವಾತಂತ್ರ್ಯ ಐತೆ. ಈಗ ದುಡ್ಡು ಬೇಕಾದಷ್ಟು ಕಳಿಸ್ಬೋದು ನಾವ. ರೈತ ಏನು ದುಡಿತಾನೋ ಅವನು ಶ್ರಮದಿಂದ ಅವಾಗ ಯಾವ ರೋಗ ಬರಂಗಿಲ್ಲ. ಯುವಕರು ಇದನ್ನ ಮನಸ್ಸು ಮಾಡಿಕೊಂಡ ಈಗ ಸಾಕಷ್ಟು ಎಲ್ಲ ವಿದ್ಯಮಾನಗಳು ಬಂದಾವ. ಈಗ ಈ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ರೇಡಿಯೋ ಮಾಧ್ಯಮ, ಸಾಕಷ್ಟೆಲ್ಲ ಇವತ್ತು ನಾವು ಹಂಚ್ಕೊಳಕ್ ಅವಕಾಶಗಳಾವ ಸಾಮಾಜಿಕ ಜಾಲತಾಣಗಳನ್ನ. ನಾವೇನಾದರೂ ಒಂದು ಬೆಳೆಗಳನ್ನು ಬೆಳೆದು ಅದರಾಗೆ ನಮ್ಮದೇ ಆದಂಥ ಅದೊಂದು ಕೊಡುಗೆ ಸಲ್ಲಿಸಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಾವು ಇದು ಈಗ ನೋಡ್ರಿ, ನಾವು ಒಬ್ಬ ರೈತ ಇದಾನ್ರಿ, ಅವ್ನು ಹುಂಚಿ ಹಣ್ಣನ್ನು ಬಿಡಿಸ್ತಾನೆ, ತನ್ನ ಒಂದು 25 ಗಿಡ ಅದಾವ. ಆ ಹುಂಚಿಯನ್ನು ಬಿಡಿಸ್ತಾನೆ, ಬೀಜ ಆಳ ಕೊಟ್ಟು ಬೇರೆ ಮಾಡಿಸ್ತಾನೆ, ಅದ್ರ ನಾರು ತೆಗಿತಾನೆ, ಅದನ್ನ ಇಟ್ಕೋತಾನೆ, ಅದಕ್ಕೆ ಸ್ವಲ್ಪ ಬೆಲ್ಲ ಕುಡಿಸ, ಸ್ವಲ್ಪ ಸೈಂದರ್ಲವನ್ನು ಉಪ್ಪು ಕುಡಿಸ, ಸಣ್ಣ ಸಣ್ಣ 1 ಕೆಜಿ ಹುಂಚಿ ಹಣ್ಣೊಳಗೆ 1,000-2,000 ರೂಪಾಯಿ ಮಾಡ್ತಾನೆ. ಸಣ್ಣ ಸಣ್ಣ ಈಗ ಕ್ಯಾಂಡಿ ಮಾಡ್ತಾರ. ಇದೇನು ಇದಕ್ಕೇನು ಫ್ಯಾಕ್ಟ್ರಿ ಹಾಕ್ಬೇಕಂತೇನಿಲ್ಲ. ಇಂಥವು ಒಂದೇ ಅಲ್ರಿ, ಇಂಥ ಬಹಳಷ್ಟು ಅವಕಾಶಗಳದಾವ.
1: ಅದಕ್ಕೆ ಹೇಳಿದ್ದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಅಂತ.
0: ಹಾ, ಅಂದ್ರೆ ಒಂದು ರೈತ ಆದಂತವ ಹೈನುಗಾರಿಕೆನೂ ಇರಬೇಕು, ಕೋಳಿ ಸಾಕಾಣಿಕೆನೂ ಇರಬೇಕು, ಕುರಿ ಸಾಕಾಣಿಕೆನೂ ಇರಬೇಕು. ಅವರವರ ವ್ಯಕ್ತಾನುಸಾರ ಹೆಂಗೆ ಹೆಂಗೆ ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದಾರೆ. ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಕೃಷಿ ಹೊಂಡದೊಳಗೆ ಮೀನವನ್ನು ಸಾಕೋಬೇಕು, ಬದುಗಳ ಮ್ಯಾಗ ಒಂದಿಷ್ಟು ಹಣ್ಣಿನ ಗಿಡಗಳು ಹಚ್ಕೊಳ್ಬೇಕು. ಕೈ ಕೊಟ್ಟರು ಮತ್ತೊಂದು ಬೆಳೆ ನಮ್ಮ ಕೈ ಇರ್ತೈತಿ.
1: ಖಂಡಿತ
0: ಇದನ್ನು ಯುವಕರು ಒಮ್ಮೆಲೇನ ಸಾವುಕಾರ ಆಗ್ಬೇಕಂದ್ರೆ ಆಗಂಗಿಲ್ಲ ಇದ್ರಾಗ, ಕೆಲವೊಂದು ವರ್ಷ ಹೋಗ್ತೈತಿ. ಆಮೇಲೆ ಅದಕ್ಕಾಗಿ ಯುವಕರು ಈ ಕಡೆ ಹೊಳ್ಳಬೇಕೀಗ. ಮತ್ತು ಯಾರು ದಯವಿಟ್ಟು ಹೇಳ್ತಾರೋ, ಯಾರು ಜಮೀನು ಮಾರ್ಕೊಳ್ಬಾರ್ದು. ಯುವಕರು, ನಾ ಜಮೀನು ಮಾರಿ ನಾ ಎಲ್ಲೇ ಒಂದು ನೌಕರಿ ಹೋಗ್ತಾನಂದ್ರೆ ತಪ್ಪದು, ಹೋಗಬಾರ್ದು. ಬಂಗಾರದ ಬೆಲೆ ಬರ್ತದೆ ಭೂಮಿಗೆ, ಈ ಬಂಗಾರನ ಮೀರಿಸುವಂಥ ಬೆಲೆ ಬರ್ತದೆ ಭೂಮಿ, ದಯವಿಟ್ಟು ಯಾರು ಕಳ್ಕೊಳ್ಬಾರ್ದು.
1: ತಮ್ಮ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಕೇಳುಗರಿಗೆ ಹೇಳ್ರಲ್ಲ
0: ಸರ್? ನಂದು ಮೊಬೈಲ್ ನಂಬರು 99 72 15038
1: ನಮ್ಮ ರೈತರು ಯಾರೇ ತಮಗೆ ಸಾಂಪ್ರದಾಯಿಕ ತಳಿಗಳ ಕುರಿತು ಪ್ರಶ್ನೆಗಳನ್ನು ತಮಗೆ ಮಾಡಬಹುದು, ಇನ್ನಿತರ ತಮ್ಮ ಸಮಸ್ಯೆಗಳನ್ನು ತಮ್ಮಲ್ಲಿ ಹೇಳ್ಕೋಬಹುದು, ಅಂತವರಿಗೆ ತಾವು ಸಲಹೆ ಸೂಚನೆಗಳನ್ನು ನೀಡಿ ಅವರಿಗೆ ಮಾರ್ಗದರ್ಶನ ಮಾಡ್ತೀರಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣಂತ. ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಭತ್ತದಲ್ಲಿ ಸಾಕಷ್ಟು ಸಾಂಪ್ರದಾಯಿಕ ತಳಿಗಳ ಕುರಿತು ನಮ್ಮ

0: ರೈತರಿಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಈ ಕುರಿತು ಖಾನಾಪುರ ತಾಲೂಕಿನ ಗುಂಡೇನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾಕ್ಟರ್ ಶಂಕರ್ ಲಂಗ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಸಂಕಲನ ಸುಮಾ ಸುರೇಶ್.
3: ಇಂದಿನ ಜನಪದ ಸಂಗೀತದಲ್ಲಿ ರಾಯಭಾಗ್ ತಾಲೂಕಿನ ನೀಲ್ಜಿಯ ಬಾಳಪ್ಪ ಬಡಗೇರಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ.

0: ರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪಗೌಡ ಎಸ್ ಕೆಂಚನಗೌಡರ್ ಮತ್ತು ಸಂಗಡಿಗರಿಂದ ಕರಡಿ ಮಜ್ಲು.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-686-60310. Fortis Hospital, Cunningham Road. With you for life.
0: ಇದಾಗಿತ್ತು ಇಂದಿನ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ

0: ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ದಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥೆ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು

0: ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. ಇದೀಗ ತಲತ್ ಅಜೀಜ್ ಅವರಿಂದ ಗಜಲ್ ಕೇಳೋಣ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
1: ಸರ್ದಾರ್ ಅಂಜುಮ್ ಅವರು ರಚಿಸಿರುವ ತಲತ್ ಅಜೀಜ್ ಅವರಿಂದ ಗಜಲ್.

0: ತಲತ್ ಅಜೀಜ್ ಅವರಿಂದ ಇದುವರೆಗೆ ಗಜಲ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಮಹಿಳಾ ವಾಣಿ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
3: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836-352-1003, ಮೊಬೈಲ್ 7899263910.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದುವರೆಗೂ ಸುಲೋಚನಾ ಅವರು ಹಾಡಿದ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಗೀತೆಯನ್ನ ಕೇಳಿದಿರಿ. ಈಗ ಕೌದಿ ಕಲಾವಿದೆ ಕಲಾವತಿ ಕಡಪಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
1: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಮನುಷ್ಯನಿಗೆ ಏನಾದರೂ ಮಾಡಬೇಕು, ಕಲಿಬೇಕು,

0: ಹೊಸದನ್ನ ನೋಡಿದ ತಕ್ಷಣನೇ ನಾ ಮಾಡಬೇಕು ಅನ್ನೋದಾಗ್ಲಿ ಅಥವಾ ಸಾಂಪ್ರದಾಯಿಕ ಕಲೆಗಳನ್ನ ಉಳಿಸುವುದಕ್ಕಾಗ್ಲಿ ನಮಗ ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲ. ಸಣ್ಣ ವಯಸ್ಸಿನಾಗಿದ್ದಾಗಷ್ಟೇ ಇಂಥವ್ ಮಾಡ್ತೀವಿ ಅಂತ ಅನ್ನೋದಂತೂ ಶುದ್ಧ ತಪ್ಪು. ಮನಸ್ಸಿದ್ರ ಮಾರ್ಗ ಅನ್ನುವಂಗ ಯಾವುದೇ ವಯಸ್ಸಿನಲ್ಲಿ ಏನನ್ನಾದ್ರೂ ಮಾಡಬಹುದು ಅನ್ಲಿಕ್ಕೆ ಒಬ್ಬ ಅಪರೂಪದ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಹೆಸರು ಕಲಾವತಿ ಕಡಪಟ್ಟಿ ಅಂತ. ಕಲಾವತಿ ಕಡಪಟ್ಟಿ ಅವರಿಗೆ ಈಗ ಕೇವಲ 84 ಪ್ರಾಯ. 84 ಪ್ರಾಯ ಅಂತ ನಾನು ಹೇಳ್ತಾ ಇದ್ದೀನಿ, ಆದ್ರೆ ಸ್ಟುಡಿಯೋನಲ್ಲಿ ಅವರು ನಮ್ಮ ಜೊತೆ ಕೂತಾಗ 24 ಪ್ರಾಯದ ಯುವತಿ ಕೂತಂಗದ. ಅಂದ್ರೆ ಅಷ್ಟು ಉತ್ಸಾಹ, ಅಷ್ಟು ಜೀವನ ಪ್ರೀತಿ, ಅಷ್ಟು ಖುಷಿ ಖುಷಿಯಾಗಿ ತಾವು ಮಾಡಿದ ಎಲ್ಲ ಕರಕುಶಲ ವಸ್ತುಗಳನ್ನ ತಗೊಂಡು ನಮ್ಮ ಮುಂದೆ ರಾಶಿ ಹಾಕಿ ನೋಡಿದಾಗ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ಉಕ್ಕೇರಿತಾ ಇದೆ. ಹಂಗಂದ್ರೆ ಬರ್ರಿ ಕಲಾವತಿ ಕಡಪಟ್ಟಿ ಅವರನ್ನ ಮಾತನಾಡಿಸಿ ಅವರ ಈ ಕರಕುಶಲ ಕಲೆಯ ವಿಶೇಷತೆ ಏನು ಅಂತೇಳಿ ಕೇಳೋಣ. ನಮಸ್ಕಾರ ಕಲಾವತಿ ಕಡಪಟ್ಟಿ ಅವರು.
1: ನಮಸ್ಕಾರ.
0: ಈಗ ಕಲಾವತಿ ಅವರ, ನಿಮ್ಮ ಊರು ಯಾವ್ದು, ಎಲ್ಲಿ ತನಕ ಶಾಲೆ ಕಲ್ತೀರಿ, ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
1: ನಮ್ಮೂರು ಶೇಗುಣಶೇರಿ, 4ನೇ ತನಕ ಕಲ್ತೇನ್ರಿ.
0: ಶೇಗುಣಶೇ ಅಂದ್ರೆ ಅಥಣಿ ಹತ್ರ
1: ತಾಲೂಕು ರೀ.
0: ಈಗ 4ನೇ ತ ಆದ್ಮೇಲೆ ಶಾಲೆ ಬಿಟ್ಬಿಟ್ರಿ?
1: ಶಾಲೆ ಬಿಟ್ಟೇನ್ರಿ.
0: ಯಾಕೆ ಮುಂದೆ ಓದ್ಬೇಕು ಅನಿಸ್ತಿಲ್ಲ?
1: ಓದ್ಬೇಕಂದ್ರೆ ಮನ್ಯಾಗ ನಮ್ಮ ಅಕ್ಕ ಡೆಲಿವರಿ, ನಮ್ಮ ವಾರ್ಡ್ ಡೆಲಿವರಿ, ಅದ್ ಸಲುವಾಗಿ ಬಿಡಿಸಿಬಿಟ್ರೆ.
0: ಅಂದ್ರೆ ಆಗಿನ ಕಾಲದೊಳಗ ಮನೆಯೊಳಗ ಹಗ್ಲಲ್ಲ ಡೆಲಿವರಿ ಆಗ್ತಿದ್ದು ಹಂಗಂತ. ಈಗ ಕಲಾವತಿ ಅವರ, ನಾವಿಲ್ಲಿ ಒಂದು ರಾಶಿ ನೀವು ಮಾಡಿದಂತ ಕೌದಿ, ದುಬಟ್ಟಿ, ಕುಂಚಿಗಿ ಇವನ್ನೆಲ್ಲ ನೋಡಿದ್ವಿ, ಇವನ್ನೆಲ್ಲ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮಗ?
1: ನಾನು ಒಟ್ಟು ಹೊಲಿಯೋದ್ರ ಒಳಗ ಮಾಡೋದ್ರ ಒಳಗ ಉಮ್ಮೆ ಅದ್ರಿ ನನಗ್ರಿ.
0: ಯಾವಾಗಿಂದ ಮಾಡ್ತಿದ್ರಿ?
1: ಅದು ಸಣ್ಣಾಗಿಂದ ಒಂದು 10-11 ವರ್ಷದ ಇದ್ದಾಗಿಂದ ಹಿಡ್ದ ಮಾಡ್ತೇನ್ರಿ.
0: ಯಾರ ಕಡೆ ಕಲ್ತ್ರಿ?
1: ನಾವು ಯಾರ ಕಡೆನು ಇಲ್ರಿ, ಗೆಳತ್ಯಾರ ಓಣ್ಯಾಗಿನ ಗೆಳತ್ಯಾರ್ರಿ, ಹೊಲ್ಕೊತ್ ಕೂತಿರ್ತಾರೆ ಮಾಡ್ತಾರೆ, ಅವ್ರ ನೋಡಿ ಕಲ್ಕೊಂಡ್ರಿ.
0: ಅಂದ್ರೀಗ ಈ ಕೌದಿ, ದುಬುಟ್ಟಿ ಇವನ್ನೆಲ್ಲ ಮಾಡಿರಲ್ಲ, ಇವು ಮಾಡ್ಬೇಕು ಅಂತಂದಾಗ ಈ ಬೇರೆ ಬೇರೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಚ್ಚಿರಿ, ಜರಿ ಬಾರ್ಡರ್ ಹಚ್ಚಿರಿ, ಎಲ್ಲ ಕೂತು ಕೈಯೊಳಗಿನ ಹೊಲಿಗೆ ಕಾಣ್ತಾವ ನಮಗಿಲ್ಲೆ. ಅಂದ್ರ ಇದಕ್ ಬೇಕಾಗುವ ಬಟ್ಟೆ ಇವನ್ನೆಲ್ಲ ಹೆಂಗ ಸಂಗ್ರಹ ಮಾಡ್ತೀರಿ?
1: ನಾರೀ ಒಟ್ಟ ಹುಡುಗರು ಅರಿವಿ ಏನ್ ಗಾಡಿ ಹಾಕಿರ್ತೀನಿರಲ್ಲ, ಅಟ್ಟ ಕತ್ತರಿಸೋದ್ರಿ. ಕತ್ಸೊಂಡ್ ಇಟ್ಕೊಂಡ ಯಾದ ಚಂದ ಕಾಣ್ತೈತಿ ಅದನ್ನ ಹಚ್ಕೋತ ಹೋಗ್ಕೊಂಡ್ರೆ, ಹೊಸ ಅರಿವಿದ್ರ ತಗೋತೀನ್ರಿ, ಇಲ್ಲಾದ್ರೆ ಇಂತ ಹಳಿದು ಹೀರಿದ್ರ ಅದನ್ನ ಪಡಾಳಿ ಮಾಡ್ಕೊಂಡು ಮುಂದೆ ದಡಿ ಹಚ್ಚಿ ಹೊಲದು ಅಥವಾ ಒಳಗ್ ಹೊಟ್ಟ್ಯಾಗ ಹಳಿ ಅರಿವಿ ತುಂಬ್ಕೊತ ಹೋಗ್ಕೊಂಡ್ರಿ.
0: ಅಂದ್ರೆ ಒಂದ್ ಕೌದಿ ಅಂದ್ರೆ ದಪ್ಪ ಇರ್ತಾವೇನು?
1: ದಪ್ಪ ರೀ, ಒಂದ್ 7-8 ಪದ್ರ ಆಗ್ಬೇಕ್ರಿ ಒಳಗ ಅಂದ್ರೆ ದಪ್ಪ ಕಾವ್ರಿ. ಹಿಂಗ ಮೊದಲ 2 ಪದ್ರನ ಹಚ್ಕೋತ ಹೋಗ್ಕೊಂಡ್ರಿ, ಆ ಒಳಗ್ ಕೌದಿ ಹೊಲದಾಂಗ್ ಹೊಲದಾಂಗ್ ತಾನ ದಿಪ್ಪ ಬರ್ತೈತಿ ಅರಿವಿ ಹಚ್ಕೋತ ಹೋಗುದ್ರಿ.
0: ಆಮೇಲೆ ಮ್ಯಾಗಿಲ್ ಹಚ್ಚಿರಲ್ಲ, ಮ್ಯಾಗಿಲ್ ಬಣ್ಣ ಬಣ್ಣ ಚಂದ ಚಂದ ನೀವು ಅರಿವಿ ಹಚ್ಚಿರಿ, ಜರಿದ ದಡಿ ಹಚ್ಚಿರಿ, ಇವೆಲ್ಲ ಹೊಸ ಬಟ್ಟೆ?
1: ಹೊಸ ಏನಿಲ್ರಿ, ದಡಿ ಅದು ಏನ್ ಹೊಸ ಅದಾವ ಅಟ್ಟರೆ, ಇಲ್ಲಾದ್ರ ಎಣ್ಕಿ ಯಾವ ಚಲೋ ಕಾಣ್ತಾವ ಹಳಿಯುವ ಅವ್ನ ಹೊರಕೋದ್ರಿ, ಮತ್ತ ಇಲ್ಲಾದ್ರ ಹೊಸ ತಗೋದ್ರಿ, ಹುಡುಗರ ಅರಿವಿ ಹೊಲದ್ದು ಉಳಿದಿರ್ತಾವ್ರಲ್ಲ ಅವ್ನ ತಗೋತೇನ್
0: ಅಂತ ಅವನ್ನೆಲ್ಲ ಚಂದಾಗಿ ಜೋಡಿಸಿ
1: ಕತ್ತರಿಸಿ ಮೊದಲು ಇಟ್ಕೊಂಡ್ತೇನ್ರಿ ಅಂತ ಹೊಲಿದಾರ.
0: ಈಗ ಇದು ಅಷ್ಟು ಕೈ ಹೊಲಿಗೆ ಹಾಕಿರಿ ನೀವು, ಇದನ್ ಕೈಲೇನ ಹೊಲಿಬೇಕೇನು?
1: ಕೈಲೇನ ಹೊಲಿತೇನ್ರ, ಏನ್ ಮಾಡ್ರೆ ಕೈಲೇನ ರೀ, ಕೊಂಚಿಗೆ ಹೊಲಿದ್ರು, ದುಬಿಟಿ ಹೊಲಿದ್ರಿ, ಗುಬ್ಬಿ ಚತ್ ಮಾಡುದ್ರಿ.
0: ಈಗ ನೀವು ಇಲ್ಲಿ ತಂದಿದ್ದ ಸಾಮಾನೊಳಗ ದಾರದಿಂದ ಮಾಡಿದ ಪಡದೆ, ಆಮೇಲೆ ಬಾಗಲ್ ತೋರಣ ಇವೆಲ್ಲ ಇದಾವಲ್ಲ, ಇವನ್ ಹೆಂಗ್ ಮಾಡಿರಿ ದಾರದ ಕೆಲ್ಸ?
1: ದಾರದ ಕೆಲ್ಸ ರೀ, ದಾರ ತಗೊಂಡ್ರಿ ಈ ಬಟ್ಟಿಗೆ ಸುತ್ತಕೊಂಡ ಅದ್ ಒಂದು ಸೂಜನ್ ಇರ್ತೈತ್ರ, ಅದನ್ನ ಒಬ್ಬರು ಯಾರು ಹೆಣಕಿ ಹಾಕಿದ್ರಂದ ಅದನ್ನ ತಂದು ನೋಡ್ಕೊಂಡು ಹಾಕಿ ಬಿಡುದ್ರಿ, ಅದನ್ನ ಮಾಡಿದಾಗ ಸುದ್ರಿ.
0: ಒಟ್ಟಿಲಿಕ್ರೆ ಜೀವಕ್ಕೆ ಸಮಾಧಾನ
1: ಇಲ್ರಿ, ಎಲ್ರಿ ಮಾಡೋದ್ರಿ.
0: ಆಮೇಲೆ ಈಗ ನೋಡ್ರಿ, ಇದು ಒಂದ್ ಪೀಸ್ ಬಟ್ಟೆ ಮೇಲೆ ಈ ಕಸೂತಿ ಕಲೆಗಳನ್ನ ಹಾಕಿರಿ, ಬೇರೆ ಬೇರೆ ಬೇರೆ ಬೇರೆ ತರದ್ದು. ಈಗ ನಾವಂತೀವಿ ಧಾರವಾಡ ಕಸೂತಿ ಅಂತ ಸೀರಿ ಬಂದಾವ ಅಂತೀವಿ, ಈ ಕಲೆ ನಿಮಗ್ ಯಾವಾಗೋ ಗೊತ್ತದ? ಇದು
1: ಗೊತ್ತೈತ್ರಿ.
0: ಅದ್ರಾಗ ಏನೇನ್ ಮಾಡಿರಿ?
1: ನಾನು ಒಂದ್ ಸೀರೆ ತೆಗ್ದೇನ್ರಿ ಸೀರೆ ಮೇಲೆ, ಆಗೆಲ್ಲ ಮನ್ಯಾಗ್ರಿ, ಒಂದ್ ಕೊಂಚಿಗೆ ತೆಗ್ದೇನ್ರಿ. ನಮ್ಮ ಅಕ್ಕನ ಮಗ ಹುಟ್ಟಿತ್ತರೆ, ಆಗ ಒಂದ್ ಕೊಂಚಿ ತೆಗೆದುಕೊಟ್ಟೆನ್ರಿ, ಒಂದ್ ನಮ್ಮ ಅಕ್ಕ ಒಂದ್ ಸೀರೆ ಕಸೂತಿ ತೆಗೆದುಕೊಟ್ಟೆನ್ರಿ.
0: ಅವಾಗ ಮಾಡಿರಿ?
1: ಅವಾಗ ಮಾಡೇನ್ರಿ.
0: ಈಗ ಕಲಾವತಿ ಅವ್ರ, ಇಷ್ಟೆಲ್ಲ ಈ ಕೌದಿ ದುಬುಟ್ಟಿ ಮಾಡ್ಬೇಕು ಅಂದಾಗ ಈ ಬಟ್ಟೆ ಜೋಡಿಸ್ಕೋಬೇಕು, ಕಟ್ ಮಾಡಿ ಇಟ್ಕೋಬೇಕು, ಮತ್ತ ಒಳಗ್ ಪದರ್ ಪದರ್ ಜೋಡಿಸ್ಬೇಕು, ಹೊಲಿಬೇಕು, ಇಷ್ಟೆಲ್ಲಾ ಮಾಡೋ ಕೆಲಸ ಇರ್ತದಲ್ಲ, ಒಂದ್ ಕೌದಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು?

0: ನಮಗೆ ನೋಡ್ರಿ ನಾನು ಅದಕ್ಕೆ ಅಂತೇಳಿ ಕುಂತ್ರೆ ದೌಡಾಕತ್ರಿ. ನಾ ಕೆಲಸ ಮಾಡ್ಕೊಂಡ ಮಾಡ್ಬೇಕಾರಲ್ಲ, ದಿನ ಒಂದು ಸುತ್ತಾರೆ ಹಾಕ್ತೀನಿ, ಇಲ್ಲಾರ ಯಾರು ಸುತ್ತಾರೆ ಹಾಕ್ತೀನಿ, ಅದ್ ಒಳಗಾರ ಯಾರು ಬಂದ್ರಿಂದ ಎದ್ದು ಬಿಡ್ತೀನ್ರಿ, ಮತ್ ಸಂಜೆ ಕೆಲಸಕ್ಕೆ ಹತ್ತೇನ್ರಿ.
1: ಅಂದ್ರೆ ದಿನ ಎಷ್ಟು ಆಗ್ತದ ಅಷ್ಟು
0: ಮಾಡ್ಕೊತಕೊಂಡ್ರಿ.
1: ಈ ಕೆಲವತ್ತಿರ ಬೇರೆ ಕೆಲಸ ಬಂದ ಕೂಡಲೇ ಎದ್ದು ಹೋಗ್ತೀನಿ ಅಂದ್ರಿ. ಏನ್ ಕೆಲಸ ಮಾಡ್ತೀರಿ
0: ನೋಡ್ರಿ? ಚಾ ಮಾಡೋದ್ ಬರ್ತೈತಿ, ಯಾರ ಬಂದ್ರ ಅವ್ಲಿಕ್ಕೆ ಮಾಡೋದ್ ಬರ್ತೈತ್ರಿ, ಹೌದಲ್ರಿ? ಇಂತದೆಲ್ಲ ಮಾಡ್ಕೊತ ಇದ್ ಮಾಡ್ತೇನ್ರಿ ನೋಡ್ರಿ. ಚಂದ ಯಾಕೈತಿ, ಅಡಿಗೆ ಇಡ್ತೇನ್ರಿ.
1: ಓ, ಮನ್ಯಾಗ ಅಡಿಗೆ ಕೆಲಸ ಎಲ್ಲ ಮಾಡ್ತೀರಿ?
0: ಎಲ್ಲ ಮಾಡ್ತೇನ್ರಿ.
1: ಈ 84 ವಯಸ್ಸು
0: ನನ್ನ ಅರ್ಬಿ ನಾನು ಹೋಗ್ಕೊತೇನ್ರಿ.
1: ಓಹೋ,
0: ಅರ್ಬಿನೂ ಹಚ್ಚಿಲ್ರಿ ಯಾರಿಗೆ ನೋಡ್ರಿ, ಅವ್ರೆಲ್ಲ ವಾಷಿಂಗ್ ಮಿಷಿನ್ ಹಾಕೋತಾರ್ರಿ, ನನ್ನ ಅರ್ಬಿ ನಾನು ಹೋಗ್ಕೊತೇನ್ರಿ.
1: ಆಮೇಲೆ ಅಡಿಗೆ ಮಾಡ್ತೇನೆ ಅಂದ್ರೆ ಏನ್ ಅಡಿಗೆ ಮಾಡ್ತೀರಿ? ದಿನ್ನರೆ
0: ಒಂದ್ ದಿವಸ ರೊಟ್ಟಿ ಮಾಡ್ತೀವ್ರಿ, ಪಲ್ಲೆ, ಅನ್ನ, ಸಾರ ಇಂತಾದ್ರಿ.
1: ಒಟ್ಟು ರೊಟ್ಟಿ ನೀವ ಮಾಡ್ತೀರಿ?
0: ಯಜ್ಞ ಮಾಡ್ತೇನ್ರಿ. ಈಗ ಗ್ಯಾಸ್ ಬಂದಂದ ಹೇಳಿದ್ರಿ, ಮೊದಲ ಒಲಿ ಇದ್ರಿ, ಒಲಿ ಮೇಲೆ ಕುಂತು ಮಾಡ್ತಿದ್ದೀವ್ರಿ, ಈಗ ಗ್ಯಾಸ್ ಬಂದವ್ರಲ್ಲ ರೀ, ಯಜ್ಞ ಮಾಡ್ತೇನ್ರಿ.
1: ಮಕ್ಕಳ ಬಾಣಂತನ ಎಲ್ಲ ನೀವ ಮಾಡಿರಿ? ಅಂದ್ರೆ ಈಗಿನ ಕಾಲದೊಳಗ ಕೂಸ್ ಹುಟ್ಟಿದ್ವು ಅಂತಂದ್ಕೂಡ ನೀರ್ ಹಾಕಕ್ ಒಬ್ರು ಅಡಿಗೆಗೊಬ್ರು ಬರ್ತಾರ ಮಂದಿ.
0: ಹ್ಞೂನ್ರಿ,
1: ನೀವು ನಿಮ್ಮ ಮಕ್ಕಳದೆಲ್ಲ ನೀವು
0: ಮಾಡಿದ್ರಿ?
1: ಹೆಂಗ್ ಮಾಡ್ತಿದ್ರಿ?
0: ಕೂಸಿಗೆ ನೀರ್ ಹಾಕುದು ನಾನ್ರಿ, ಬಾಣ್ತಾನ್ರಿ, ಅವ್ರಿಗೆ ನೀರ್ ತಿಕ್ಕುದು, ನೀರ್ ಹಾಕುದು, ಮತ್ತೊಬ್ರು ಮಾಡಿದ ಮನಸ್ಸಿಗೆ ಬರಂಗಿಲ್ರಿ. ತಿಳ್ತೀರಿ, ನಾನ ನೀರ್ ಹಾಕ್ತೇನ್ರಿ, ನಾನೇ ಬೆಂಕಿ ಕೊಡುದ್ರಿ, ಮತ್ತೆ ಒಲಿ ಹತ್ತಿಕ್ಕು ನಿತ್ತ ಅಡಿಗೆ ಮಾಡಿ ಹಾಕ್ತೇನ್ರಿ. ತುಪ್ಪ ಅದು ಹಾಕೊಂಡ್ರ ರೀ ಹಡದಾಗ್ರಿ, ಅಣ್ಣ ಬಿಟ್ಟು ಹೊರಗ್ ಬರ್ಬೇಕ್ರಿ, ಹಂಗ ತುಪ್ಪ ತಿನ್ನೋದ್ರ
1: ನೋಡ್ರಿ. ಅಂದ್ರೆ ಮನಿ ತುಪ್ಪ ಇರ್ತಿತ್ತು, ಅವಾಗ
0: ಮನಿ ತುಪ್ಪ
1: ರುಚಿ ಇರ್ತಿತ್ತು,
0: ಹ್ಞೂ,
1: ಸಾಕಷ್ಟು ಶಕ್ತಿ ಬರ್ತಿತ್ತು ಬಿಸಿ ಬಿಸಿ ಅಡಿಗೆ. ನೀವ್ ಹೇಳಿದ್ರಿ ಆಗಳೆ ಅನ್ನದಾಗಿಂದ ತುಪ್ಪ ಹರಿದು ಬರ್ತಿತ್ತಂತ, ಹಂಗ ಮತ್ತ ತುಪ್ಪ ಹಾಕಿ ಮಾಡಿದ್ರೆ ಏನು ಮಕ್ಕಳು ಬಾಣಂತನ?
0: ಎರಡು ತಿಂಗಳ ದಿನ ಎಣ್ಣೆ ಹಾಕಂಗಿಲ್ರಿ, ಹಡದಾರಿಗೆ ಹಾಕಿಲ್ರಿ.
1: ಓ, ಎಲ್ಲ ತುಪ್ಪದಾಗ
0: ಮಾಡಿ ಅಟ್ಟ ಮೆಂತಿ ಪಲ್ಲೆ ಸೂಸ ಇದ್ ಮಾಡುದ್ರಿ, ಇಲ್ಲಾದ್ರೆ ಹೆಸರು ಬೆಳಿದ್ರಿ, ಹಿಂಗೆ ಆದ್ರೆ ಮಾಡುದು ತುಪ್ಪ ಬೆಳ್ಳುಳ್ಳಿ ಹಾಕಿದ ಖಾರ ಮಸಾಲೆ ಖಾರ ಕೊಡಂಗಿಲ್ರಿ, ಹಸಿ ಮೆಣಸಿನ್ಕಾಯಿ ಕೊಡಂಗಿಲ್ರಿ, ಎರಡು ತಿಂಗಳ ದಿನ ಎಣ್ಣೆ ಮುಟ್ಟಿಸಂಗಿಲ್ರಿ, ಏನ್ ಮಾಡ್ರಿ ತುಪ್ಪನಾಗ್ರಿ, ಮಂಟಿನ ಉಂಡಿ ಕಟ್ಟುದ್ರಿ, ಇದೆಲ್ಲ ಅವ್ರಿಗೆ.
1: ಎಷ್ಟು ಜನ ಮೊಮ್ಮಕ್ಳು ಇದಾರೆ ನಿಮ್ಗ?
0: ನಾಲ್ಕು ಮಂದಿ ಇದಾರೆ.
1: ನಾಲ್ಕು ಮಂದಿ ಮೊಮ್ಮಕ್ಳು ಇದ್ದಾರೆ, ಒಟ್ಟಂತೂ ಖುಷಿಯಾಗಿದ್ದೀರಿ, ಆರಾಮಾಗಿದ್ದೀರಿ. ಇದಲ್ದ ಮತ್ತೆ ಹೊಲ ಮನಿ ಕೆಲ್ಸಕ್ಕೂ ಹೋಗ್ತಿದ್ರಿ?
0: ಮದಿ ಆಯ್ಕೊಂಡ್ ಮೊದಲು ಹೋಗ್ಕೇನ್ರಿ, ಜ್ವಾಳ ಕೀಳ್ತಿದ್ರಲ್ಲಿ, ಜ್ವಾಳ ಅವಾಗ ಕೀಳಾರ್ ಕೀಳಾರ್ ಜೋಡಿ, ಗೋಧಿ ಕೀಳಾರ್ ಜೋಡಿ, ಹಿಂಗ ಆಳ್ ಮಕ್ಳ ನಮ್ಮ ಅಪ್ಪಂದ 25 ಎಕರೆ ಹೊಲ ಇತ್ತರಿ, ಅವ್ ಆಳ್ ಮಕ್ಳ ಮ್ಯಾಲ ಹೋಗ್ಕೇನ್ರಿ ನಾ, ಹತ್ತಿ ಬಿಡಿಸಾರ್ ಜೋಡಿ,
1: ಅವಾಗ ಅದು ಕೆಲಸ ಮಾಡ್ರಿ,
0: ಅದನ್ನು ಮಾಡುದೈತ್ರಿ, ಸಗಣಿ ಹಸ್ತೇನ್ರಿ, ಎಲ್ಲ ಮಾಡುದು ರೋಡಾರ್.
1: ಅಂದ್ರೆ ಮನಿಯೊಳಗ ಹೈನೂ ಇತ್ತು?
0: ಹೈನೂ ಇತ್ತು, ಕಾಸುದು, ಹೆಪ್ಪ ಹಾಕುದು, ಕಡಿಯುದು, ಬೆಣ್ಣಿ ತೆಗೆದು, ಇದ್ದ ಇರ್ತೈತಾರಲ್ಲ.
1: ಹಂಗಾಗಿ ಯಾವ ಕೆಲಸ ಮಾಡಿಲ್ಲ ಅಂತಿಲ್ಲ?
0: ಇಲ್ಲ, ಹಣಂಗಿಲ್ರಿ, ಎಲ್ಲ ಮಾಡಿನ್ರಿ.
1: ಈಗ ಕೆಲವತ್ತಿವ್ರೆ ನಿಮ್ಗೀಗ 84 ವರ್ಷ ಅಂತಂದ್ರಿ, ನಮಗಂತೂ ನಂಬ್ಲಿಕ್ ಆಗುದಿಲ್ಲ ನಿಮ್ಗೆ 84 ಅಂತೇಳಿ. ಅಂದ್ರೆ ಅಷ್ಟು ಖುಷಿಯಾಗಿ ಚುಟು ಚುಟು ಇದ್ದೀರಿ ನೀವು, ಏನ್ ನಿಮ್ಮ ಆರೋಗ್ಯದ ಗುಟ್ಟು?
0: ಏನ್ ದೇವ್ರ ಆಟ್ರಿ, ನಾ ತಿನ್ನೋದ್ರಿ ಒಂದೂವರೆ ರೊಟ್ಟಿ, ಅಣ್ಣ ಉಣಂಗಿಲ್ರಿ, ಪಡ್ಡು ತಿನ್ನಂಗಿಲ್ರಿ, ದಾಸಿ ತಿನ್ನಂಗಿಲ್ರಿ, ಇಡ್ಲಿ ತಿನ್ನಂಗಿಲ್ರಿ, ತಿಂದ್ರ ರೊಟ್ಟಿ ಚಪಾತಿ ಏನ್ತಾದ್ರಿ,
1: ಅವ್ಲಕ್ಕಿ
0: ಉಪ್ಪಿಟ್ಟ,
1: ಅನ್ನ ಉಣ್ಣಂಗ
0: ಇಲ್ರಿ, ಅಕ್ಕಿ ಅಂದ ಏನು ತಿನ್ನೋದಿಲ್ರಿ.
1: ಯಾಕೆ ತಿನ್ನೋದಿಲ್ಲ?
0: ಊಟ ಬ್ಯಾಡ ಆಗೈತ್ರಿ ಹಿಂಗರಿ.
1: ಅಂದ್ರೆ ಮೊದ್ಲು ತಿಂತಿದ್ರಿ?
0: ಮೊದಲು ತಿಂತೀನಿ,
1: ಈಗಿಲ್ಲ.
0: ಈಗಿಲ್ಲ.
1: ಮತ್ತೆ ಓಡಾಟ ವಾಕಿಂಗ್ ಗಿಕ್ಕಿಂಗ್ ಮಾಡ್ತೀರಿ?
0: ವಾಕಿಂಗ್ ಇಲ್ರಿ, ಮನ್ಯಾಗಿನ ಕೆಲ್ಸನ ಓಡಾಡ್ತೀನ್ರಿ.
1: ಆಮೇಲೆ ಮನ್ಯಾಗಿನ ಮಕ್ಕಳಿಗೆಲ್ಲ ಅಡಿಗೆ ಎಲ್ಲ ಮಾಡಾಕ್ತಿರಿ?
0: ಎಲ್ಲಾರಿಗೆ. ಈಗ ಎಲ್ಲಾರು ಅಟ್ಟ ಅಟ್ಟ ಮನಿ ಕಟ್ಕೊಂಡು ಹೋಗಿದ್ದಾವ, ಆದ್ರೆ ಇಲ್ಲಾದ್ರ 12-13 ಮಂದಿರಿ, ನಾಲ್ಕು ಮೊಮ್ಮಕ್ಕಳ, ಎಲ್ಲಾರಿಗೆ ಡಬ್ಬಿ ಕೊಟ್ಟುದು ಅಡಿಗೆ ಮಾಡೋದ್ರಿ, ಹರೇನಾಳೆ
1: ಎಲ್ಲ ನೀವ ಮಾಡ್ತೀವಿ. ಎಷ್ಟು ಜನ ಮಕ್ಕಳು?
0: ಮಕ್ಕಳ್ರೆ 4 ಮಂದಿ ಅದಾರ್ರಿ.
1: 4 ಮಂದಿ ಹೆಣ್ಮಕ್ಳು?
0: ಹೆಣ್ಮಕ್ಳು 4.
1: ಅವ್ರು ಒಟ್ಟು ಮನೆಗೆ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡ್ತೀರಿ?
0: ಹ್ಞೂನ್ರಿ. ನಾ ಬೇಕಿ ಬೆಂಗಳೂರಿಗೆ ಅದಾಳ್ರಿ, ಅಲ್ಲಿ ಯಾವಾಗರೆ ಹೋಗ್ಕೊಂಡ್ರಿ?
1: ಹೋಗ್ತಿರ್ತೀರಿ, ಇಲ್ಲೇ ದೊಡ್ಡ ಮಗಳ ಜೊತೆ ಇರ್ತೀರಿ?
0: ಹ್ಞೂನ್ರಿ.
1: ಈಗ ಹಾಡು ಹಾಡ್ತೀರಿ ಅಂತ ಗೊತ್ತಾಯ್ತು, ನಮ್ಮ ಕೇಳುಗರಿಗೆ ಒಂದ್ ಹಾಡು ಹಾಡು ತೋರಿಸ್ರಲ್ಲ, ಯಾವ ಹಾಡು ಹಾಡ್ತೀರಿ?
0: ಈ ಸೇಗುಣ ಸುಮರಿಗೆ ಹಾಡ್ರ
1: ಹಾಡ್ರಲ್ಲ,
0: ಪೂಜೆ ಮಾಡೋಣ ಬನ್ಯಾರು ರೇಜಿ ಮಕ್ಕದೆ ಆಗ ಆದಂತ ಭಕ್ತರಿಗೆ ಒಲುವ ತಾನ ಚಜಿ ಪ್ರಕಾಶಿ ಸೇಗುಣ ಸೇಮುರಿಗೆ ಅಣ್ಣನ ಪೂಜೆ ಮಾಡೋಣ ಬನ್ನಿರೇ ಎಕ್ಕಿ ಕಕ್ಕಿ ಹೂವ ಕಕ್ಕಿ ಕಣ್ಗೆಲದ ಹೂವ ದಿಕ್ಕ ದಿಕ್ಕಲ ಬೆಳೆವ ಮಲ್ಲಿಗೆ ದಿಕ್ಕ ದಿಕ್ಕಲ ಬೆಳೆವ ಲಕ್ಕ ನಿಲ್ಲದ ಪತ್ರಿ ಬೆಲ್ಲ ಪುಷ್ಪ ತಂದ ಪೂಜೆ ಮಾಡೋಣ ಬನ್ನಿರೇ ಗುಂಡ ಚಂಡು ಹೂವ ಪುಂಡ ದೇಶಳದು ಹೂವ ಕಂಡ ಕಂಡಲ ಬೆಳೆವ ಕಣಗಿಲ ಕಂಡ ಕಂಡಲ ಬೆಳೆವ ಗಂಡ ಗ್ಯಾದಿಗೆ ತಂದ್ರೆ ಪೂಜೆ ಮಾಡೋಣ ಬನ್ನಿರೇ ಮಾಯಿನ

0: ತರದುವ ತಾವರಿ ಚಳದುವಾಯ್ ನಾಡಗ ತೊಳಗಿರುವ ನಾಗ ಸಿಂಪಿಗೆ ತಂದ ಪೂಜೆ ಮಾಡುನ ಬನ್ನಿರೇ ಪೂಜೆ ಮಾಡುನ ಬನ್ನರು ರೇಜಿ ಮಕ್ಕದೆಯಾಗ ಆದಂತ ಭಕ್ತರಿಗೆ ಒಲುವತ್ತಾನೆ ಚಜಿ ಪ್ರಕಾಶಿ ಸೇಗುಣ ಸೀಮುರಿ ಅಣ್ಣನ ಪೂಜೆ ಮಾಡುನ ಬನ್ನಿರೇ ಚೀಟಿ ನಗಲ್ಲಿಪ್ಪ ಬೆಳ್ಳಿ ಹಣ್ಣು ಪಟ್ಟ ಬಂಗಾರ ಕಣ್ಣ ಬಟ್ಟಾಯ್ ಮ್ಯಾಲ ತಾಯಿರಿ ಮುಂದನ ಒಲಗರಿ ಪೂಜೆ ಮಾಡುನ ಬನ್ನಿರೇ.
1: ಈಗ ನೀವು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಿ, ಕಲಾವತಿಯವರ ಸ್ಪೆಷಲ್ ಅಡಿಗೆ ಏನು? ಬಹಳ ಚಲೋ ರುಚಿ ಮಾಡ್ತೀರಿ, ಯಾರೇ ಮನೆಗೆ ಬಂದಾಗ ಇದನ್ನ ಮಾಡಿ ಹಾಕ್ತೀನಿ ಅಂತನ್ನು ಅಡಿಗೆ ಯಾವ್ದು?
0: ಅಡಿಗೆ ರೀ ಯಾನ ಹೋಳಿ ಹೂಗಿ ಚಪಾತಿ ಇದರಲ್ಲ ಮಾದಿಲ್ ಮಾಡುದು ಇಷ್ಟ ರೀ.
1: ಈಗ ಹೋಳಿಗೆ ಅಂದ್ರೆ ಎಂತ ಹೋಳಿಗೆ ಮಾಡ್ತೀವಿ?
0: ಹೂರ್ ಹೋಳಿಗೆ ರೀ.
1: ಹೂರ್ನ ಹೋಳಿಗೆ ಹೆಂಗ್ ಮಾಡ್ತೀರಿ ಒಂದಿಟ್ ಹೇಳ್ರಲ್ಲ?
0: ಅದು ಬ್ಯಾಳಿ ಕಡ್ಲಿ ಬ್ಯಾಳಿ ಕುದಿಸ್ತೀವ್ರಿ, ಆ ಕುದ್ ಮ್ಯಾಲ ನೀರ್ ಬಯಸಿದ್ವ್ರಿ, ಬೆಲ್ಲ ಹಾಕಿ ಕುದಿಸುದ್ರಿ. ಮೊದಲು ಏನಿತ್ತರಿ, ನಕ್ಕಲ್ ಇದ್ವ್ರಿ, ಕಲ್ ಮ್ಯಾಲ ಅರಿತಿದ್ವಿ,
1: ಒಳಕಲ್ದಾಗ
0: ಅರಿತಿದ್ವಿ ಹಿಂಗ ಹಿಂಗ. ಈಗೆಲ್ಲ ಮಿಕ್ಸಿ ಬಂದಾವ್ರಿ, ಅದನ್ನ ಕಣ್ಕ ನಾದಿದ್ದು ಇಟ್ಕೊಂಡು ಹದ ಮಾಡ್ಕೊಂಡು ಹೋಳಿಗೆ ಮಾಡಿ.
1: ಈಗ ಮೊದ್ಲಕ್ಕೆಲ್ಲ ಗೋಧಿ ಹಿಟ್ಟನಾಗ ಮಾಡ್ತಿದ್ರು, ಈಗ ಮೈದಾ ಹಿಟ್ಟನಾಗ ಮಾಡ್ತಾರ?
0: ಮೈದಾ ಹಿಟ್ಟು ಮಾಡುದಿಲ್ರಿ, ಚಲೋ ಆಗೋದಿಲ್ರಿ.
1: ಗೋಧಿ ಹಿಟ್ಟನಾಗ ಮಾಡ್ತೀವಿ.
0: ಗೋಧಿ ಹಿಟ್ಟನಾಗ ಒಂದ್ ಇಟ್ಕೊಂಡ್ ಮೈದಾ ಕೂಡಿಸ್ತೇನ್ರಿ, ಜಿಗಟ್ ಬರ್ಬರ್ ಕುಡ್ತೀವ್ರಲ್ಲ ಗೋಧಿ ಹಿಟ್ಟು ಅಂದ್ರೆ ಹಂಗ ನಾದುದಿಲ್ರಿ. ಗೋಧಿ ಹಿಟ್ಟು ನಾದಿ ಕುಟ್ಟುದ್ರ ಗುಳಿ ಹೇಳಂಗ ಅಂದ್ರ ಹದ ಹಾಕದ್ರಿ, ಹೋಳಿಗೆ ಬರ್ತಾವ್ರಿ.
1: ಕುಟ್ಟಬೇಕಾದ್ರೆ ಎಣ್ಣೆ ಹಾಕ್ತೀರಿ?
0: ನೀರ್
1: ನೀರ್ ಹಾಕಿ, ನೀರ್ ಹಾಕಿ ಗೋಧಿ ಹಿಟ್ಟು ಕುಡ್ತೀರಿ?
0: ಕುಡ್ತೀರಿ.
1: ಅವಾಗ ಅದು ಬೆತ್ತಗ ಆಗ್ತೈತಿ.
0: ಯಾಕೆ ಹೋಳಿಗೆ ತುಂಬು ಹಂಗ ಬರ್ಬೇಕಲ್ಲ?
1: ಅಂದ್ರೆ ಶ್ರಮದ ಕೆಲಸ ಅದ ಅನ್ರಿ. ಮತ್ತೆ ಹುಗ್ಗಿ ಮಾಡ್ತೀನಿ ಅಂದ್ರಿ, ಎಂತ ಹುಗ್ಗಿ? ಗೋಧಿ ಹುಗ್ಗಿ?
0: ಗೋಧಿ ಹುಗ್ಗಿ ರೀ. ಗೋಧಿಗೆ ನೀರ್ ಹೆಸರಿಟ್ಟು ಗೋಧಿ ಕುಟ್ಕೊಂಡು ಇಟ್ಕೋತಿದ್ರಿ. ಅವಾಗ ಅವನು ಕುದ್ದ ಮೇಲೆ ಬೆಲ್ಲ ಮತ್ತೆ ಕೊಬ್ಬರಿ ಕಸಗಾಸಿ ಏಲಕ್ಕಿ ಎಲ್ಲ ಹಾಕಿ ಹೆಸರು ಸಾಹಿತ್ಯ ಎಲ್ಲ ಹಾಕಿ ಮಾಡ್ತೀವ್ರಿ.
1: ಅಂದ್ರೆ ತಿನ್ಬೇಕು ಅಂದ್ರೆ ಕಲಾವತಿ ಕಡಪಟ್ಟಿ ಅವ್ರ ಮನೆಗೆ ಹೋಗ್ಬೇಕು. ಗೋಧಿ ಹುಗ್ಗಿ ಮತ್ತೆ ಹೂರ್ಣದ ಹೋಳಿಗೆ,
0: ಹೋಳಿಗೆ ಮಾದಿಲ್ ಬೇಕಾದ್ರೆ ಮಾಡಿಕೊಡ್ತೇನ್ರಿ, ಚಪಾತಿ ಬೇಕಾದ್ರೆ ಮಾಡಿಕೊಡ್ತೇನ್ರಿ, ಯಾರ ತರ ಪಲ್ಯ ಮಾಡಿಕೊಡ್ತೇನ್ರಿ.
1: ನೋಡ್ರಿ ಇಷ್ಟು ಬಾಯಿ ತುಂಬಿ ಎಷ್ಟು ಚಂದ ಕರಿತೀರಿ ನೀವು. ಈಗ ಕಲಾವತಿ ಅವರು ಇಷ್ಟೆಲ್ಲ ಮಾಡಿರಲ್ಲ, ಕೌದಿ ಹೊಲ್ದಿರಿ, ದುಪ್ಟಿ ಹೊಲ್ದಿರಿ, ಕುಂಚ್ಗಿ ಹೊಲ್ದಿರಿ, ಯಾರೇ ಬಂದ್ ನಮ್ಗ ಮನ್ಯಾಗ ಕೂಸ್ ಹುಟ್ಟೈತಿ, ನಮ್ಗ ಒಂದಿಷ್ಟು ಕುಂಚ್ಕಿ ಹೊಲ್ದು ಕೊಡ್ರಿ, ದುಪ್ಟಿ ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಡ್ತೀರೇನು?
0: ಮನ್ಯಾನೋ ಕೊಟ್ಬಿಡ್ತೇನ್ರಿ.
1: ಅಂದ್ರೆ ಮನ್ಯಾಗೇನು ಕೊಟ್ರೆ ನೋಡಕ್ ಬೇಕಲ್ಲ, ಮತ್ತೆ
0: ನೋಡಕ್ ಮತ್ತೆ ಹೊಲಿತೇನ್ರಲ್ಲ.
1: ಅಲ್ಲ ಯಾರೇ ಹಿಂಗ್ ಬೇಕು ಅಂತ ಆರ್ಡರ್ ಕೊಟ್ರೆ ಮಾಡಿಕೊಡ್ತೀರಿ?
0: ಮನ್ಯಾನ್ ಬೇಕಂದ್ರೆ ತಗೊಂಡ್ ಹೋಗಾರ, ಬ್ಯಾಡ ಆದ್ರೆ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೇನೆ.
1: ಅಂದ್ರೆ ಜನ ಈಗ ಇಷ್ಟ ಪಡ್ತಾರ ಅಂತ ಅವನ್ನೆಲ್ಲ. ಮತ್ತೆ ಮತ್ತೆ ಈಗ ನೀವ್ ಹೇಳಿದ್ರಿ ಶೇಗುಣಸಿ ಒಳಗಿದ್ದೆ, ಹೊಲ ಮನಿ ಕೆಲಸ ಮಾಡ್ತಿದ್ದೆ, ಹೈನ ಎಲ್ಲ ಇತ್ತು ಅಂದ್ರಿ. ಈಗ ಆಗ ನೀವ್ ಇದ್ದಾಗ, ನೀವ್ ಸಣ್ಣವರಿದ್ದಾಗ ಈ ಕಾಳು ಕಡಿ ಕಾಯಿಪಲ್ಯ ಹೈನ ಎಷ್ಟು ಚಲೋ ಇತ್ತು, ಸಮೃದ್ಧಿ ಇತ್ತು?
0: ಅವಾಗ ಚಲೋ ಇತ್ತು ರೀ.
1: ಮತ್ ಈಗೆಲ್ಲ ಒಂಥರ ಗುಣಮಟ್ಟ ಕಡಿಮೆ ಆಗ್ಯದ,
0: ರುಚಿ ಇಲ್ರಿ.
1: ಹೆಂಗ ಅನಿಸ್ತದ ನಿಮಗ?
0: ಆಗ ಏನ್ರಿ ಗೊಬ್ಬರ ಇದ್ದಿದ್ದಿಲ್ರಿ, ಬೆಳಿತಿದ್ದು
1: ರಾಸಾಯನಿಕ ಇದ್ದಿದ್ದಿಲ್ಲ,
0: ಅವು ಎಲ್ಲ ಮಳಿ ಮೇಲೆ ಬೆಳೀರಿ. ಮಳಿ ಆದ್ಮೇಲೆ ಎಲ್ಲಾ ಸಿವಿನ ಹತ್ತಿರ್ತಾರೆ. ಈಗೇನ್ರಿ ಗೊಬ್ಬರ ಹಾಕ್ತಾರೋ, ಒಂದ್ ಕಾಯಿಪಲ್ಲೆ ಚಲೋ ಆಗುದಿಲ್ರಿ, ಏನು ಚಲೋ ಆಗುದಿಲ್ರಿ. ಈಗಿನ ಹಾಲುನು ಸಿವಿ ಹತ್ತುದಿಲ್ರಿ, ಪಾಕಿಟ್ ಹಾಲು ತಂದ್ರು ಸಿವಿ ಹತ್ತುದಿಲ್ರಿ. ಆಗ ಎಮ್ಮಿ ಹಾಲ್ರಿ, ಹಾಲ ಹಾಕ್ತಿದ್ದಿಲ್ರಿ. ಆಗ ಮಾರು ವಿಚಾರ ಇದ್ದಿದ್ದಿಲ್ರಿ ಯಾರಿಗೆ, ಎರಡು ಎಮ್ಮಿ ಕಟ್ರು ಮಣಿನ ತಿನ್ನುದ್ರಿ ಎಲ್ಲ.
1: ಹಂಗಾಗಿ ಆಗಿನ ಮಂದಿ ಗಟ್ಟಿ ಹೌದಿಲ್ಲ?
0: ಹೌದ್ರಿ.
1: ಈಗ ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ನೋಡಿದ್ರೆ ಏನ್ ಅನಿಸ್ತದ ನಿಮಗ?
0: ಆಗಿಂದ ಚಲೋ ರೀ. ಈಗಿನೇನ್ರಿ ಇಡ್ಲಿ ತಿನ್ನು ದಾಸಿ ತಿನ್ನು ಮಾಡ್ಕೊತ ಅಡ್ಡಾಡ್ತಾರ್ರಿ, ಆಗಿನ ನಡ್ಸಕ್ತಿ ಬರೋದಿಲ್ರಿ. ಈಗ ನಾ ಈಗ ಗಟ್ಟಿ ಇರೋದು ಅಂದ್ರೆ ಏನಾಗ ತಿಂದ ಸಕ್ತೀರಿ ಈಗ.
1: ಮತ್ತೆ ಇಡೀ ದಿವಸ ಬಿಜಿ ಇರ್ತಿರಲ್ಲ, ಈ ಕೌದಿ ಹೊಲದೆ ಚೀಲ ಮಾಡದೆ ವೈರ್ ಬ್ಯಾಗ್ ಮಾಡಿರಿ, ಇದೆಲ್ಲ ರೆಸ್ಟ್ ಯಾವಾಗ ತಗೋತೀರಿ? ಮಧ್ಯಾಹ್ನ
0: ಮಧ್ಯದಾಗ ಮನ್ಕೊಳಂಗಿಲ್ರಿ, ಕುಂಡ್ರಾಂಗು ಇಲ್ರಿ, ಯಾವ್ದ್ರ ಉದ್ಯೋಗ ಮಾಡ್ಕೊತ್ಕೊಂಡಿರ್ತೇನ್ರಿ. ಇಲ್ಲಾರ ಕಡೆಗೆ ಏನ್ ಇರ್ತಾವ್ರಿ, ಕಾಳರ ಇರ್ತಾವ್ರಲ್ಲ ರೀ, ಹಸಿನ್ ಮಾಡ್ಕೊತ್ಕೊಂಡಿರ್ತೇನ್.
1: ಕಣ್ಣು ಸ್ವಚ್ಛ ಕಾಣ್ತಾವ್ ನಿಮ್ಗೆ
0: ಅಪರಿಚನ್ ಮಾಡ್ತಾರೆ
1: ಅಂದ್ರೆ ಒಟ್ಟ ಮಧ್ಯಾಹ್ನ ಮಕ್ಕೊಳ್ಳೋದು ಆತರ ಏನಿಲ್ಲ?
0: ಇಲ್ಲ ಇಲ್ಲ ಇಲ್ಲ, ಮಕ್ಕೋಬೇಕು, ಎಲ್ಲರ ಕುಂಡ್ರಬೇಕು, ನಾವು ಹೊತ್ತ ಹಾಕ್ಬೇಕು ಅಂತ ಅನ್ನಂಗಿಲ್ಲ.
1: ಮತ್ತೆ ಆಜು ಬಾಜುದವ್ರ ಮನೆ
0: ಯಾವಾಗೂ ಹೋಗುದಿಲ್ರಿ.
1: ನೀವ್ ಆತ ನಿಮ್ ಕೆಲ್ಸ?
0: ಕೆಲ್ಸ ಆತು, ನಮ್ ಮನೆ ಆತು, ನಮ್ ಮಕ್ಳ ಅದು ಸಾಲಿ ಹೋಗ್ಯಾರಿಲ್ಲೋ ನೋಡೋದು, ತಿಂದಾರ ಇಲ್ಲೋ ನೋಡೋದ್ರಿ, ಇದ್ರಿ ಇಂದ ಬಂದ ಸಾಲಿ ಹಜರಾಗ್ಯಾರ ಇಲ್ಲೋ ನೋಡೋದ್ರಿ, ಹೋಗಿ ಸಾಲಿ ತಕ ಹೋಗ್ತೀನ್ರಿ. ಮತ್ತ ಹುಡುಗ್ರ ಜೋಡಿ ಆಡ್ತಾವ್ರಲ್ಲ ಗಂಡ ಹುಡುಗರ, ಹೋಗ್ಯಾರ ಇಲ್ಲೋ ಅಂತ ಹೇಳಿ ಹೋಗಿ ನೋಡಿ ಬರ್ತೇನ್ರಿ.
1: ಅದು ನೋಡಿ ಬರ್ತಿದ್ರಿ. ಒಟ್ಟು ಮಕ್ಕಳಿಗೆ ಓದ್ಬೇಕು, ಮಕ್ಕಳಿಗೆ ಶರಣ ಆಗ್ಬೇಕು,
0: ಒಟ್ಟು ಕುರ್ಚಿಯ ಮೇಲೆ ಕುಣಿಸ್ಬೇಕು
1: ಮಕ್ಕಳನ್ನ. ನೋಡ್ರಿ ಎಷ್ಟು ದೊಡ್ಡ ಆಸೆ ನಿಮ್ದು. ಈಗ ಕಲಾವತಿ ಅವ್ರ, ಈಗ ನಾವು ನೋಡ್ತೀವಿ ಸಾಕಷ್ಟು ಜನ

0: ಮಕ್ಕಳಿಗೆ ಹೊತ್ತು ಕಳೀಲಿಕ್ಕೆ ಅಂತ ಟಿವಿ ಮುಂದೆ ಕುಂತಿರ್ತಾರ, ಟಿವಿ ಸೀರಿಯಲ್ ನೋಡ್ತಾರ, ಆಮೇಲೆ ಅಲ್ಲೇ ಇಲ್ಲೇ ಕುಂತ ಕಾಡ ಹರಟಿ ಹೊಡಿತಾರ. ಅಂತವ್ರು ನೋಡಿದಾಗ ಏನ್ ಅನಿಸ್ತದ ನಿಮಗ?
1: ನನಗ ಅಂತವ್ರ ನಾವು ನೋಡಾಕ ಹೋಗುದಿಲ್ರಲ್ಲ, ಯಾರ ಮನೆಗೆ ಹೋಗೋದಿಲ್ರಲ್ಲ. ನಮ್ಮ ಮನೆಯೇನೋ ನಾವೇನೋ ಸೀರಿಯಲ್ ನೋಡ್ಬೇಕಾದ್ರೆ ಒಂದ್ ಅಣ್ಣಯ್ಯ ನೋಡ್ತೇನ್ರಿ, ಕರ್ನಾವನ್ ನೋಡ್ತೇನ್ರಿ, ಮತ್ತೇನು ನೋಡುದಿಲ್ರಿ. ಅದ ಇಲ್ಲಾರ ಕೊಪ್ಪಳ ಸ್ವಾಮಿನ ಹತ್ಕೊಂಡಿರ್ತಾನ್ರಿ, ಮತ್ತೆ ಅವ್ ನೋಡುದಿಲ್ರಿ. ಅವ್ ನೋಡ್ರಿ, ಅವು ನೋಡ್ಬೇಕಾದ್ರೆ ತಲಿ ಕೆಡ್ತೈತ್ರಿ, ನಾನ್ ನೋಡಾಕ ಹೋಗುದಿಲ್ರಿ. ಇವ ಧಾರಾವಾಹಿ ನೋಡ್ರು ನಮ್ ತಲಿ ಕೆಡ್ತೈತ್ರಿ, ಹೌದಲ್ರಿ? ಅವ್ ಹಂಗ ಇರುವಾರ ಚಂದನ್ಕ ಬೆಳ್ತಾನ್ಕ ಧಾರಾವಾಹಿಗಳ್ರಿ, ಅದನ್ನ ನೋಡಾಕ ಹೋಗುದಿಲ್ರಿ.
0: ಅಂದ್ರೆ ನೋಡುದ ಯಾಕ, ತಲೆ ಕೆಡಿಸ್ಕೊಳ್ಳೋದ್ ಯಾಕ?
1: ಅದ್ ನೋಡೋ ಅಭ್ಯಾಸ ಬಿತ್ತ ನೋಡಬೇಕನ್ನಿಸ್ತದಲ್ಲ, ಹೌದಲ್ರಿ? ಅದಕ್ಕಾಗಿ ನಾನ್ ನೋಡೋದಿಲ್ರಿ.
0: ಅಂದ್ರೆ ಈಗ ನಿಮ್ಮ ಮಕ್ಕಳು ಕೂಡ ಉದ್ಯೋಗ ಮಾಡ್ತಾರ, ಎಲ್ಲಾರು ಶಿಕ್ಷಕ ವೃತ್ತಿ ಒಳಗಿದ್ದಾರೆ, ಕೆಲಸ ಮಾಡ್ತಿರ್ತಾರ. ಅಂದ್ರೆ ಈ ಉದ್ಯೋಗಸ್ಥ ಮಹಿಳೆಗೆ ಸಾಕಷ್ಟು ಕಷ್ಟ ತೊಂದ್ರಿ ಬರ್ತಾವ, ಮನ್ಯಾಗೂ ಮಾಡ್ಕೋಬೇಕು, ಹೊರಗೂ ಮಾಡ್ಬೇಕು. ಹಂಗ ನೀವೀಗ ಮನ್ಯಾಗಿದ್ದ ಇಡೀ ದಿವ್ಸ ಕೆಲಸ ಮಾಡ್ತಿರ್ತಿರಲ್ಲ, ಯಾ ಕೆಲಸ ಚಲೋ ಅನಿಸ್ತದ ನಿಮ್ಗ?
1: ನನಗೆ ಏನ್ ಎಲ್ಲ ಅಷ್ಟರಿ, ಯಾ ಕೆಲ್ಸ ಏನೇನ್ ಹಂಗೇನ್ ಇಲ್ರಿ, ಎಲ್ಲ ನನಗ್ ಕೆಲ್ಸ ಅಟ್ಟರಿ, ಮಾಡಬೇಕನ್ನೋದ್ರಿ. ಇದು ಮನಿ ಹೊಲಸ ಆತಂದ ಇಂದ ಅದನ್ನ ಸ್ವಚ್ಛ ಮಾಡೋದ್ಬೇಕ್ರಿ, ಹಿಂಗೆ ಅರಿ ಬಿದ್ದು ಅಂದ ಮಡಿಚಿಡಬೇಕ್ರಿ. ಅದ ಹಂಗ ನನ್ ಒಟ್ಟೆ ಎಲ್ಲಾ ತಗೊಂಬೇದ್ರಿ, ನಂದ ಕುಂತ ಮೇಗಳಾಗಂಗಿಲ್ರಿ,
0: ಯಾವಾಗೂ ಕ್ರಿಯಾಶೀಲ ಆಗಿರೋದು ಕೆಲಸ ಮಾಡ್ಕೊಂಡು. ಈಗ ಹಂಗ ನಿಮ್ಮ ಮಕ್ಕಳು ಎಲ್ಲಾರು ಅಷ್ಟೇ ಚುಟು ಚುಟು ಇದ್ದಾರ?
1: ಅದಾರಿ.
0: ನಿಮ್ಗತ್ತೆ?
1: ನಾಲ್ಕು ಮಂದಿ ಅದಾರಿ.
0: ಅಂದ್ರೆ ಒಟ್ಟು ಆಲ್ಸಿ ಆಗಿರ್ಬಾರ್ದು ಅಂತೀರಿ ನೀವು?
1: ಹೌದಿಲ್ರಿ.
0: ಈಗ ಒಂದು ಜೀವನ ಪ್ರೀತಿಯನ್ನ ಬೆಳೆಸ್ಕೋಬೇಕು, ಜೀವನದಾಗ ಖುಷಿಯಾಗಿರ್ಬೇಕು, ಇದ್ದದ್ರಾಗ ಸಮಾಧಾನ ಪಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂತೀರಿ?
1: ಏನ್ ಮಕ್ಕಳದ ಮೊಮ್ಮಕ್ಕಳದ ನೋಡ್ಕೊಂಡು ಖುಷಿ ಪಡೆಯೋದ್ರಿ, ಹೌದಾರ? ಏನ್ ಮಾಡ್ಲಿ, ಏನ್ ತಿನ್ಸಲಿ, ಏನ್ ಉನ್ನಿಸಲಿ, ಅವ್ರಿಗೆ ಏನ್ ಡೆಬ್ಬಿ ಕಟ್ಲಿ ಅನ್ನೋದು ಇದ ಒಂದ ಖುಷಿ ಇರಲ್ಲ ನನಗ.
0: ನಿಮಗಾತ ಬ್ಯಾರದವ್ರಿಗೆ ಅಂತೀನಿ ನಾನು. ಈಗ ವಯಸ್ಸಾದ ಕೂಡಲೇ ನಳ್ಳು ಮಂದಿನ ಬಾಳ,
1: ನಳ್ಳು ಮಂದಿರಿ.
0: ಈಗ ನಿಮ್ ಕಡೆ ನಳ್ಳು ಶಬ್ದನ ಇಲ್ಲ?
1: ಇಲ್ರಿ.
0: ಹೌದಿಲ್ಲ, ಯಾವಾಗೂ ಉಮೇದಿನ ಅದ ನಿಮ್ ಕಡೆ. ಹಂಗ ನಳ್ಳಬಾರದು, ಆರಾಮಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೀರಿ?
1: ನಾ ಏನ್ ಹೇಳಿಲ್ರಿ, ನಾನು ಅವ್ರಿಗೆ ವಾಕಿಂಗ್ ಮಾಡ್ಬೇಕ್ರಿ, ತಿರುಗಾಡ್ಬೇಕು, ಯಾತ್ರಾಗ್ರೆ ಮಾಡೋದ್ರೊಳಗ್ ತಲಿ ಹಾಕೋಬೇಕ್ರಿ, ಹೌದಲ್ರಿ? ಅಂದ್ರೆ ಅವ್ರು ಚಲೋ ಇರ್ತಾರ್ರಿ. ಮತ್ತಿಲ್ಲಾದ್ರೆ ನಾ ಕೂತ್ನೆ, ಅಲ್ಲಿ ಹಾದ್ನೆ, ಇಲ್ಲಿ ಹಾದ್ನೆ ಅಂದ್ರೆ ಅವ್ರ ನೆಲ್ಲಾಡ್ಕೊತ ಕುಂಡಿರ್ತಾರ್ರಿ.
0: ಒಟ್ಟು ಕೆಲಸ ಮಾಡ್ಕೊಂತ
1: ಇರ್ಬೇಕು
0: ಅಂತೀರಿ? ಖಾಲಿ ಕುಂತ್ರ ತಲಿ ಕೆಡ್ತದೆ ಅಂತ. ಮತ್ತೆ ಮುಂದೆ ಏನ್ ಮಾಡ್ಬೇಕಂತೀರಿ?
1: ಏನ್ ಶಕ್ತಿ ಇರತಕ್ಕ ಯಾದ್ರೆ ಯಾದ್ರೆ ಮಾಡ್ಕೊತ ಹೋಗ್ಕೊಂಡ್ರೆ ಶಕ್ತಿ ನಿಂತ ಮ್ಯಾಲ ಏನಾಕತ್ ಹಾಕೈತ್ರಿ, ಹೌದಲ್ರಿ?
0: ಅಲ್ಲ, ಅದಂತೂ ಸರಿ. ಈಗಂದ್ರ ನಿಮ್ಮ ಕಲೆ ಈ ಕೌದಿ, ಕಸೂತಿ, ಕುಂಚಿಗಿ, ಬ್ಯಾಗ್ ಇವೆಲ್ಲ ಮಾಡಿರಲ್ಲ, ಇವನೇನಾರ ಎಲ್ಲರ ಪ್ರದರ್ಶನ ಅದು ಮಾಡಿರೇನು?
1: ಪ್ರದರ್ಶನ ಅದು ಏನ್ ಇಟ್ಟಿಲ್ರಿ,
0: ಎಲ್ಲಿ ಇಟ್ಟಿಲ್ಲ. ಆಮೇಲೆ ಬ್ಯಾರೇದವ್ರಿಗೆ ಕಲಿಸ್ಕೊಡ್ಬೇಕು ಅನ್ನೋದೇನಾದ್ರು?
1: ಬ್ಯಾರೇದವ್ರ ಬಂದ್ರೆ ಕಲಿಸ್ಕೊಡ್ತೇನ್ರಿ, ಆದ್ರೆ ನಾನು ಎಲ್ಲಿ ಹೋಗಿಲ್ರಿ, ಯಾರೇ ಇಂತಾದ ಕಲಿಸ್ಕೊಡಂದ್ರೆ ಕಲಿಸ್ಕೊಡ್ತೇನ್ರಿ.
0: ಕಲಿಸ್ಕೊಡ್ತೀರಿ? ಯಾಕಂದ್ರೆ ಇವಾಗ ಕೌದಿ ಅಂದ್ಕೂಡ ಅದ ಕೌದಿ ಹೊದ್ಕೊಂಡು ಮಕ್ಕೊಂಡವ್ರಿಗೆ ಅದ್ರ ಸುಖ ಗೊತ್ತಿರ್ತದೆ. ಹೌದಿಲ್ಲ, ಬರೇ ನೋಡೋಕ್ಕಿಂತ ಅದನ್ನ ಕೈ ಮೇಲೆ ಮುಟ್ಟಿ ನೋಡಿದಾಗ ಅದರ ಒಂದು
1: ಅನುಭವ್ರೆ. ಮತ್ತೆ ಈ ರಗ್ ಅದು ಹೊತ್ಕೋತಾರ ಕಡೆ ಇದ್ರ ತಂಡ್ ಹಿಡಿದಿಲ್ರಿ, ಅದ ಕೌದಿ ತಂಡ್ ಹಿಡಿತೈತ್ರಿ.
0: ಹಂಗಾಗಿ ಆ ಕೌದಿಯನ್ನ ಇನ್ನು ಹೆಚ್ಚೆಚ್ಚು ಹೊಲಿಬೇಕಂತ.
1: ನಾನು ಕೆಲಸ ಆದನ್ನ ಮತ್ತೊಂದು ಹೆಚ್ಚೆ ಬಿಡ್ತೇನ್ರಿ. ನಾ
0: ಒಟ್ಟ ಇಡೀ ದಿವ್ಸ ಬ್ಯುಸಿ ಇರ್ತೀನಿ. ನಂಗಂತೂ ಎಷ್ಟು ಖುಷಿ ಆತು ಅಂತಂದ್ರೆ ನಿಮ್ಮ ಕಲೆಯನ್ನ ನೋಡಿ ಬಹಳ ಸಂತೋಷ ಆತು, ನಿಮ್ಮ ಜೊತೆ ಮಾತಾಡಿ ಮತ್ತು ಸಂತೋಷ ಆತು.
1: ನೋಡ್ರಿ,
0: ಚಂದ ಮಾತಾಡಿರಿ ನೀವು. ಇನ್ನೊಂದು ಹಾಡು ಆಡ್ರಿ, ಕೂಸಿಗೆ ಆಟ ಆಡಿಸುವಾಗ ಹಾಡೋದು.
1: ಎಣ್ಣ ಆಟನ ಆಡ್ತಿಲ್ರಿ, ಎರ್ದ ಹಾಕಿ ನೆಂದ ಬೆತ್ತ ಹಾಕಿ ನೆಂದ ಸುತ್ತಿ ದವಾಖಾನಾಗ ಹಂಗ ಸುತ್ತಿದ್ರು ನೋಡ್ರಿ, ಹಂಗ ಸುತ್ತಿ ತೊಟ್ಲಾಗ ಹಾಕಿ ನೆಂದ ಅವು ಹೇಳುತ್ತಿದ್ದಿಲ್ರಿ, ಹೇಳದಿದ್ರ ನಾವು ಎಬ್ಸುದ್ರಿ ಕುಡ್ಸಾಕ್ರಿ.
0: ನೋಡ್ರಿ ಅಷ್ಟು ಚಂದ ಗಡದ್ದಾಗ
1: ಅರ್ಬಿ ಸುತ್ತಿ ಚಲೋ ಹಂಗ ತಲಿ ಕಟ್ಟಿ ಮನಸ್ಸಿದ್ದ ಮುಗಿತಾರೆ.
0: ಈಗ ಅಣ್ಣ ತಂಗಿದ್ರಿ ಅಲ್ಲ,
1: ಅಣ್ಣ ಹಾಡಲ್ಲ
0: ಹೇಳ್ರಿ ಆ ಸಂದರ್ಭ ಹೇಳಿ ಹೇಳ್ರಿ.
1: ಅಣ್ಣ ಮಗನ ಮದುವೆಗ್ರಿ, ತಂಗಿನ ಕರ್ಕೊಂಡ್ ಬರ್ತಾನ್ರಿ. ಅದಕ್ ತಂಗಿ ಬಂದ್ರೆ ನಾದ್ನಿ ಬಂದ್ರಪ್ಪಲ್ಲೇ ಅಣ್ಣನ ಹ್ಯಾಂತಿ ಗಿಡ ತ್ರಾಸ ಆಗುದಿರಲ್ಲ. ಅದ ಹಾಡ ಶ್ಯಾಮಕಿ ಕುಟ್ಟಂದ್ರ ಸೆರಗಾಸಿ ಮನೆಗಾಳ ಎ ಬಿ ಸಣ್ಣ ನಿನ ಮಡದಿನ ಸುವೈ

ಕುರುಂದೊಡಕ ಹೋಗಿ ಕುಬ್ಬಸ ತಂದಿದ್ದ ತೊಟ್ಟೋಗ ತಂಗಿ ಸಬೇದಾಗ ಸುವೈ ಆ ಕುಬ್ಬಸ ಓದು ಮಡದಿಗೆ ಉಡುಸಣ್ಣ ಹಾಡಾಳ ನಿನ್ನ ಹರಚಾಳ ಸುವೈ ಪಂಡರ್ಪುರಕ ಹೋಗಿ ಕುಕುಮ ತಂದಿದ್ದ ಹತ್ತೋಗ ತಂಗಿ ಜನರಾಗ ಸುವೈ ಆ ಕುಕುಮ ಓದು

0: ಗಿಡ ಹುಟ್ಟಿದಂಗ ಇರುವುದಿಲ್ಲ, ದಿನಕೊಂದ ಪರಿಹಚ್ಚಿಗೆ ಉದಯಸುವೈ, ದಿನಕೊಂದ ಪರಿಹಚ್ಚಿಗೆ ಮಲ್ಲಿಗೆ ಹೂವ ಮತ್ತೊಬ್ಬ ಜಾನ ಮುಡಿಯುದಸುವೈ.
1: ನೋಡ್ರಿ ಎಷ್ಟು ಚಂದ ಹಾಡಾಡಿದ್ರಿ ಅಂತೀನಿ. ಒಂದ್ ದೊಡ್ಡ ಕತಿನ ಎರಡೆರಡು ಲೈನ್ ಹಾಡ್ನಾಗ ನಮ್ಮ ಮಂದಿಗೆಲ್ಲ ಕೇಳಿಸ್ಬಿಟ್ರಿ ನೀವು, ಚಂದ ಹಾಡಿದ್ರಿ. ಎಷ್ಟು ಖುಷಿ ಆಯ್ತು ನೋಡ್ರಿ, ನಿಮ್ಗೆ ನಗ್ಲಿಗೆ ಹತ್ತೀರಿ ಮತ್ತೆ
0: ಅಕ್ಕತಂಗಿ ಹಾಡಿಲ್ಲ, ನಾವೇ ದಾಟುದು.
1: ನಾವೇ ದಾಟುದು, ಅದೇ ಹೇಳ್ರಿ.
0: ಅಕ್ಕ ತಂಗಿಯರ ಆರು ಮಂದಿ, ನನ್ನ ಗುಡಿಸಂದಿ ಏಳು ಮಂದಿ. ಅಕ್ಕ ತಂಗಿಯರ ಆರು ಮಂದಿ, ನನ್ನ ಗುಡಿಸಂದಿ ಏಳು ಮಂದಿ. ನನಕ್ಕಿಂತ

ತಾಯಿ ಬಾಳಿಯ ಹೊಣ್ಣದಾಗ ಬಾಲವಂದ ಪಲಗಳು, ಬಾಳಿಯ ಹೊಣ್ಣದಾಗ ಬಾಲವಂದ ಪಲಗಳು. ಬಾಲವಂತರ ಮಗಳ ಈ ದಿನ ಬೀಗ್ಯಾರಣ್ಣ ನಾನು ಮೇಹಾಳಿ ದಾಟಸೈ, ಅಂಬಿಗ್ಯಾರಣ್ಣ ಇನ್ನು ಮೇಹಾಳಿ ದಾಟಸೈ. ಉತ್ತತಿ ಬಣ್ಣದಾಗ ಮಾತಂದ ಫಲಗಳು, ಉತ್ತತಿ ಬಣ್ಣದಾಗ ಮಾತಂದ ಫಲಗಳು.

0: ನೋಡ್ರಿ ಚಂದ ಹಾಡಿದ್ರಿ, ಬಹಳ ಸಂತೋಷ ಕಲಾವತಿ ಕಡಪಟ್ಟಿ ಅವರ. ನಿಮ್ ಜೊತೆಗೆ ಮಾತಾಡಿದ್ದು, ನಿಮ್ಮ ಕಲೆ ನೋಡಿದ್ದು ಬಹಳ ಸಂತೋಷ ಆತು. ದೇವ್ರು ನಿಮ್ಗೆ ಇನ್ನೂ ಆಯುರ ಆರೋಗ್ಯ ಕೊಡ್ಲಿ, ಆಮೇಲೆ ಇನ್ನಷ್ಟು ನಿಮ್ ಕೈಯಿಂದ ಕೌದಿ ಕುಂಚಿಗೆ ಎಲ್ಲ ತಯಾರಾಗ್ಲಿ. ಊಟಕ್ಕೆ ಬಂದ ಬರ್ತೀವಿ. ಮತ್ತೆ ಈಗ ಗೋಧಿ ಹುಗ್ಗಿ ಮತ್ತ ಹೋಳಿಗೆ ಅಂದಿರಿ, ಅದ್ರ ಕೂಡ ಚಪಾತಿ ಎರಡ್ ತರದ ಪಲ್ಯನು
1: ಮಾಡ್ತೀನಿ.
0: ಮತ್ತಂದ್ಮೇಲೆ ಎಲ್ಲಾರು ಕೂಡ ಊಟ ಮಾಡೋಣ. ಬಹಳ ಸಂತೋಷ ಆಯ್ತು. ನಮಸ್ಕಾರ.
1: ನಮಸ್ಕಾರ.
2: ಕೌದಿ ಕಲಾವಿದೆ ಕಲಾವತಿ ಕಡಪಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದೀಗ.
2: ಅಧಿಕ ರಕ್ತದೊತ್ತಡ, ಮಧುಮೇಹದ ಕಿಡ್ನಿ ತೊಂದರೆ, ಪದೇ ಪದೇ ಆಗುವ ಕಿಡ್ನಿ ಹರಳುಗಳು, ಕಿಡ್ನಿ ವೈಫಲ್ಯದ ಚಿಕಿತ್ಸೆ, ಡಯಾಲಿಸಿಸ್, ಕಿಡ್ನಿ ಕಸಿ ಇಂತಹ ಯಾವುದೇ ಕಿಡ್ನಿ ಸಮಸ್ಯೆಗಳಿಗೆ ಭೇಟಿ ಕೊಡಿ ಕಮತಿ ಕಿಡ್ನಿ ಕೇರ್, ಕುಂದಗೋಳ ಕಾಂಪ್ಲೆಕ್ಸ್, ಹಳೆಯ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0836352100, ಮೊಬೈಲ್ 7899263910.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 968686030. Fortis Hospital, Cunningham Road. With you for life.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ ಆಕಾಶವಾಣಿ ಧಾರವಾಡ. ವೇಳೆ 8:45 ಇದೀಗ ದಿಲ್ಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ವಿಷಯ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಮತ್ತು ಸುಧಾರಿತ ಜೀವನೋಪಾಯದ ಅವಕಾಶಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾಶಾಖೆ. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸ್ವಸಹಾಯ ಸಂಘಗಳು ಮತ್ತು ತಂತ್ರಜ್ಞಾನ ಚಾಲಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ವಿವಿಧ ಯೋಜನೆಗಳು ದೇಶಾದ್ಯಂತ ಸ್ಥಿತಿಸ್ಥಾಪಕ ತಳಮಟ್ಟದ ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಕುಟುಂಬಗಳಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡುತ್ತದೆ. ಡಿಎವೈ ಎನ್ಆರ್ಎಲ್ಎಂ ಅಡಿಯಲ್ಲಿ 2011-14 ಹಣಕಾಸು ವರ್ಷ ಮತ್ತು ಮೇ 2026 ನಡುವೆ ಮಹಿಳಾ ನೇತೃತ್ವದ ಜೀವನೋಪಾಯದಲ್ಲಿ ಗಮನಾರ್ಹ ವಿಸ್ತರಣೆಯು ದಾಖಲಾಗಿದೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು 2,37,00,000 10 ಕೋಟಿಗೆ ಏರಿಕೆಯಾಗಿದೆ. ಸ್ವಸಹಾಯ ಸಂಘಗಳ ಸಂಖ್ಯೆಯು 21.31 ಲಕ್ಷದಿಂದ 91.75 ಲಕ್ಷಕ್ಕೆ ಏರಿದೆ. ಸಾಲ ವಿತರಣೆಯು 22,944 ಕೋಟಿ ರೂಪಾಯಿಯಿಂದ 1.2 ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದೆ ಮತ್ತು ಬಂಡವಾಳ ಬೆಂಬಲವು 1,501 ಕೋಟಿ ರೂಪಾಯಿಯಿಂದ 42,098 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಗ್ರಾಮೀಣ ಜೀವನೋಪಾಯದ ವೈವಿಧ್ಯೀಕರಣಕ್ಕೆ ಈ ಮಿಷನ್ನ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಗೂ ಅಧಿಕ ಕುಟುಂಬ ಆದಾಯ ಗಳಿಸಲು ಸಬಲೀಕರಣಗೊಳಿಸುತ್ತದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ

2023 24ರಲ್ಲಿ 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉತ್ತೇಜಕವೆಂದರೆ ಗ್ರಾಮೀಣ ಸಮುದಾಯಗಳೊಂದಿಗೆ ನಿರಂತರ ಸಂಪರ್ಕವನ್ನು ಸುಗಮಗೊಳಿಸುವ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿ. ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾ ಸೇನಾನಿಗಳು ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಮುಂಚೂಣಿ ಕಾರ್ಯಕರ್ತರ ಮೀಸಲಾದ ಜಾಲವು ಯೋಜನೆಯ ಫಲಿತಾಂಶಗಳನ್ನು ಕೊನೆಯ ಹಂತದವರೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ, ಉದ್ಯಮಶೀಲತೆ, ಬ್ಯಾಂಕಿಂಗ್ ಮತ್ತು ವಿಮೆಯಂತಹ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 9 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಗಳು ಪ್ರಸ್ತುತ ಸಕ್ರಿಯರಾಗಿದ್ದಾರೆ. 50,548ಕ್ಕೂ ಹೆಚ್ಚು ಬ್ಯಾಂಕ್ ಸಖಿಯರು ಮಹಿಳೆಯರಿಗೆ ಬ್ಯಾಂಕಿಂಗ್ ಸೇವೆಗಳು, ವಹಿವಾಟುಗಳು ಮತ್ತು ಸಾಲ ಪಡೆಯಲು ಬೆಂಬಲ ನೀಡುತ್ತಾರೆ. 1.91 ಲಕ್ಷ ಕೃಷಿ ಸಖಿಯರು, 2,012 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27ರಲ್ಲಿ ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್ ಶಿಮಾರ್ಟ್ ಸ್ವಸಹಾಯ ಸಂಘಗಳ ಪರಿಸರ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇವುಗಳನ್ನು ಸ್ವಸಹಾಯ ಸಂಘಗಳ ಒಕ್ಕೂಟಗಳಿಂದ ನಿರ್ವಹಿಸಲ್ಪಡುವ ಸಮುದಾಯ ಮಾಲೀಕತ್ವದ ಮಳಿಗೆಗಳಾಗಿ ಯೋಜಿಸಲಾಗಿದೆ. ಇದು ಮಹಿಳೆಯರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು, ತಮ್ಮ ಉತ್ಪನ್ನಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ದೀನ್ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನವು 2013-2024ರವರೆಗೆ ಸಕ್ರಿಯವಾಗಿತ್ತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಬೆಂಬಲದ ಮೂಲಕ ನಗರ ಜನಸಂಖ್ಯೆಗೆ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಸಾಂಸ್ಥಿಕಗೊಳಿಸಿದೆ. ಏಪ್ರಿಲ್ 2014 ಮತ್ತು ಜುಲೈ 2024ರ ನಡುವೆ ಈ ಮಿಷನ್ 9.55 ಲಕ್ಷ ಸ್ವಸಹಾಯ ಸಂಘಗಳ ರಚನೆಯನ್ನು ಸುಗಮಗೊಳಿಸಿತು ಮತ್ತು 6.58 ಲಕ್ಷ ಗುಂಪುಗಳಿಗೆ ಆವರ್ತಕ ನಿಧಿಯನ್ನು ಒದಗಿಸಿತು. ಈ ಉಪಕ್ರಮವು 15.39 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿತು ಮತ್ತು 8.62 ಲಕ್ಷ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿತು. ಈ ಮಧ್ಯಸ್ಥಿಕೆಯು ಅಂಚಿನಲ್ಲಿರುವ ನಗರ ಕುಟುಂಬಗಳಿಗೆ ಜೀವನೋಪಾಯದ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳನ್ನು ಬಲಪಡಿಸಿತು. ಈ ಮಿಷನ್ 30 ಸೆಪ್ಟೆಂಬರ್ 2024ರಂದು ಮುಕ್ತಾಯವಾಯಿತು. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಸುಸ್ಥಿರ ಜೀವನೋಪಾಯ, ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ತಳಮಟ್ಟದ ಉದ್ಯಮಶೀಲತೆಯನ್ನು ವಿಸ್ತರಿಸಿದವು. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥಿಕೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಅಂತರ್ಗತ ಅಭಿವೃದ್ಧಿಯತ್ತ ಒಂದು ಪರಿವರ್ತಕ ಹೆಜ್ಜೆಯಾಗಿ 2014ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಭಾರತದ ಗ್ರಾಮೀಣ ಯುವಕರನ್ನು ಆತ್ಮನಿರ್ಭರರನ್ನಾಗಿ ಮಾಡುವತ್ತ ಗಮನಹರಿಸಿತು. ಈ ಯೋಜನೆಯಡಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 43,038ರಿಂದ 17.71 ಲಕ್ಷಕ್ಕೆ ಏರಿಕೆಯಾಗಿದೆ. ಉದ್ಯೋಗ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 21,446ರಿಂದ 11.51 ಲಕ್ಷಕ್ಕೆ ಏರಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. 2025ರಲ್ಲಿ ಇದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಯಿತು. ಈ ಯೋಜನೆಯು ಅಲ್ಪಾವಧಿಯ ತರಬೇತಿಯ ಮೂಲಕ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಒದಗಿಸುತ್ತದೆ. ಇದು ಪೂರ್ವ ಕಲಿಕೆಯ ಮನ್ನಣೆಗೂ ಗಮನಹರಿಸುತ್ತದೆ. ಪಿಎಂಕೆವೈ ಅಡಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ 1.64 ಕೋಟಿಗೂ ಹೆಚ್ಚು ಯುವಕರು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಏಪ್ರಿಲ್ 2024ರಿಂದ ಮಾರ್ಚ್ 2026ರ ನಡುವೆ 10.91 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 69 ಕಸ್ಟಮೈಸ್ಡ್ ಕೋರ್ಸ್ಗಳು ಮತ್ತು 154 ಭವಿಷ್ಯದ ಕೌಶಲ್ಯದ ಉದ್ಯೋಗ ಪಾತ್ರಗಳನ್ನು ಪರಿಚಯಿಸಲಾಗಿದೆ. ಪಿಎಂಕೆವೈ 4.0 ಅಡಿಯಲ್ಲಿ 38 ವಲಯಗಳಲ್ಲಿ 27.43 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಇದು ಎಐ ಮತ್ತು ಇಂಡಸ್ಟ್ರಿ 4.0 ನಂತಹ ಉದಯೋನ್ಮುಖ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 16,900ಕ್ಕೂ ಹೆಚ್ಚು ಸಂಸ್ಥೆಗಳು ಪಿಎಂಕೆವೈ 4.0 ಅನ್ನು ಜಾರಿಗೆ ತರುತ್ತಿವೆ. ಇದರಲ್ಲಿ

ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಐಟಿಐಗಳಾದ್ಯಂತ ಇರುವ 6,800ಕ್ಕೂ ಹೆಚ್ಚು ಸ್ಕಿಲ್ ಹಬ್ಗಳು ಸೇರಿವೆ. ಈ ಮಧ್ಯಸ್ಥಿಕೆಗಳು ಉದ್ಯಮ ಆಧಾರಿತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಉದ್ಯೋಗಿ ಸಾಮರ್ಥ್ಯಗಳನ್ನು ಬಲಪಡಿಸಿವೆ. ಉದ್ಯೋಗ ಖಾತರಿ ಮತ್ತು ಕಾರ್ಮಿಕ ಉಪಕ್ರಮಗಳು ಆದಾಯದ ಭದ್ರತೆ, ಗ್ರಾಮೀಣ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಬಲಪಡಿಸಿವೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದನ್ನು ಹಿಂದೆ ಎಂಜಿಎನ್ಆರ್ಇಜಿಎ ಎಂದು ಕರೆಯಲಾಗುತ್ತಿತ್ತು. ಇದು ಶಾಸನಬದ್ದ ವೇತನ ಉದ್ಯೋಗ ಖಾತರಿಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಇದು ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವ್ಯಕ್ತಿ ದಿನಗಳ ಸೃಷ್ಟಿಯು 2006ರಿಂದ 2014ರ ಆರ್ಥಿಕ ವರ್ಷದಲ್ಲಿದ್ದ 1,660 ಕೋಟಿಯಿಂದ 2014ರಿಂದ 2025ರ ಆರ್ಥಿಕ ವರ್ಷದಲ್ಲಿ 3,036.7 ಕೋಟಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಬಿಡುಗಡೆಯಾದ ಕೇಂದ್ರ ನಿಧಿಯು 2,13,220 ಕೋಟಿ ರೂಪಾಯಿಯಿಂದ 781,635.65 ಕೋಟಿ ರೂಪಾಯಿಗೆ ಏರಿದೆ. ಪೂರ್ಣಗೊಂಡ ಕಾಮಗಾರಿಗಳು 153 ಲಕ್ಷದಿಂದ 809.5 ಲಕ್ಷಕ್ಕೆ ಹೆಚ್ಚಾಗಿವೆ. ಮಹಿಳೆಯರ ಭಾಗವಹಿಸುವಿಕೆಯು 2013ರಿಂದ 2014ರ ಆರ್ಥಿಕ ವರ್ಷದಲ್ಲಿದ್ದ 48%ರಿಂದ 2024ರಿಂದ 2025ರ ಆರ್ಥಿಕ ವರ್ಷದಲ್ಲಿ 58.19%ಕ್ಕೆ ಏರಿಕೆಯಾಗಿದೆ. 2026-27ರ ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ 41.07 ಕೋಟಿ ವ್ಯಕ್ತಿ ದಿನಗಳನ್ನು ಅನುಮೋದಿಸಲಾಗಿದ್ದು, ಅದರಲ್ಲಿ 9.76 ಕೋಟಿ ವ್ಯಕ್ತಿ ದಿನಗಳನ್ನು ಸೃಷ್ಟಿಸಲಾಗಿದೆ. 78.99 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸಲಾಗಿದ್ದು, ಇದು 98.83 ಲಕ್ಷ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇಶ್ರಮ್ ಪೋರ್ಟಲ್ ಅನ್ನು 2021ರಲ್ಲಿ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟೀಯ ಡೇಟಾಬೇಸ್ ಅನ್ನು ರಚಿಸಲು ಪ್ರಾರಂಭಿಸಲಾಯಿತು. ಇದು ಸ್ವಯಂ ಘೋಷಣೆಯ ಆಧಾರದ ಮೇಲೆ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಮತ್ತು ಯೂನಿವರ್ಸಲ್ ಅಕೌಂಟ್ ನಂಬರ್ಗಳನ್ನು ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ನೋಂದಣಿಗಳ ಸಂಖ್ಯೆಯು 14.40 ಕೋಟಿಯಿಂದ 31.64 ಕೋಟಿಗೆ ಹೆಚ್ಚಾಗಿದೆ. ಸೂಕ್ಷ್ಮ ಉದ್ಯಮಶೀಲತೆಯ ಉಪಕ್ರಮಗಳು ಸಣ್ಣ ಉದ್ಯಮಿಗಳು ಮತ್ತು ಅನೌಪಚಾರಿಕ ಕಾರ್ಮಿಕರಿಗೆ ಸಾಲದ ಪ್ರವೇಶ, ಮಾರುಕಟ್ಟೆ ಅವಕಾಶಗಳು ಮತ್ತು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಿವೆ. 2023ರಲ್ಲಿ ಪ್ರಾರಂಭವಾದ ಪಿಎಂ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಸಮಗ್ರ ಬೆಂಬಲ ಚೌಕಟ್ಟನ್ನು ಒದಗಿಸುತ್ತದೆ. ಇದು ವೃತ್ತಿಪರ ಪರಂಪರೆ ಮತ್ತು ಕರಕುಶಲ ಕೌಶಲ್ಯಗಳನ್ನು ಸಂರಕ್ಷಿಸಲು ಆದ್ಯತೆ ನೀಡುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 2025ರ ವೇಳೆಗೆ 30 ಲಕ್ಷ ಫಲಾನುಭವಿಗಳನ್ನು ತಲುಪುವ ಗುರಿಯನ್ನು ಸಾಧಿಸಿತು. ಮೇ 2026ರ ಹೊತ್ತಿಗೆ ಈ ಕಾರ್ಯಕ್ರಮವು 30 ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ನೋಂದಾಯಿಸಿದೆ. ಅವರಲ್ಲಿ 23.97 ಲಕ್ಷ ಜನರು ವಿಶೇಷ ಕೌಶಲ ತರಬೇತಿಯನ್ನು ಪಡೆದಿದ್ದಾರೆ. 16 ಲಕ್ಷ ಮಂದಿಗೆ ಆಧುನಿಕ ಉಪಕರಣ ಕಿಟ್ಗಳನ್ನು ನೀಡಲಾಗಿದೆ. ಈ ಮಧ್ಯಸ್ಥಿಕೆಯು ಸಾಂಪ್ರದಾಯಿಕ ಕುಶಲಕರ್ಮಿ ವಲಯಗಳ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಿದೆ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು 2026ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬೀದಿಬದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯು 26.37 ಲಕ್ಷದಿಂದ 75.27 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿಯವರೆಗೆ ಸಂಚಿತ ಸಾಲ ವಿತರಣೆಯು 17,710.55 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದರಲ್ಲಿ ಮಹಿಳಾ ಫಲಾನುಭವಿಗಳು 46%ರಷ್ಟಿದ್ದಾರೆ. ಇದು ಲಿಂಗ ಅಂತರ್ಗತ ಹಣಕಾಸು ಏಕೀಕರಣದತ್ತ ಗಮನಾರ್ಹ ಪಥವನ್ನು ಉಲ್ಲೇಖಿಸುತ್ತದೆ. 2016ರಲ್ಲಿ ಉದ್ಘಾಟನೆಗೊಂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ನಡುವೆ ಉದ್ಯಮಶೀಲತೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇದು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗಿನ ಮೇಲಾಧಾರರಹಿತ ಸಂಯೋಜಿತ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಅಕ್ಟೋಬರ್ 2025ರ ಹೊತ್ತಿಗೆ ಈ ಉಪಕ್ರಮವು 2.75 ಲಕ್ಷ ಫಲಾನುಭವಿಗಳಿಗೆ 62,807.46 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದಲ್ಲದೆ ಈ ಮಧ್ಯಸ್ಥಿಕೆಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂಚಿನಲ್ಲಿರುವ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸಿವೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಬಲಪಡಿಸಲು ಸರ್ಕಾರವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪಿಂಚಣಿ ವಿಮೆ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳು ಪ್ರಾಥಮಿಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವ ವಿಭಾಗಗಳನ್ನು ಗುರಿಯಾಗಿಸಿಕೊಂಡಿವೆ. ಎನ್ಪಿಎಸ್ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆ 2016ರಿಂದ 2017ರಲ್ಲಿದ್ದ 1.05 ಕೋಟಿಯಿಂದ 2025ರಿಂದ 2026ರಲ್ಲಿ 2.17 ಕೋಟಿಗೆ ಏರಿಕೆಯಾಗಿದೆ. 2015ರಲ್ಲಿ ಪ್ರಾರಂಭಿಸಲಾದ
ಅಟಲ್ ಪಿಂಚಣಿ ಯೋಜನೆಯು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದ ಕಾರ್ಮಿಕ

0: ಕರಿಗೆ ಔಪಚಾರಿಕ ಪಿಂಚಣಿ ಯೋಜನೆಯನ್ನು ಒದಗಿಸುತ್ತದೆ. ಎಪಿವೈ ಅಡಿಯಲ್ಲಿ ಫಲಾನುಭವಿಗಳು 48.80 ಲಕ್ಷದಿಂದ 8.96 ಕೋಟಿಗೆ ಹೆಚ್ಚಾಗಿದ್ದಾರೆ. 2015ರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೈಗೆಟಕುವ ದರದ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮೇ 2026ರವರೆಗೆ 27.33 ಕೋಟಿ ಫಲಾನುಭವಿಗಳನ್ನು ಈ ಯೋಜನೆಯಡಿ ಒಳಪಡಿಸಲಾಗಿದೆ. 2019ರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಸ್ವಯಂ ಪ್ರೇರಿತ ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆಯ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಉಪಕ್ರಮಗಳು ದುರ್ಬಲ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭಾರತದ ಸಾಮಾಜಿಕ ಭದ್ರತಾ ಜಾಲವನ್ನು ಗಮನಾರ್ಹವಾಗಿ ವಿಸ್ತರಿಸಿವೆ. ದಾಖಲಾತಿಯಲ್ಲಿನ ಏರಿಕೆಯು ಹೆಚ್ಚಿನ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಪಿಂಚಣಿ ಹಾಗೂ ವಿಮಾ ಸೌಲಭ್ಯಗಳಿಗೆ ವ್ಯಾಪಕ ಪ್ರವೇಶವನ್ನು ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಒದಗಿಸುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. 1 ದಶಕದಲ್ಲಿ ಈ ಉಪಕ್ರಮವು ತೀವ್ರವಾಗಿ ವಿಸ್ತರಣೆಯನ್ನು ಕಂಡಿದ್ದು ಸಂಚಿತ ಸಾಲ ಖಾತೆಗಳು 2016ರಲ್ಲಿ 3.49 ಕೋಟಿಯಿಂದ 2026ರ ವೇಳೆಗೆ 57 ಕೋಟಿಗೂ ಅಧಿಕವಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಮತ್ತು ಸೇವಾ ವಂಚಿತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಪ್ರವೇಶ, ಆರ್ಥಿಕ ಭದ್ರತೆ ಮತ್ತು ಸಾಲದ ಬೆಂಬಲವನ್ನು ಒದಗಿಸುತ್ತದೆ. ಈ ಯೋಜನೆಯು ಬಡವರಿಗೆ ಮೂಲಭೂತ ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಇದರಿಂದಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಈ ಉಪಕ್ರಮಗಳು ಉದ್ಯಮಶೀಲತೆಯನ್ನು ಬಲಪಡಿಸಿವೆ, ಔಪಚಾರಿಕ ಬ್ಯಾಂಕಿಂಗ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿವೆ ಮತ್ತು ದೇಶಾದ್ಯಂತ ದುರ್ಬಲ ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ. ಭಾರತದಾದ್ಯಂತ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಸಮಗ್ರ ಅಭಿವೃದ್ಧಿ ಉಪಕ್ರಮಗಳನ್ನು ಕೈಗೊಂಡಿದೆ. ಆಧುನಿಕ ಮೂಲಸೌಕರ್ಯ, ವಿಶೇಷ ವಸತಿ ಶಿಕ್ಷಣ ಮತ್ತು ಸುಸ್ಥಿರ ಉದ್ಯಮಶೀಲತೆಯ ಚೌಕಟ್ಟುಗಳಿಗೆ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಈ ಉಪಕ್ರಮಗಳು ಒಳಗೊಳ್ಳುವ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿವೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿ ಆಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರೆ ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮ ಮನೆಯೊಳಗ ನಮ್ಮ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ದಿರ್ರಿ. ಹಂಗಾಗಿ ಮನೆಯೊಳಗ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮ ಊರೊಳಗ ಹಂಗೆ ಒಂದ್ಸಲ ನಾನು 4th standard ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ 5th, 6th, 7th ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತಿದ್ದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನ್ರಿ. 4 days ಒಳಗ ನಮ್ದು ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ 3 ವರ್ಷ ಇದೆ ರೀ ಬಾಗಲಕೋಟ ಒಳಗ, 5th, 6th, 7th 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತೆ ದುಂಡಪಾತನಿ ಅಂತ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ

0: ವಾತಾವರಣ ಇತ್ತು. ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತೋ ಕ್ರೀಡೆ ಅಂತ ಆಸಕ್ತಿ ಇತ್ತು. ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ
1: ಅಂದ್ರ, ನನಗ ಅವ್ರು ಸೇರಿಸಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನನಗ್ ಸ್ಪೋರ್ಟ್ಸ್ ಅಂದ್ರೆ ಏನು ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ ನಮ್ದ ಫ್ರೆಂಡ್ಸ್ ನಾವು ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
0: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
1: ಹೌದ್ರಿ.
0: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವಾ ನಿಮ್ಗೆ?
1: ಅಂದ್ರೆ ನಮ್ದು ಹಾಸ್ಟೆಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರ ಹಾಸ್ಟೆಲ್ ಒಳಗ ಅಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಇಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
0: ಸ್ಪೋರ್ಟ್ಸ್ ಹಾಸ್ಟೆಲ್?
1: ಸ್ಪೋರ್ಟ್ಸ್ ಹಾಸ್ಟೆಲ್. ಹಾ, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್ ಅದು. ಅದು ನಾವ್ ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ವಿ ರೀ, ಅದು ನಮ್ ಇಷ್ಟ. ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ಕಂತಾನೆ ಸೇರಿದ್ರಿ. ಹಾ ರೀ.
0: ಹಂಗೆ ಹೇಗಾದ್ರಿ ಅದಕ್ಕೆ?
1: ಅದು ಟ್ರಯಲ್ ಇರುತ್ತರಿ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತರಿ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ. ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟೆ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗನದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿ ರೀ. ಹೋಗಿ ನಂದ್ ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರನ್ನ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗ ಅರ್ಧ ರೌಂಡ್ ಹೋಗಿನೇ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟ್, ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ. ಹಂಗಾಗಿ ಬರಲ್ಲ ಅಂತ ಹೇಳಿದ್ದೀರಿ. ಅವ್ರು ನನ್ ಬಿಡ್ಲೇ ಇಲ್ಲ ರೀ. ಇಲ್ಲ, ಅವ್ರನ್ನ ಕಳಿಸ್ಲೇಬೇಕು, ಅವ್ಳನ್ನ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗೆ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಹೇಳಿ ಹಾಸ್ಟೆಲ್ ಬಿಟ್ರಿ.
0: ಫಸ್ಟ್ ಸೈಕಲ್ ಹಚ್ಚಿದ್ದೆ ಯಾರು? ಅಪ್ಪನ?
1: ಹಾ, ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವ್ರೇ ನನಗೆ. ಹಿಂದ್ ಕೈ ಹಿಡ್ಕೊಂಡು ಮುಂದನ್ ಸೈಕಲ್ ಮಾಡ್ಬೇಕಾದ್ರ ಸೆಲೆಕ್ಷನ್ ಐತಿ ಅಂತ ಹೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನ್ ಸೈಕಲ್ ಕಲ್ತಿದ್ದೆ.
0: ಅದಕ್ಕಿಂತ ಮುಂಚೆನೆ
1: ಬರ್ತಾ ಇರ್ಲಿಲ್ಲ ರೀ. ಇಲ್ಲ ರೀ, ನನಗ್ ಸೈಕಲೇ ಬರ್ತಿರ್ಲಿಲ್ಲ. ನಾವ್ ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
0: ಸೊ ಈಗ ನೀವ್ ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ಗೆ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯ್ತು.
1: ಹೌದ್ರಿ.
0: ಅವಾಗ ನೀವು ಅಪ್ಪ ಅಮ್ಮನ್ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ. ಹೇಗಿತ್ತು ಆ ಜೀವನ?
1: 4th ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ಟು ನಾವು ಒಂದಿನೂ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ರು ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th 9th 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
0: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ. ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
1: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸಿದ್ರಿ. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6 o'clock ಅಂದ್ರೆ ನಾವು ರೆಡಿಯಾಗಿ ಪ್ರಾಕ್ಟೀಸ್ ಹೋಗ್ಬೇಕಾಕಿತ್ರಿ. 6 to 8, 8:30, 9 o'clock ವರೆಗೂ ನಮ್ದು ಕಾಂಪಿಟೇಷನ್ ಇಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9 o'clock ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5 o'clock ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ತೆ 5 o'clock ಬಂದು 5:30 ತನ ಅಂದ್ರೆ ರೆಡಿಯಾಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7 o'clock ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗು ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ ಮಲಿಗ್ ಬಿಡೋದ್ರಿ.
0: ಎಲ್ಲ ಸ್ಪೆಷಲ್ ಆಗಿ ಕೊಡ್ತೀವಿ, ಪೌಷ್ಟಿಕ ಆಹಾರ ಆಗತ್ತೆ.
1: ಎಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯ್ಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳ್ ಪಲ್ಲೆ, ಚಪಾತಿ, ರಾತ್ರಿ ನಾನ್ ವೆಜ್. ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು,
0: ಪ್ರೋಟೀನ್ ಬೇಕೇ.
1: ಹೌದ್ರಿ. ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
0: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
1: ರಾಜ್ಯ ಮಟ್ಟದಲ್ಲೇ ಪ್ಲೇಸ್ ಮಾಡಿದಿರಿ. ಫಿಫ್ತ್ ಸೇರಿ ನನ್ನ ಸಿಕ್ಸ್ತ್ ಜೂನ್ ಜುಲೈ ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದಿರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ಕ್ರಿ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಡ್ ಬಂದ್ ನಮ್ ಸರ್ ದುಂಡಪ್ಪ ಅತ್ನಿ ಅಂತಿದ್ರಿ ಅವರು.

0: ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಾಳ ಅಂದ್ರೆ ಬಾಳ ಹುಚ್ಚು ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ, ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟೆ ಒಳಗೆ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನ ಅಲ್ಲೇ ಕರ್ಸ್ಕೊಂಡ್ ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಬಂದ್ ನಮಗ್ ಕೊಟ್ರಿ, ನಾನ್ ಹಂಗೆ ಓಡಿಸ್ತೀರಿ, ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗ್ ಗೊತ್ತಿಲ್ಲ, ನಾ ಇದ್ ನ್ಯಾಷನಲ್ ಲೆವೆಲ್, ಫಸ್ಟ್ ಸ್ಟೇಟ್ ಲೆವೆಲ್, ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ, ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ, ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದ್ ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ, ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು,
1: ನಿಮಗ್ ಗೊತ್ತಿಲ್ಲ ಕರ್ನಾಟಕ ಏನದು ಬಾಗಲಕೋಟೆ ಬಿಟ್ಟು ಅಂತ ನೀವು ಬೇರೆ ಕಡೆ ಹೋಗಿರ್ಲಿಲ್ಲ?
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟೆ ರೀ, ಅದ್ ಬಿಟ್ರೆ ನಾನು ಎಲ್ಲೂ ಅಲ್ಲೇ ನಮ್ಮ ಊರ್ ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ ರೀ, ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋದಂದ್ರೆ ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ, ಹಾ ಪಾಪ ಸೆಲೆಕ್ಟ್ ಆಗಿನಿ, ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ
1: ಪಂಜಾಬ್
0: ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ನಾನು ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೆ ರೀ. ಕರ್ಕೊಂಡು ಹೋದ್ರಿ ನಮ್ಮನ್ನ, 1 ಮಂತ್ ಅದು ಗ್ಯಾಪ್ ಇತ್ತು. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ, ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದಾರೆ 2011 ಒಳಗೆ ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರ್ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ, ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಬೇರೆ ಇರತ್ರಿ ಕರ್ನಾಟಕದ. ಈಗ ಅದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ, ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗ್ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗ್ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗ್ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗ
1: ರೋಡ್ ಒಳಗ
0: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಆ ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗ್ ಅಲ್ಲೇ ಓಡಿಸೋದ್ರಿ, ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರು ಬರತ್ತಂತ ಹೇಳಿ ನಮ್ಗೆ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗ ಓಡಿಸ್ತಿದ್ರಿ. 15 ಡೇಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ ಹೋದ್ವಿ ರೀ. ಪಟಿಯಾಲ ಒಳಗ್ ಇವೆಂಟ್ಸ್ ಇತ್ತು, ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ, ನನ್ನ ಸ್ಟಾರ್ಟ್ ಆಯ್ತು ಬಿಟ್ರಿ. 500 ಮೀಟರ್ ಇತ್ರಿ, 500 ಮೀಟರ್ ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರೆ ಅಷ್ಟ ಲ್ಯಾಪ್ ಹಾಕಿ ಇಳಿದ್ರೆ ನನ್ ಬ್ರಾಂಚ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತ,
0: ಜೂನಿಯರ್ U13 ಇದ್ದೀರಿ ಅವ್ರಿ. ನನಗೂ ಖುಷಿ ಆಯ್ತ್ರಿ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕ
0: ಅದ್ರೊಳಗ್ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ, ಇಬ್ಬರದೇ ಟ್ರ್ಯಾಕ್ ಒಳಗ್ ಮೆಡಲ್ ರೀ, ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ ರೀ.
1: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ಬೋದು, ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿ.
0: ನನ್ ಫಿಫ್ತಿಗ್ ಹಾಸ್ಟೆಲ್ ಹೋಗಿಂದ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದ್ ಕಾಂಪಿಟೇಷನ್ ನಡೀತ್ರಿ, 2012 ಪುಣೆ ಒಳಗ್ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ, ಸ್ಟೇಟ್ ಲೆವೆಲ್ ಒಳಗೂ ನಂದ್ ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಕ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗ ಒಬ್ರು ಅಣ್ಣನ್ ಸೈಕಲ್, ಈಗ ಎಷ್ಟ್ ಗಿಡ್ಡದ್ಮೇಲೆ ಇದಕ್ಕೆ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು
1: ನನ್ಗೆ
0: ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗ್ ಜಗ್ಗಕ್ಕೂ ಆಗ್ತಿರ್ಲಿಲ್ರಿ. ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದೆ ರೀ. ಎಷ್ಟು ಎಫರ್ಟ್ ಐತಿ ಎಲ್ಲ ಹಚ್ಚಿದೆ ರೀ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನು ಅದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲದ್ರೊಳಗೆ.
1: ನಿಮ್ಗೆ ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಾಳ ಅಂದ್ರ ಅದನ್ನ ಇನ್ನು ನಾವ್ ನೆನ್ಸ್ಕೊಳಕ್ ನನಗ ಆಗಲ್ಲ ರೀ, ಅಷ್ಟ ಕಷ್ಟ ಇತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕ್ ಬಿಡು, ಹಾಸ್ಟೆಲ್ ಒಳಗ್ ಸೈಕಲ್ ಕೊಡ್ತಾರ, ಏನು ಮಾಡ್ಬೋದು. ಬಟ್ ಹಾಸ್ಟೆಲ್ ಒಳಗು ನಮಗ ಸಪೋರ್ಟ್ ಮಾಡಿದ್ರಿ ಆಗಿನ ಟೈಮ್ ಒಳಗಾದ್ರು.
1: ಏನ್ ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ, ನಮ್ದು 1 ಎಕರೆ ಹೊಲ ಇದ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರ ಅವರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರ ಅವ್ರ ಹಿಂಗ ಹಳ್ಳಿ ಒಳಗ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ ಹೋಗ್ತಿದ್ರಿ. ಅಂದ್ರ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಡ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರ ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರದ್ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರ ಕಬಡ್ಡಿ ಆಡೋದ್ ಬಿಟ್ರಿ, ಅಲ್ಲಿ ತನಕ ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನ್ ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದ್ ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ, ಅದೇ ಟೈಮ್ ನನಗ್ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟವಾಗ ಸೈಕಲ್?
0: ನಾನ್ ಕೊಟ್ ತಗೊಂಡಿದ್ದು 1,10,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡ್ಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ, ನಾನು ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರಿ.
1: ಬಾಗಲಕೋಟೆ ಅಲ್ಲೇ ಇದ್ರ?
0: ಬಾಗಲಕೋಟೆ ಒಳಗ್ ಇದ್ದೀರಿ. 8th, 9th, 10th ಬಿಜಾಪುರ ರೀ,
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್?
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ನನಗ್ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತ್ರಿ 2014 ಒಳಗ್. ಒಂದ್ ಗೋಲ್ಡ್ ಎರಡ್ ಸಿಲ್ವರ್ ಮೆಡಲ್ ರೀ ನ್ಯಾಷನಲ್.

0: ಹೌದ್ರಿ, ಅಂಡರ್ 16 ಇದ್ದೇರಿ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ಅಲ್ಲಿ ಸಾಯಿಯಿಂದ ನಮಗ್ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಎರಡು ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ, ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದೋ ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ ಅಂಡರ್ 14, 16, 18 ಸೀನಿಯರ್, ಇಷ್ಟ ನಾಲ್ಕು ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ ಅಂಡರ್ 16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, 10 ಕಿಲೋಮೀಟರ್, 20 ಕಿಲೋಮೀಟರ್, ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ, ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗೆ 30 ಕಿಲೋಮೀಟರ್ ಬಂದಿದ್ದೀರಿ, 60 ಕಿಲೋಮೀಟರ್ ಬಂದಿರತ್ರಿ, ಆಮೇಲೆ 120 ಕಿಲೋಮೀಟರ್ ಬಂದಿರತ್ರಿ. ಮೂರು ಇವೆಂಟ್ಸ್ ರೀ ಕಂಟಿನ್ಯೂಸ್ಲಿ. ಫಸ್ಟ್ ಡೇ 30 ಕಿಲೋಮೀಟರ್, ಸೆಕೆಂಡ್ ಡೇ 60 ಕಿಲೋಮೀಟರ್ ಅಲ್ಲಿ ರಿಲೇ ಇರತ್ರಿ. ಅದರಲ್ಲಿ ನಾವು 30 ಕಿಲೋಮೀಟರ್ ಓಡಿಸೋದು, ಮೆನ್ಸ್ 30 ಕಿಲೋಮೀಟರ್ ಓಡಿಸೋದು. ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 ಕಿಲೋಮೀಟರ್ ಏನಿತ್ತು ಮಾಸ್ಟ್ ಹಾರ್ಟ್ ರೀ ರೋಡ್ ರೇಸ್ ರೀ. ಅದು
1: ಟೈಮಿಂಗ್ ಇರುತ್ತೆ ಅದಕ್ಕೆ?
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
1: ಟ್ರ್ಯಾಕ್ ಅಂದ್ರೆ
0: ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 ಲ್ಯಾಪ್ಸ್ ಇದ್ರೆ 20 ಲ್ಯಾಪ್ಸ್ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರು ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೇನ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗೆ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಅದವ್ರನ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರು ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವವು, ಹೇಗಿತ್ತು ಆ ಅನುಭವ?
0: ನಾನು MTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು MTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ. ಅಲ್ಲಿ ರೋಡು ಟ್ರ್ಯಾಕು ಎರಡೇ ಮಾಡ್ತಿದ್ವಿ. ಕರ್ನಾಟಕ ಒಳಗಿದ್ದಾಗ ರೋಡು ಟ್ರ್ಯಾಕು MTB ಎಲ್ಲ ಆಡ್ತಿದ್ದೀವ್ರಿ. MTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ, ಅಂದ್ರೆ ಗುಡ್ಡು ಒಳಗೆಲ್ಲ ಓಡಿಸೋದಿರ್ತೈತ್ರಿ.
1: ಅದೇನು MTB ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕು ಮತ್ತೆ ಇದು ಸೈಕಲ್ ಏನಾದ್ರು ವ್ಯತ್ಯಾಸ
0: ಇದೇ ಮ್ಯಾಮ್? ಅದು ಸೈಕಲ್ ಮ್ಯಾಮ್, ಅದು ಸಹಿತ MTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದು ಹ್ಯಾಂಡಲ್ ಸೀದಾ ಇರತೈತ್ರಿ, ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡುಗಳಿಗೆಲ್ಲ ಓಡಿಸ್ಬೇಕ್ರಿ, ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತ ದಪ್ಪ ಗಾಲಿ ಇರತ್ರಿ. ಅದಕ್ಕೂ ಗೇರ್ಸ್ ಇರತ್ರಿ, ಅದು ಕಾರ್ಬನ್ ಫ್ರೇಮ್ ಇರತ್ರಿ, ಅದು ಲೈಟ್ ವೈಟ್ ಇರತ್ರಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡುಗಳಿಗೆ ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದ್ರಿ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕು ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಆ ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು, ಅಲ್ಕಾ ಪಡ್ತಾರೆ ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗೆ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರಾ ರೀ. ಅಲ್ಲಿ ನಾವು ಸೈಕಲ್ ತಗೊಂಡು ಓಡಿಸಬಹುದ್ರಿ, MTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ, ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ MTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸ್ಲಾರ್ದ್ರಿ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದರಲ್ಲಿ ನಿಮ್ಗೆ ನೆನಪುಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡಿಸಿದ್ದು ಬಹಳ ನಂದು. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನೂ ಆಮೇಲೆ ಇನ್ನೂ ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನೂವರೆಗೂ ಯಾರು ಹೋಗಿಲ್ಲ ರೀ.
1: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
0: ಮೆಡಲ್
1: ಚಾಂಪಿಯನ್ಶಿಪ್ ಆಗಿರ್ಬೇಕಲ್ವಾ? ಅದು ಅನುಭವ ಹಂಚಿಕೊಳ್ರಿ, ಎಲ್ಲಿ ನಡೆದಿತ್ತು
0: ಅದು? ಎಲ್ಲೆಲ್ಲೇ ನಡೆದಿತ್ರಿ. ಆಮೇಲೆ ನಂದು 2 ಕಿಲೋಮೀಟರ್ ಇಂಡಿವಿಜುವಲ್ ಪರ್ಶೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ಗ್ಯಾಪ್ ರೀ. ಅವ್ಳು ಫಸ್ಟ್, ನನ್ ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನು ಆಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್ ಕಾಂಪಿಟೇಷನ್.
0: ಕೊರಿಯಾದವ್ರು ಇರ್ತಾರ್ರಿ. ಇವಾಗ ಪ್ರೆಸೆಂಟ್ ಇವಾಗಾದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡು ಹೋಗ್ತಾರ್ರಿ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ. ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನಿಸ್ತು ನಿಮ್ಗೆ?
0: ಡೆಲ್ಲಿಗೆ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರೆ ಏಷ್ಯಾ ಕಪ್ ಎಲ್ಲ ನಡೀತಾವು, ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸಿದಾಗ ಮಧ್ಯಾಹ್ನ ಎಲ್ರದು 4 ಕ್ಲಾಕ್ ಇಂದ ಟ್ರೈನಿಂಗ್ ಇರ್ತಿತ್ರಿ. ನನ್ ತ್ರೀ ಓ ಕ್ಲಾಕ್ ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. ತ್ರೀ ಓ ಕ್ಲಾಕ್ ಗೆ ಟ್ರ್ಯಾಕಿಗೆ ಹೋಗಿ ಒನ್ ಅವರ್ ನಾನು ರೋಲರ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು ಒಂದ್ ಗಂಟೆ ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಫೋರ್ ಓ ಕ್ಲಾಕ್ ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು. ಅದೇ

0: ನ್ಯಾಷನಲ್ ಒಂದ್ ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ, ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ, ಬಟ್ ವೀಲ್ಸ್ ಬೇರೆ ಹಾಕ್ತಾರೆ. ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ, ಬಟ್ ನಮ್ಮ ಸೈಕಲ್ ಚೇಂಜ್ ಆಗಲ್ಲಾರಿ. ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಅದ ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ಮ ಹತ್ರ ಇರತ್ರಿ, ವೀಲ್ಸ್ ಬೇರೆ ಹಾಕ್ತಾರ್ರಿ. ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವನು ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ? ಟೈಮಿಂಗ್ ಅಥವಾ ನೀವೇನಾದ್ರು ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್ ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ. ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರು ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ,
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಡ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇವೆಂಟ್ ನಡೀತೈತ್ರಿ, ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು. ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವ್ ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ, ಇವಾಗ 120 ಕಿಲೋಮೀಟರ್ ನಾವ್ ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ ಫಸ್ಟ್ ರೈಡರ್ ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವ್ 6 ಮೆಂಬರ್ ಇರ್ತೀವ್ರಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಜನ ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6 ಜನ, ಕರ್ನಾಟಕದಿಂದ 6 ಜನ, ತಮಿಳುನಾಡಿಂದ 6 ಜನ, ಹರಿಯಾಣದಿಂದ 6 ಜನ, ಗ್ರೂಪ್ಸ್ ಇವೆಂಟ್ ಅಲ್ಲಿ 6 ಜನ. ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆ ಇಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ.
1: ನೀವು 2017ರಲ್ಲಿ ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ಲಿ ನಡೆದಿತ್ತು?
0: ಅದು ಬಹಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಬಹಾಮಾಸ್ ಅಂತ ಒಂದ್ ಕಂಟ್ರಿಯಲ್ಲಿ ನಡೆದಿತ್ರಿ. 60 ಕಿಲೋಮೀಟರ್ ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡಿಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್? ಇಲ್ಲ ಮ್ಯಾಮ್, 16. ನನ್ನ ಇನ್ನೂ ಅದ್ರೂ ನನ್ನ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ, ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಾಮಾಸ್. ಅಷ್ಟು ಫ್ಲೈಟ್ ಅಲ್ಲೇ 6 to 8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು ಅವಾಗ?
0: ಫ್ಲೈಟ್ ಹತ್ತಿದ್ದೆ ಅವಾಗ. ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗ್ರಿ,
1: ಟ್ರೈನ್ ಅಲ್ಲೇ
0: ಹೋಗ್ತೀವಿ. ಹಾರಿ, ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ, ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು ಅವ್ರು ನನಗೆ ಜಾಸ್ತಿ, ಅವರೇ ಖುಷಿ ಪಟ್ಟಿದ್ರು ನನ್ ಮಗಳು ವಿಮಾನದೊಳಗ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್, ಜರ್ನಿನೂ ಎಲ್ಲ ಫುಲ್ ಇಂಡಿಯಾ, ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ ಆಮೇಲೆ ಅಲ್ಲಿರೋದು ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಚೆನ್ನಾಗಿ. ಫಸ್ಟ್ ಫ್ಲೈಟ್ ಹತ್ತಿದ್ರಿ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ಮ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ ಬೇರೆ ದೇಶಕ್ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲ, ಹ್ಮ್ ಹೊಡೆದ್ ಬಂದ್ಲ, ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ, ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇನು ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ಮ ಊರಿಂದ ಜಮಖಂಡಿ 15 ಕಿಲೋಮೀಟರ್ ಅಷ್ಟೇ ರೀ. 2014 ಒಳಗೆ ನಾನು ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು 1 ಗೋಲ್ಡ್ 2 ಸಿಲ್ವರ್ ರೀ. ನನ್ನ ಊರೊಳಗನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರಿ, ಫುಲ್ ಇಡೀ ಊರನೇ ನಮ್ದು ನಮ್ ರೋಡಿಗೆನ ಇವೆಂಟ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 ಕಿಲೋಮೀಟರ್ ಇವೆಂಟ್ಸ್ ಇತ್ರಿ, ಫುಲ್ ಫಸ್ಟ್ ಕಿಲೋಮೀಟರ್ ಹಿಡಿದು ಎಂಡ್ ವರೆಗೂ ನಮ್ಮ 3 ಜನ ನಿಂತಿದ್ರಿ.
1: ಮೇಘ
0: ಹೊಡಿ ಹೊಡಿ, ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನನ್ ಫಸ್ಟ್ ಮಾಡಿ ಅನ್ನೋ ಫೀಲ್ ಇನ್ನೂವರೆಗೂ ಆಯ್ತು.
1: ನಮ್ಮೂರು
0: ಹುಡುಗಿ, ನಮ್ಮೂರು ಹುಡುಗಿ. ಆಮೇಲೆ ನಾನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
1: ಚೇರ್.
0: ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
1: ಬಹಳ ಒಂಥರ ಕ್ಷಣ.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ನ ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ ಊರಿಗೆ ಅದು ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ,
1: ಸಭೆ ಸಮಾರಂಭ
0: ಸನ್ಮಾನ ಮಾಡಿದ್ರಿ. ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದ್ರಿ ಅದೆಲ್ಲಾರಿ.
1: 2017ರಲ್ಲಿ ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
0: 2017ರೊಳಗೇನೆ ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗಿದ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ರೀ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
0: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದ್ ಮ್ಯಾಮ್, ನನ್ ಮಗಳು 3.5 ವರ್ಷ ರೀ. ನನಗೆ ಇನ್ನೂ ಅದನ್ನ ಸೈಕ್ಲಿಂಗ್ ಸಾಕ್ ಅನ್ಸಿಲ್ಲ ರೀ, ನಾನು ಇನ್ನೂ ಅದನ್ನ ಮಾಡಂತೀನಿ ರೀ. ನನ್ನ ಹಸ್ಬೆಂಡು ಅಷ್ಟೇ ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನೂ ಅಷ್ಟೇ.

0: ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನ್ರಿ, ಅಂದ್ರೂ ಅದೊಂಥರ ಈಗ
1: ಸೆಳೆತ
0: ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಟ್ಕೊಂಡ್ ಬಿಟ್ಟಾರತ್ತೆ ಆಗಿ ಬಿಟ್ಟೈತ್ರಿ ಅದ್ರಿ. ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ, ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸು ಇಲ್ಲ ರೀ.
1: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪುಳಿಯುವಂತದ್ದು ಯಾವ್ದು?
0: ನಾನು ಇಲ್ಲಿವರೆಗೇನು 6 ಇಂಟರ್ನ್ಯಾಷನಲ್ಸ್ ಆಡಿದೀನ್ರಿ. ಆಮೇಲೆ ನೆನಪುಳಿಯೋದಂದ್ರ ನಾನು ಜೂನಿಯರ್ ಇದ್ದಾಗ ಬಾಮಾಸ್ಕ್ ಹೋಗಿರೋದು, ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು, ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗ್ ಹೋಗಿರೋದ್ರಿ. ಇನ್ನುವರೆಗೂ ಹುಡುಗಿಯರೊಳಗ್ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದ್ ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
1: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಪ್ರಶಸ್ತಿ?
0: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೆ ರೀ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
1: ಕ್ರೀಡಾ ಪ್ರತಿಭೆಗೆ
0: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗ್ ನೋಡ್ತಿದ್ದೀರಿ, ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ ಮನೆಗೆ ಹೋದಾಗ ಅವ್ರ ಮನೆ ಒಳಗ ಅವಾರ್ಡ್ ನೋಡಿದ್ದೀರಿ ನನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ ಇವಾಗ ಅಷ್ಟು ನಾನ್ ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರ ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವಿನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವು ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ. ನಾನು ಅವ್ರನ್ನ ಕೆನಕಿ ಕೆನಕಿ ಕೇಳ್ತಿದ್ದೀರಿ, ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನಾನು ಡೆಲ್ಲಿಗೆ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು. ಒಂದಿಬ್ರು 3 ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲವ್ಯ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕ.
1: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ
0: ಅಷ್ಟ ಇದೆ ಐತ್ರಿ, ಅದ್ರೆ ಫುಲ್ ಅಟ್ರಾಕ್ಟ್ ಆಗತ್ರಿ ಅದನ್ನ ನೋಡಿದ ತಕ್ಷಣ ರೀ. ತಗೊಳ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕ, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರತ್ರಿ
1: ನ್ಯಾಷನಲ್ ಲೆವೆಲ್.
0: ಹಂಗಾಗಿ ನಾನು ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ಲೂ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
1: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
0: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗೆ ಇವಾಗ ಗಂಡ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಕೆಲಸ ಮಾಡಕ್ ಹೊಂಟಾರ್ರಿ. ಹೆಣ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಮದುವೆ ಮಾಡ್ಕೊಡ್ತಾರ, ಅವ್ರ ಮದುವೆ ಮಾಡ್ಕೊಂಡ್ ಮನೆ ಹೋಗ್ತಾರ್ರಿ. ಎದಕ್ ಸಲುವಾಗಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರು ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರನ್ನ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅದ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದ್ ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ. ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸಿತೀರ್ರೆ ಅಂತ ಹೇಳಿ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗ ಇದ್ದವ್ರು ಯಾರ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರ್ರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. MB ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನು ಎಷ್ಟೋ ವರ್ಷ ನಮ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ. ಅದರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತು
1: ಸ್ಫೂರ್ತಿ
0: ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
1: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ.
0: ನನಗ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡಾತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ. ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರ, ಒಲಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀತಿತ್ರಿ, ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟು ಸಪೋರ್ಟ್ ಐತ್ರಿ, 1 ಮೆಡಲ್ ಮಾಡಿದ್ರೆ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ ದವ್ರು ಕೊಡ್ತಾರ್ರಿ. ಅವ್ರು ಎಷ್ಟ್ ಮೆಡಲ್ ಮಾಡ್ತಾರ ಅಷ್ಟು ಮೆಡಲ್ಕ್ರಿ. ಬಟ್ ನಮ್ಮ ಸ್ಟೇಟ್ ಒಳಗ 1 ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ. ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡೋ ಅಂತಾರ್ರಿ. ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಸಂಸ್ಕರಣೆ ಕೂಡ ಅಂತಾರ್ರಿ. ನಮ್ಗೂ ಈಗ ಸದಾ ಇಷ್ಟು ನಮ್ದು ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಆಯ್ತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದನೇ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ಮ

0: ಏನೇನು ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆ ದುಬಾರಿ ಅಂತ ಹೇಳ್ಬೋದು, ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ, ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು, ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀವಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘಾ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.

0: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ಮ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘಾ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
5: ಸಂವಾದಿನಿ ಸಂತನ ಸುಸ್ವರ ಸಿಂಚನ
4: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: ಆಕಾಶವಾಣಿ ಧಾರವಾಡ.
6: 35 years of clinical excellence with compassion.
7: From life-saving emergencies to advanced cardiac and multi-specialty expertise,
6: Bengaluru has placed its trust in one name.
7: Choose the care Bengaluru believes in.
6: Call 9686860310. Fortis Hospital, Cunningham Road. With you for life.
8: Akashavani. ನಾಟಕ ಸಮಯದ ಹೆಜ್ಜೆ ಗುರುತು. ಮೂಲ ಹಿಂದಿ ರಚನೆ ಜಿತೇಂದ್ರ ಕಪೂರ್, ಕನ್ನಡ ಅನುವಾದ ಎನ್ಜಿ ಗಲಗಲಿ, ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಸಮಯದ ಹೆಜ್ಜೆ ಗುರುತು.

0: ಏನಿದು ಇಲ್ಲಿ ಯಾರದೋ ಬಿಕ್ಕಿ ಬಿಕ್ಕಿ ಅಳುವ ಶಬ್ದ ಬಹಳ ಹೊತ್ತಿನಿಂದ ಕೇಳಿ ಬರುತ್ತಿದೆಯಲ್ಲ, ಯಾರಿರಬಹುದು?
1: ಎಷ್ಟೋ ವರ್ಷಗಳಿಂದ ನಿನ್ನನ್ನು ಕರೆಯುತ್ತಿದ್ದೀನಿ, ಇನ್ನೂ ಎಷ್ಟು ಕಾಲ ನಾನು ಹೀಗೆ ಕರೆಯುತ್ತಿರಲಿ? ಇದು ನನ್ನೊಬ್ಬಳದೇ ಅಲ್ಲ, ಸಮಸ್ತ ಅಬಲೆಯರ ಅಳಲು. ಜ್ಞಾಪಿಸಿಕೊ, ನಾನು ಅನೇಕ ವರ್ಷಗಳ ಹಿಂದೆ ನಿನಗೆ ಕಳುಹಿಸಿದ ಆ ರಾಖಿಯನ್ನು ಜ್ಞಾಪಿಸಿಕೊ ಹುಮಾಯು. ಬಾ ಹುಮಾಯು, ಬಾ ಹುಮಾಯು, ಬಾ.
0: ಕರ್ಮವತಿ, ಚಿತ್ತೋಡಿನ ಮಹಾರಾಣಿ ಕರ್ಮವತಿ, ಕೇವಲ ರಾಖಿಯ ಎಳೆಗಳಿಂದ ನಮ್ಮ ಹೃದಯಗಳನ್ನು ಬೆಸೆದ, ನಾನು ಇದುವರೆಗೂ ನೋಡಿರದ ನನ್ನ ರಜಪೂತ ಸಹೋದರಿ ಕರ್ಮವತಿ.
1: ಹೌದು, ಅದೇ ಕರ್ಮವತಿ. ಧಾರ್ಮಿಕ ವೈರವನ್ನು ಮರೆತು ಹೊಸದೊಂದು ಯುಗವನ್ನು

0: ಮನಸ್ಸಪ್ ಇಸಿದ್ದಿ. ಹಿಂದೂ ಮುಸಲ್ಮಾನ್ ಇಬ್ಬರು ಪರಸ್ಪರ ಹೊಂದಿಕೊಂಡು ಬಾಳುವಂತಹ ಯುಗ. ಆಗಂತೂ ನಿನಗೆ ಬರಲಾಗಲಿಲ್ಲ. ಈಗಲಾದರೂ ಬಾ ಹುಮಾಯೂ ಬಾ. ಆ ಬೆಂಕಿ ಇಂದು ಮತ್ತೆ ಹೊತ್ತಿಕೊಂಡಿದೆ. ಇಡೀ ದೇಶ ಹೊತ್ತಿ ಉರಿಯುತ್ತಿದೆ. ಅನೇಕ ಕರ್ಮವತಿಯರನ್ನು ಆ ಚಿತಿಗೆ ತಳ್ಳಲಾಗುತ್ತಿದೆ. ಅನೇಕ ಕರ್ಮವತಿಯರು ಅಸಹಾಯಕರಾಗಿ ಬೀಟಿಗೆ ಬಲಿಯಾಗುತ್ತಿದ್ದಾರೆ. ಹುಮಾಯೂ ಹೇಳು, ಜಾಗೃತನಾಗು, ನಿನ್ನ ಚಿರಶಾಂತಿಯಿಂದ ಎಚ್ಚೆತ್ತುಕು. ಈ ಕರ್ಮವತಿಯು ನಿನ್ನನ್ನು ಕರೆಯುತ್ತಿದ್ದಾಳೆ. ಕರ್ಮವತಿಯು ನಿನ್ನನ್ನು ಕರೆಯುತ್ತಿದ್ದಾಳೆ ಹುಮಾಯೂ, ಕರ್ಮವತಿಯು ನಿನ್ನನ್ನು ಕರೆಯುತ್ತಿದ್ದಾಳೆ.
1: ಕರ್ಮವತಿ, ನಾವು ಬಂದಿದ್ದೆವು, ಆಗಲೂ ಬಂದಿದ್ದೆವು, ಆದರೆ ನಮ್ಮ ಅಸಹಾಯಕತೆಯು ನಮ್ಮ ಕಾಲುಗಳನ್ನು ಕಟ್ಟಿ ಹಾಕಿ ಚಿತೆಯ ಪಲ್ಲಕ್ಕಿಯನ್ನೇರಿ ಕುಳಿತು ನಮ್ಮ ಉತ್ಸಾಹವನ್ನು ತುಳಿದು ಹಾಕಿತು. ನಮಗೆ ನೆನಪಿದೆ ಆ ದಿನ, ನೆನಪಿದೆ ಕರ್ಮವತಿ.

0: ಸಾಮ್ರಾಟ್ ಹುಮಾಯಿಯವರೇ, ಅಮ್ಮ ಸಾಹೇಬ್ ಕರ್ಮವತಿಯವರು 12,000 ಕ್ಷತ್ರಿಣಿಯವರೊಂದಿಗೆ ಜೌಹರ್ ಆಚರಿಸಿದ ಸ್ಥಳವೂ ಇದೆ. ನೋಡಿರಿ, ನೋಡಿ ಈ ಹಾಳು ಬಿದ್ದ ಕೋಟೆಯ ಗೋಡೆಗಳು, ಸುಟ್ಟು ಕರಕಲಾಗಿ ಧರೆಗುರುಳಿದ ಈ ಗಿಡಮರಗಳು, ಅಗ್ನಿ ದಾಹಕ್ಕೆ ಬಲಿಯಾಗಿ ಒಣಗಿ ನಿಂತಿರುವ ಈ ಕೆರೆ ಸರೋವರಗಳು, ಈ ನರಕ ಸದೃಶ ಆ ಅವನತಿಗೆ ಸಾಕ್ಷಿಯಾಗಿ ನಿಂತಿವೆ. ಇದರ ಪ್ರಚಂಡ ಪ್ರಕೋಪದಿಂದ ಚಿತ್ತೋಡ ಇಂದಿಗೂ ಧಗಧಗಿಸುತ್ತಿದೆ.
1: ಮಹಾರಾಜ ವಿಕ್ರಮಾದಿತ್ಯರೇ, ತಮ್ಮ ವೇದನೆ ನಮಗೆ ಅರ್ಥವಾಗುತ್ತದೆ. ವೇಳೆಗೆ ಸರಿಯಾಗಿಯೇ ಸ್ಥಳಕ್ಕೆ ತಲುಪಬೇಕೆಂದು ನಾವು ಸರ್ವ ಪ್ರಯತ್ನ ಮಾಡಿದೆವು. ಆದರೆ ಪರಿಸ್ಥಿತಿಯ ಸಂಕೋಲಿಗಳು ನಮ್ಮ ಕಾಲುಗಳನ್ನು ಕಟ್ಟಿಹಾಕಿದವು. ಬಂಗಾಲದ ಪರಿಸ್ಥಿತಿಯು ತಮಗೆ ಚೆನ್ನಾಗಿಯೇ ಅರಿವಿದೆ. ಶೇರ್ಖಾ ಅವರ ಶಕ್ತಿಯು ತಮಗೆ ಅರಿಯದೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಹರಡಿದ ಮುಳ್ಳುಗಳನ್ನು ತುಳಿಯುತ್ತಾ ಇಲ್ಲಿಗೆ ಬಂದು ತಲುಪಿದೆವು. ಆದರೇನು, ಸಮಯದ ಮುಂದೆ ನಮ್ಮ ಆಟ ನಡೆಯಲಿಲ್ಲ.
0: ಸಾಮ್ರಾಟ್ ಹುಮಾಯಿಯವರೇ, ಸಮಯ ಯಾರಿಗೂ ಕಾಯುವುದಿಲ್ಲ, ತನ್ನ ವೇಗದಲ್ಲಿ ತಾನು ಚಲಿಸುತ್ತಿರುತ್ತದೆ. ಅದಕ್ಕಾಗಿ ತಾವೇಗೆ ಪಶ್ಚಾತ್ತಾಪ ಪಡುತ್ತಿರುವಿರಿ? ತಾಯಿ ಸಾಹೇಬರು ತಮ್ಮಿಂದ ಯಾವ ಕರ್ತವ್ಯವಾಗಬೇಕೆಂದು ಅಪೇಕ್ಷಿಸಿದ್ದರೂ ಅದನ್ನು ತಾವು ಈಡೇರಿಸಿದಿರಿ. ತಾವು ಬಹದ್ದೂರ್ ಶಹನಿಗೆ ತಕ್ಕ ಶಾಸ್ತಿ ಮಾಡಿದಿರಿ. ಗುಜರಾತ್ ಏಕಚಕ್ರಾಧಿಪತಿಯ ರಾಜ್ಯ ಕೈಬಿಟ್ಟು ಹೋದ ಮೇಲೆ ತನ್ನ ಜೀವ ಉಳಿಸಿಕೊಳ್ಳಲು ಅವರು ಪೋರ್ತುಗೀಜರಿಗೆ ಶರಣಾಗಬೇಕಾಯಿತು.
1: ಹಾ ಮಹಾರಾಜ, ನಾವು ಏನು ಸಾಧ್ಯವಿತ್ತು ಅದನ್ನು ಮಾಡಿದೆವು. ಆದರೆ ಏನು ಮಾಡಬೇಕೆಂದು ಬಯಸಿದ್ದೆವು ಅದನ್ನು ಮಾಡಲಾಗಲಿಲ್ಲ. ಇದೊಂದು ಮರೆಯಲಾರದ ವ್ಯಥೆ. ಇರಲಿ, ಯುದ್ಧದ ಪರಿಸ್ಥಿತಿಯನ್ನು ನಮಗೆ ಸವಿಸ್ತಾರವಾಗಿ ವಿವರಿಸಿರಿ.
0: ಸಾಮ್ರಾಟರೇ, ಗುಜರಾತ್ ಹಾಗೂ ಮೇವಾಡದ ಸ್ನೇಹ ಸಂಬಂಧದ ಇತಿಹಾಸ ತುಂಬ ದೀರ್ಘವಾದದ್ದು. ಆದರೆ ನಮ್ಮ ಸ್ವರ್ಗವಾಸಿ ಪಿತಾಶ್ರೀ ಮಹಾರಾಣಾ ಪ್ರತಾಪ ಸಿಂಹರ ಕಾಲದಲ್ಲಿ ನಡೆದ ಒಂದು ಘಟನೆಯಿಂದ ಸ್ನೇಹವು ವಿಕರಾಳ ದಾವಾನಲವಾಗಿ ಪರಿವರ್ತಿತವಾಯಿತು.
2: ಮುಲ್ಲು ಖಾನ್, ಸ್ವರ್ಗವಾಸಿ ನಮ್ಮ ತಂದೆಯವರ ಪರಾಜಯವು ಧಗಧಗಿಸುವ ಜ್ವಾಲೆಯಾಗಿ ಇಂದಿಗೂ ನಮ್ಮ ಎದೆಯನ್ನು ಸುಡುತ್ತಿದೆ. ಮೇವಾಡದ ರಾಜ ಮಹಾರಾಣಾ ಸಂಗ್ರಾಮ ಸಿಂಹರು ಗುಜರಾತಿನ ಬಾದಶಹರನ್ನು ತಲವಾರದ ತುದಿಯಿಂದ ಬಂಧಿಸಿದ್ದನ್ನು ನಾವು ಮರೆಯಲು ಹೇಗೆ ಸಾಧ್ಯ?
3: ಶಾಹೆ ಗುಜರಾತ್, ತಾವು ಸರಿಯಾಗಿ ಹೇಳಿದಿರಿ. ನಾಗೋರದ ಕೋಟೆ ಗೋಡೆಗಳನ್ನು ಒಡೆದು ರಾಣಾ ಕುಂಭನು ಅದರ ಹೆಬ್ಬಾಗಿಲನ್ನು ತನ್ನ ವಿಜಯದ ಕುರುಹಾಗಿ ಮೇವಾಡಕ್ಕೆ ತೆಗೆದುಕೊಂಡು ಹೋಗಿದ್ದು ಇಂದಿಗೂ ನಮ್ಮನ್ನು ಅಣಕಿಸುವಂತೆ ಭಾಸವಾಗುತ್ತಿದೆ.
2: ಈ ಅವಮಾನದ ಬೆಂಕಿಯಲ್ಲಿ ನಾವು ಇನ್ನೂ ಎಷ್ಟು ಕಾಲ ಕುದಿಯುತ್ತಿರಬೇಕು? ಇಷ್ಟೇ ಸಾಲದು ಎಂಬಂತೆ ಮೇವಾಡದ ಉದ್ಧಟತನ.
4: ಅಂದರೆ ತಮ್ಮ ಕ್ರಾಂತಿಕಾರಿಗಳಿಗೆ ಅವರು ರಕ್ಷಣೆ ಕೊಡಬೇಕಾಗಿತ್ತೆ. ಅಲಾ ಹಜರತ್, ಇದಂತೂ ಉದ್ಧಟತನದ ಪರಮಾವಧಿ.
2: ತಾತಾರ್ ಖಾನ್, ಚಿತ್ತೋಡದಿಂದ ನಮ್ಮ ದೂತರು ತಂದಿರುವ ಪತ್ರವನ್ನು ಓದಿ ಹೇಳೋಣವಾಗಲಿ.
4: ತಮ್ಮಾಜ್ಞೆ ಖುದಾಬನ್. ಶ್ರೀಮಾನ್ ಗುಜರಾತ ದೇಶದ ಅಧಿಪತಿಯವರೇ, ಮೇವಾಡದ ಮಹಾರಾಜ ವಿಕ್ರಮಾದಿತ್ಯ ಅವರ ಅಭಿನಂದನೆಗಳನ್ನು ದಯವಿಟ್ಟು ಸ್ವೀಕರಿಸುವುದು. ತಾವು ದೂತರ ಮೂಲಕ ಕಳುಹಿಸಿದ ಪತ್ರ ದೊರಕಿತು.

0: ಮೇವಾಡದ ಪರಂಪರೆಯ ಸಂಪೂರ್ಣ ಪರಿಚಯವಂತೂ ತಮಗೆ ಇದ್ದೇ ಇದೆ. ಶರಣಾಗತರಾದವರನ್ನು ಪ್ರಾಣಪಣಕ್ಕೊಡ್ಡಿಯಾದರೂ ರಕ್ಷಿಸಲಾಗುತ್ತದೆ. ತಮ್ಮ ಸಹೋದರ ಚಾನ್ಖಾನ್ ಅವರು ತಮಗೆ ಶತ್ರುಗಳಾಗಿರಬಹುದು, ಆದರೆ ಅವರು ನಮ್ಮ ಅತಿಥಿಗಳು. ಮೇವಾಡವನ್ನು ತೊರೆಯಲು ನಾವು ಅವರಿಗೆ ಒತ್ತಾಯಿಸಲಾರೆವು. ನಾವು ತಮಗೆ ಕೇಳಿಕೊಳ್ಳುವುದಿಷ್ಟೇ, ತಾವು ವೈರಭಾವವನ್ನು ತ್ಯಜಿಸಿ ಸ್ನೇಹದ ಎಳೆಯಿಂದ ಅವರನ್ನು ಎಳೆದುಕೊಳ್ಳಿರಿ. ಅವರು ತಾವಾಗಿಯೇ ತಮ್ಮೆಡೆಗೆ ಬರುತ್ತಾರೆ. ತಮ್ಮ ಶುಭಾಕಾಂಕ್ಷಿ ವಿಕ್ರಮಾದಿತ್ಯ.
1: ಅಲಿಜಾ, ಆ ಮಹಾರಾಜರಿಗೆ ಎಷ್ಟು ಧೈರ್ಯ! ತಮಗೆ ಸಲಹೆ ಕೊಡಲು ಹೊರಟಿದ್ದಾರೆ. ಇವರನ್ನು ಹಾಗೆಯೇ ಬಿಡಬಾರದು, ತುಳಿಯಲೇಬೇಕು.
2: ಖಂಡಿತವಾಗಿಯೂ ಮುಲ್ಲೂಖ, ಖಂಡಿತವಾಗಿಯೂ. ಆ ಉದ್ಧಟನಿಗೆ ಅವನ ಉದ್ಧಟತನಕ್ಕಾಗಿ ಶಿಕ್ಷೆಯಾಗಲೇಬೇಕು. ಸೈನ್ಯಕ್ಕೆ ಸಿದ್ಧವಾಗಿರಲು ಆಜ್ಞಾಪಿಸಿರಿ. ಪೋರ್ಚುಗೀಸ್ ಗವರ್ನರ್ಗೆ ತಮ್ಮ ತೋಫ್ಖಾನೆಯನ್ನು ಸಿದ್ಧವಾಗಿಟ್ಟಿರಲು ದೂತನ ಮೂಲಕ ಸಂದೇಶ ಕಳುಹಿಸಿರಿ. ನಮಗೆ ಅವರ ಸಹಾಯದ ಅವಶ್ಯಕತೆ ಇದೆ.
1: ತಮ್ಮ ಆಜ್ಞೆ ಅಲ್ಲ ಹಜರತ್.
2: ಈ ಬಾರಿ ಮೇವಾಡವನ್ನು ಸ್ವತಃ ಬಹದ್ದೂರ್ ಶಾ ಎದುರಿಸುತ್ತಾನೆ. ಅವನ ಶೌರ್ಯದ ವಿಷಯವನ್ನು ಶತಮಾನಗಳವರೆಗೆ ಮೇವಾಡ ಮರೆಯಲು ಸಾಧ್ಯವಿಲ್ಲ. ಇಂದಿನಿಂದ 3 ದಿನಗಳ ನಂತರ ನಮ್ಮ ಸೈನ್ಯವು ಚಿತ್ತೋಡಿನ ನೆಮ್ಮದಿಯನ್ನು ತುಳಿದು ಹಾಕುತ್ತದೆ.

0: ರಾಜರೇ, ತಾವು ಸ್ವಲ್ಪ ಏನಾದರೂ ಹೇಳಬಹುದಲ್ಲ?
1: ನಾವೇನು ಹೇಳೋಣ ಸೋನಿಂಗರಾವ್ಜಿಯವರೇ, ನಾವಂತೂ ಕಾಡಿನಲ್ಲಿ ವಾಸಿಸುವ ಬಿಲ್ಲರು, ನಮಗೆ ರಾಜನೀತಿ ಹೇಗೆ ತಿಳಿಯಬೇಕು?
2: ಬಿಲ್ಲರಾಜ, ತಾವು ಹೇಳುವುದು ಸರಿ. ಮೇವಾಡದಲ್ಲಿ ಬಿಲ್ಲ ಜನಾಂಗವನ್ನು ಅಲಕ್ಷಿಸಲಾಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ತಮ್ಮ ತ್ಯಾಗ ಬಲಿದಾನಗಳ ಪುರಸ್ಕಾರವನ್ನು ತಿರಸ್ಕಾರದ ಮೂಲಕ ನೀಡಲಾಗಿದೆ. ಆದರೆ ಇದು ಮಾನಾಪಮಾನಗಳ ಲೆಕ್ಕ ತೀರಿಸುವ ಸಮಯವಲ್ಲ. ಮೇವಾಡದ ಅಸ್ತಿತ್ವವೇ ಇಂದು ಸಂಕಟದಲ್ಲಿದೆ.
1: ಆದರೆ ಇಂದು ಚಿತ್ತೋಡಿನ ಕೋಟೆಯಲ್ಲಿ ನಡೆದಿರುವುದಾದರೂ ಏನು? ಶಸ್ತ್ರಾಸ್ತ್ರಗಳ ಕಣಕಣ ಶಬ್ದಗಳ ಬದಲು ಗೆಜ್ಜೆಗಳ ಗಿಲ್ಗಿಲ್ನಾದ ಕೇಳಿ ಬರುತ್ತಿದೆ. ದೇವಡಾರಾವ್ಜಿ, ಮಹಾರಾಜ ವಿಕ್ರಮಾದಿತ್ಯರು ಸಂಪೂರ್ಣ ವಿಲಾಸದಲ್ಲಿ ಮುಳುಗಿ ಬಿಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಆಪತ್ತಿನ ಸುಳಿವು ಸಂಗೀತಗಾರ ಆಲಾಪಗಳಲ್ಲಿ ಮುಚ್ಚಿ ಹೋಗಿದೆ.
3: ಖಂಡಿತವಾಗಿಯೂ ಇದು ನಮ್ಮೆಲ್ಲರಿಗೂ ಅತ್ಯಂತ ದುಃಖದ ವಿಷಯ. ಆದರೆ ಮಹಾರಾಣರವರ ವಿಲಾಸದ ಕಾರಣಕ್ಕಾಗಿ ರಾಜಪೂತ ಗೌರವವು ಮಣ್ಣು ಪಾಲಾಗಲು ನಾವು ಬಿಡಬಾರದಲ್ಲವೇ?
0: ವೀರವರ ದುರ್ಗಾದಾಸರೇ, ತಾವು ಸರಿಯಾದದ್ದನ್ನೇ ಹೇಳಿದಿರಿ. ಆದರೆ ಮೇವಾಡದ ಪರಿಸ್ಥಿತಿ ಹೇಗಿದೆ ಎಂಬುದನ್ನಾದರೂ ಅವಲೋಕಿಸಿರಿ. ಸತತವಾಗಿ 6 ಶತಮಾನಗಳಿಂದ ಮೇವಾಡ ರಾಜ್ಯವು ಯುದ್ಧ ಜ್ವಾಲೆಯಲ್ಲಿ ಉರಿಯುತ್ತಿದೆ. ನಮ್ಮ ಪುರುಷರ ತಲೆಗಳನ್ನು ಗೋಧಿಯ ತೆನೆಗಳನ್ನು ಕೊಯ್ಯುವಂತೆ ಕೊಯ್ದು ಹಾಕಲಾಗುತ್ತಿದೆ. ರಾಜಪೂತ ಸ್ತ್ರೀಯರು ಜೌಹರ್ ಅಗ್ನಿಕುಂಡವನ್ನು ಶಾಂತವಾಗಲು ಬಿಟ್ಟಿಲ್ಲ. ಇಂತಹ ಅಸ್ವಾಭಾವಿಕ ಪರಿಸ್ಥಿತಿಯನ್ನು ಎಲ್ಲಿಯವರೆಗೆ ಸಹಿಸಬೇಕು?
4: ಶೌರ್ಯವೇ ನಮ್ಮ ಸಂಪತ್ತು ಸೋನಿಂಗರಾವ್ಜಿ, ಯುದ್ಧ ನಮ್ಮ ಕಾರ್ಯ, ನಾವು ಇದರಿಂದ ಪಾರಾಗುವುದು ಹೇಗೆ?
5: ಕಾಕಾ ಸಾಹೇಬ್ರೇ, ನಾವು ಯಥಾಸ್ಥಿತಿಯನ್ನು ಎದುರಿಸಲೇಬೇಕು. ಆದರೆ ನಮ್ಮ ಹತ್ತಿರ ಸೈನಿಕ ಬಲವೂ ಕಡಿಮೆ ಇದೆ.
6: ಇದೇ ಈಗಿರುವ ನಿಜಸ್ಥಿತಿ ಭಾಗಸಿಂಹಜಿ. ಸೇನಾಪತಿಯವರು ಹೇಳಿದ್ದು ಸತ್ಯವಾಗಿದೆ. ಮಹಾರಾಜರು ಅಶ್ವಾರೋಹಿ ಸೈನಿಕರಿಗಿಂತ ಕಾಲ್ದಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಭಾರೀ ಪ್ರಮಾದ ಮಾಡಿದ್ದಾರೆ. ನಮಗಿಂದು ಅಶ್ವಾರೋಹಿ ದಳದ ಕೊರತೆ ಇದೆ. ನಮ್ಮ ಕಾಲ್ದಳ ಸೈನಿಕರು ಗುಜರಾತಿನ ಅಶ್ವದಳವನ್ನು ಎದುರಿಸಲು ಹೇಗೆ ಸಾಧ್ಯ?
4: ನಿಜ, ಇದೇ ನಮಗೆ ಚಿಂತೆಯಾಗಿದೆ ವೀರವರ ದುರ್ಗಾದಾಸರೇ. ಮಹಾರಾಜರ ಈ ಪ್ರಮಾದದಿಂದಾಗಿ ನಮ್ಮ ಸರದಾರರೆಲ್ಲ ಉದ್ವಿಗ್ನಗೊಂಡಿದ್ದಾರೆ. ಸದ್ಯದ ಈ ಸಮಯ ಬಹಳ ದುಸ್ತರವಾಗಿದೆ. ನಾವು ಈಗ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡಬೇಕು. ಅಲ್ಲದೆ ಒಬ್ಬ ವ್ಯಕ್ತಿಯೇ ಸಿಗಿದ ಪ್ರಮಾದದಿಂದಾಗಿ ಇಡೀ ಜನತೆಗೆ ಕಳಂಕ ತಟ್ಟಬಾರದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು.

0: ಆದರಣೀಯ ಸಾಮಂತಗಣ್, ಗೌರವಾನ್ವಿತ ಅತಿಥಿ ಮಹೋದಯರೇ, ತಾವೆಲ್ಲ ಯಥೋಚಿತ ಸ್ಥಾನಗಳನ್ನು ಅಲಂಕರಿಸಿ ಸಭೆಯ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡಬೇಕು. ಸೇನಾಪತಿಗಳೇ,
1: ಮಹಾರಾಜರೇ,
0: ತಮ್ಮ ಆಗ್ರಹದ ಮೇರೆಗೆ ಈ ಸಭೆಯನ್ನು ಕರೆಯಲಾಗಿದೆ. ವಿಷಯ ಏನೆಂದು ತಿಳಿಸೋಣವಾಗಲಿ.
1: ಮಹಾಮಹಿಮರೇ, ಗುಜರಾತ್ ರಾಜ್ಯದ ಬಾದಶಃ ಬಹದ್ದೂರ್ ಶಾರವರು ಮೇವಾಡದ ಮೇಲೆ ದಾಳಿ ಮಾಡಲು ಈಗಾಗಲೇ ಹೊರಟಿದ್ದಾರೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಅವರಿಗೆ ನೆರವಾಗಲು ಮಾಳ್ವಾ ದೇಶದ ಸೈನ್ಯ ಹಾಗೂ ಪೋರ್ತುಗಾಲದ ಶಸ್ತ್ರಸೈನ್ಯ ಅವರ ಜೊತೆಗಿದೆ. ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ನಮ್ಮ ಸೈನ್ಯ ಹಾಗೂ ಸಾಧನ ಸಾಮಗ್ರಿಗಳ ವಿಷಯ ಶ್ರೀಮಂತರಿಗೆ ಸಂಪೂರ್ಣ ಅರಿಕೆಯಿದೆ.
0: ಹಾ, ಮೇವಾಡದ ಪರಿಸ್ಥಿತಿ ಇಂದು ಸಂತೋಷದಾಯಕವಾಗಿಲ್ಲವೆಂದು ನಮಗೆ ಗೊತ್ತು. ಆದರೆ ರಾಜಪೂತರು ಭಯಪಡುವುದನ್ನು ಎಂದಿನಿಂದ ಕಲಿತರು? ನಮ್ಮ ಯೋಧರ ಮೇಲೆ ಹಾಗೂ ನಮ್ಮ ಸಹಕಾರಿಗಳ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ನಾವು ಹೋರಾಡೋಣ, ಗುಜರಾತ್ ಸೈನ್ಯವನ್ನು ನುಚ್ಚು ನೂರು ಮಾಡೋಣ.
2: ಮಹಾರಾಣ, ಆವೇಶ ಭರಿತರಾಗುವ ಸಮಯವಿದಲ್ಲ. ನಮ್ಮ ಮಂತ್ರಾಲೋಚನೆಯಲ್ಲಿ ಕಿಂಚಿತ್ ದೋಷ ಉಂಟಾದರೂ ರಾಜಪೂತರ ಗೌರವ ಮಣ್ಣುಪಾಲಾಗುವುದು.
0: ನಾವು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ನಾವೇ ಸ್ವತಃ ಯುದ್ಧದ ಮುಂದಾಳತ್ವ ವಹಿಸುತ್ತೇವೆ. ನಾವು ಮಧ್ಯ ಮಾರ್ಗದಲ್ಲಿ ಸಾಗಿ ಶತ್ರುಗಳನ್ನು ತಡೆಯುತ್ತೇವೆ. ತಾವು ನಿಶ್ಚಿಂತರಾಗಿದ್ದುಕೊಂಡು ಕೋಟೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳಿರಿ.
1: ಮಹಾರಾಣರವರು ಕ್ಷಮಿಸಬೇಕು. ಆಕ್ರಮಣಕಾರರ ಬಳಿ ಅಸಂಖ್ಯಾತ ಅಶ್ವದಳವಿದೆ. ನಮ್ಮ ಬಳಿ 1,000 ಇಲ್ಲ.
0: ಆದರೇನಾಯಿತು ಸೇನಾಪತಿ? ಅಶ್ವಾರೋಹಿಗಳ ಹೋರಾಟ ಕುದುರೆಗಳ ಚಲನವಲನದ ಮೇಲೆಯೇ ಅವಲಂಬಿಸಿರುತ್ತದೆ. ಅವರು ಯುದ್ಧ ಮಾಡುವುದರೊಂದಿಗೆ ಕುದುರೆಗಳನ್ನು ನಿಯಂತ್ರಿಸಬೇಕು. ನಮ್ಮ ಸೈನಿಕರಾದರೂ ಸಂಪೂರ್ಣ ಸ್ವತಂತ್ರರಾಗಿದ್ದಾರೆ. ಅವರು ತಮ್ಮ ತಂತ್ರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಯುದ್ಧ ಮಾಡಬಲ್ಲರು.
3: ನಮ್ಮ ಮನಸ್ಸಿನಲ್ಲಿಯೂ ಸಂಶಯವಿದೆ ಮಹಾರಾಣ. ನಮಗೂ ಭರವಸೆ ಇಲ್ಲ.
0: ತಾವು ನಿಶ್ಚಿಂತ ಇಂದಿರಿ ಕಾಕಾ ಸಾಹೇಬ್. ಸಾಕಷ್ಟು ವಿಚಾರ ಮಾಡಿಯೇ ನಾವು ತಂತ್ರ ರೂಪಿಸಿದ್ದೇವೆ. ವಿಜಯಶ್ರೀ, ನಮ್ಮ ಕೊರಳಿಗೆ ವಿಜಯ ಮಾಲೆ ಹಾಕುವುದು ನಿಶ್ಚಿತ.

0: ದೂತನೆ, ಯುದ್ಧದ ಸಮಾಚಾರವನ್ನು ಅರುಹು.
1: ಸಮಾಚಾರ ಒಳ್ಳೆಯದಿಲ್ಲ ತಾಯಿ ಸಾಹೇಬರೇ. ಮಹಾರಾಣ ಅವರು ಎಲ್ಲ ಶಕ್ತಿ ಹಾಕಿ ಗುಜರಾತ್ ಸೈನ್ಯದೊಡನೆ ಹೋರಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ
0: ಆದರೆ ಏನು ಆದರೆ? ಸ್ಪಷ್ಟವಾಗಿ ಹೇಳು. ಕರ್ಮವತಿಯು ಇಂದು ತನ್ನ ಹೃದಯವನ್ನು ವಜ್ರದಷ್ಟು ಕಠೋರ ಮಾಡಿಕೊಂಡಿದ್ದಾಳೆ.

0: ಯುದ್ಧದಲ್ಲಿ ಶತ್ರುಗಳ ಪಕ್ಷ ಬಲಿಷ್ಠವಾಗಿದೆ ತಾಯೇ. ನಮ್ಮ ಗುಪ್ತಚಾರರೇ ನಮ್ಮನ್ನು ಧ್ವಂಸ ಮಾಡಲು ಹೆಣಗುತ್ತಿದ್ದಾರೆ.
1: ಅಂದರೆ?
0: ನಿಜ ಸಂಗತಿಗೆ ಕ್ಷಮೆ ಇರಲಿ ತಾಯಿ ಸಾಹೇಬರೇ. ತಮ್ಮ ಸೋದರಳೆಯಂದಿರಾದ ನರಸಿಂಹದೇವ ಮತ್ತು ಚಂದೇರಿಯರ್ ಸಂವೇದಿನಿ ರಾಯ್ ಅವರು ತಮ್ಮ ಅನೇಕ ಬೆಂಬಲಿಗರೊಂದಿಗೆ ಶತ್ರು ಪಕ್ಷ ಸೇರಿಕೊಂಡಿದ್ದಾರೆ. ಅವರು ಶತ್ರು ಸೈನ್ಯದ ಜೊತೆ ಸೇರಿಕೊಂಡು ಈಗ ರಣರಂಗದಲ್ಲಿದ್ದಾರೆ. ನಮ್ಮ ಯುದ್ಧ ನೀತಿ, ವ್ಯೂಹ ರಚನೆ ಇತ್ಯಾದಿ ಅನೇಕ ತಂತ್ರಗಳನ್ನು ವಿರೋಧಿಗಳಿಗೆ ವಿವರಿಸುತ್ತಿದ್ದಾರೆ. ಇವರ ಸೂಚನೆಗಳ ಆಧಾರದ ಮೇಲೆ ಬಹದ್ದೂರ್ ಶಾ ಅವರು ನಮ್ಮ ಸೈನ್ಯವನ್ನು ನಾಶಪಡಿಸುತ್ತಾ ಮುನ್ನುಗ್ಗುತ್ತಿದ್ದಾರೆ. ನಮ್ಮ ದಂಡ ನಾಯಕರು ಹತಾಶರಾಗಿ ಬಿಟ್ಟಿದ್ದಾರೆ ತಾಯಿ, ಹತಾಶರಾಗಿ ಬಿಟ್ಟಿದ್ದಾರೆ.
1: ನಮಗೆ ಈ ಬಗ್ಗೆ ಭಯ ಇದ್ದೇ ಇತ್ತು. ಮೇವಾಡ ರಾಜ್ಯದಲ್ಲಿ ಅಸಂತೋಷ ಜಿನುಗುತ್ತಿದೆ ಎಂಬ ಸತ್ಯ ನಮಗೆ ತಿಳಿದಿತ್ತು. ಮಹಾರಾಣ ಅವರ ವಿಲಾಸಿ ಜೀವನ, ಹಠಮಾರಿ ಸ್ವಭಾವದಿಂದಾಗಿ ಅನೇಕರು ಶತ್ರುಗಳಾದರು, ತಕ್ಕ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಬಹದ್ದೂರ್ ಶಾರವರ ಆಕ್ರಮಣದಿಂದ ಅವರಿಗೆ ಅವಕಾಶ ದೊರೆಯಿತು. ಮಹಾದೇವ ಏಕಲಿಂಗ ದೇವರೇ ಮೇವಾಡವನ್ನು ರಕ್ಷಿಸಬಲ್ಲರು. ಈಗ ವಿಕ್ರಮಾದಿತ್ಯರು ಯಾವ ಯುದ್ಧ ನೀತಿಯನ್ನು ಅನುಸರಿಸುತ್ತಿದ್ದಾರೆ?
0: ಮಹಾರಾಜರು ಚಿಂತಾಕ್ರಾಂತರಾಗಿದ್ದಾರೆ ತಾಯಿ. ಅವರು ಶತ್ರು ಪಕ್ಷದ ಸೇನಾಪತಿ ಮಹಮ್ಮದ್ ಶಾ ಅಸೋರಿಯವರಿಗೆ ಒಪ್ಪಂದದ ಪ್ರಸ್ತಾವನೆಯನ್ನ ಕಳಿಸಿದ್ದರು. ಮೇವಾಡದ ವಶದಲ್ಲಿದ್ದ ಅವರ ಮಾಂಡು ಕ್ಷೇತ್ರವನ್ನ ಅವರಿಗೆ ಬಿಟ್ಟುಕೊಡುವುದಾಗಿಯೂ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಬಹದ್ದೂರ್ ಶಾಹರ ದೃಷ್ಟಿ ಈಗ ಸಂಪೂರ್ಣ ಮೇವಾಡದ ಮೇಲಿದೆ. ಒಪ್ಪಂದದ ಪ್ರಸ್ತಾವನೆಯನ್ನು ತಿರಸ್ಕರಿಸಲಾಗಿದೆ. ಗುಜರಾತ್ ಸೈನ್ಯವು ಸರ್ಪದಂತೆ ಬುಸುಗುಡುತ್ತಾ ನಮ್ಮತ್ತ ನುಗ್ಗುತ್ತಿದೆ ತಾಯಿ.
1: ಮುಂದೇನು?
0: ಮಹಾರಾಜರು ಶತ್ರು ಸೈನ್ಯದಲ್ಲಿ ನುಗ್ಗಿ ಯುದ್ಧ ಮಾಡಲು ನಿಶ್ಚಯಿಸಿದ್ದಾರೆ. ಈಗ ಭಯಂಕರ ಯುದ್ಧ ಪ್ರಾರಂಭವಾಗಿರಬೇಕು ತಾಯಿ. ಅನರ್ಥವಾಯಿತು ತಾಯಿ ಸಾಹೇಬ್, ಅನರ್ಥವಾಯಿತು.
1: ಏನಾಯಿತು ಹೇಳು.
2: ಯುದ್ಧದ ಪರಿಸ್ಥಿತಿ ತುಂಬಾ ಭಯಾನಕವಾಗಿದೆ. ತಮ್ಮ ಸಂರಕ್ಷಣೆಯ ವ್ಯವಸ್ಥೆ ಮಾಡಿಕೊಳ್ಳಿರಿ ತಾಯಿ.
1: ಮೇವಾಡದ ಸಂರಕ್ಷಣೆಯೇ ನಮ್ಮ ಸಂರಕ್ಷಣೆ. ರಣರಂಗದಲ್ಲಿ ಏನು ನಡೆದಿದೆ ಎಂದು ನಿಸ್ಸಂಕೋಚವಾಗಿ ಹೇಳು.
2: ಶತ್ರುಗಳು ಬಿರುಗಾಳಿಯಂತೆ ನುಗ್ಗಿ ನಾಲ್ಕು ಕಡೆಗಳಿಂದ ನಮ್ಮ ಮೇಲೆ ಆಕ್ರಮಣ ಮಾಡಿದರು. ಇಷ್ಟು ತೀವ್ರ ಆಘಾತವನ್ನು ಎದುರಿಸುವಷ್ಟು ನಮ್ಮಲ್ಲಿ ಸಿದ್ಧತೆ ಇರಲಿಲ್ಲ. ಪ್ರಚಂಡ ವೇಗದಿಂದ ಮುನ್ನುಗ್ಗಿ ವ್ಯೂಹವನ್ನು ಧ್ವಂಸ ಮಾಡಿ ಚಿತ್ತೋಡ ಕೋಟೆಯನ್ನ ಸುತ್ತಿದ್ದಾರೆ.
1: ಏನಿದೆ ಹಾಗಾದರೆ ಚಿತ್ತೋಡಿನ ಕೋಟೆ?
2: ಇಲ್ಲ ತಾಯಿ ಸಾಹೇಬ್, ಇಲ್ಲ. ಕೋಟೆಯು ಇನ್ನೂ ನಮ್ಮ ವಶದಲ್ಲಿಯೇ ಇದೆ. ಆದರೆ ಘರ್ಷಣೆಯು ಭೈರವ ಪೋಲ ದ್ವಾರದವರೆಗೆ ಬಂದು ತಲುಪಿದೆ. ಕೋಟೆಯ ಗೋಡೆಯಿಂದ ಭೈರವ ಪೋಲದವರೆಗಿನ ಪ್ರದೇಶವನ್ನು ಶತ್ರುಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ.
1: ಓ, ಹೀಗೇನು?

0: ಪರಿಸ್ಥಿತಿ ಚಿಂತಾಜನಕವಾಗುತ್ತಿದೆ ತಾಯಿ ಸಾಹೇಬ್. ಸ್ವತಃ ಬಹದ್ದೂರ್ ಶಾ ಅವರೇ 5,000 ಅಶ್ವಾರೋಹಿಗಳು ಹಾಗೂ ಅನೇಕ ಪದಾತಿ ಸಿಪಾಯಿಗಳೊಂದಿಗೆ ಇಲ್ಲಿಯವರೆಗೂ ತಲುಪಿಬಿಟ್ಟಿದ್ದಾರೆ. ಅವರ 30,000 ಸೈನಿಕರು ಅಲಿಫ್ ಖಾ ಅವರ ನಾಯಕತ್ವದಲ್ಲಿ ಲಾಕೋಟ್ ದ್ವಾರದತ್ತ ನುಗ್ಗುತ್ತಿದ್ದಾರೆ. ಮೇದಿನಿ ರಾಯ್ ಹಾಗೂ ಮುಲ್ಲು ಖಾ ಅವರು ಹನುಮಾನ ಪೋಳನ್ನು ಸುತ್ತುವರೆದಿದ್ದಾರೆ. ಸಿಕಂದರ್ ಖಾರು ದೌಲಿ ಬುರ್ಜ್ ಕಡೆಗೆ ನುಗ್ಗುತ್ತಿದ್ದಾರೆ. ಭೋಪತ್ ರಾಯ್ ಹಾಗೂ ಗುಜರಾತಿನ ಉಳಿದ ಸೇನಾ ನಾಯಕರು ಉಳಿದ ಸೈನಿಕರನ್ನು ನೋಡಿಕೊಳ್ಳುತ್ತಿದ್ದಾರೆ ತಾಯಿ ಸಾಹೇಬ್.
1: ಓ ದೇವರೇ, ಬಾಯಿ ಸಾಹೇಬ್, ನಾವು ಇದನ್ನೇನು ಕೇಳುತ್ತಿದ್ದೇವೆ? ಚಿತ್ತೋಡ ನಮ್ಮ ಕೈ ತಪ್ಪಿ ಹೋಗುತ್ತಿದೆ. ನಮ್ಮ ಸುಪುತ್ರ ಹತಾಶನಾಗಿ ತಮಾಷೆ ನೋಡುತ್ತಿದ್ದಾನೆ. ಮೇವಾಡದ ರಾಜಪೂತರು ಬಳೆ ತೊಟ್ಟುಕೊಂಡಿರುವರೆ.
2: ಜವಾಹರ್ ಬಾಯಿ, ಸಮಯ ಬದಲಾಗಿದೆ. ನಾವಿಂದು ಅಸಹಾಯಕರಾಗಿದ್ದೀವಿ.
1: ಅಸಹಾಯಕರು? ಈ ಅಸಹಾಯಕ ಶಬ್ದವನ್ನು ಸಿಸೌದಿಯವರು ಎಂದಿನಿಂದ ಕಲಿತರು ಬಾಯಿ ಸಾಹೇಬ್? ಸಿಸೌದಿಯರಿಗೆ ತಮ್ಮ ತಲೆ ನೀಡುವುದು ಮಾತ್ರ ಗೊತ್ತು. ಇಂದು ಸಿಸೌದಿ ಪುರುಷರಿಗೆ ತಮ್ಮ ತಲೆಯ ಬಗ್ಗೆ ಮೋಹ ಉಂಟಾಗಿದ್ದರೆ ನಾವು ಸಿಸೌದಿ ನಾರಿಯರು ನಮ್ಮ ತಲೆ ಒಡ್ಡುತ್ತೇವೆ. ನಾನು ತಲವಾರಧಾರಿಯಾಗಿ ರಣರಂಗಕ್ಕೆ ಹೋಗುತ್ತೇನೆ.
2: ಜವಾಹರ್ ಬಾಯಿ, ವಿಕ್ರಮಾದಿತ್ಯ ನಮ್ಮ ಪುತ್ರರು. ಈಗ ಅವರಿಗೆ ಬೇಕಾಗಿರುವುದು ನಿಂದನೆಯಲ್ಲ, ಅವರಿಗೆ ನಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಸ್ವಲ್ಪ ಶಾಂತ ಚಿತ್ತರಾಗಿ ಯೋಚಿಸಿರಿ. ಕೇವಲ ತಲೆ ಒಡ್ಡುವುದು ನಮ್ಮ ಉದ್ದೇಶವಲ್ಲ, ಮೇವಾಡದ ಸಂರಕ್ಷಣೆ. ಈಗ ಶತ್ರುವು ಪ್ರಬಲನಾಗಿದ್ದಾನೆ. ನಮ್ಮಲ್ಲಿ ಆಂತರಿಕ ಕಲಹವಿದೆ. ಮುಷ್ಟಿಯಷ್ಟಿರುವ ನಮ್ಮ ರಾಜಪೂತ ಯೋಧರು

0: ರಣರಂಗದಲ್ಲಿ ವೀರಗತಿ ಪಡೆದರೆ ಮೇವಾಡದ ರಕ್ಷಣೆಯಾಗುತ್ತದೆಯೇ? ನಮ್ಮ ಇಂದು ನಮ್ಮ ಕೈ ತಪ್ಪಿ ಹೋಗಿದೆ, ನಮ್ಮ ನಾಳೆಯೂ ನಮ್ಮ ಪಾಲಿಗೆ ಉಳಿಯಲಿಕ್ಕಿಲ್ಲ ಜವಾಹರ್ ಬಾಯಿ.
1: ಬಾಯಿ ಸಾಹೇಬ್, ಹಾಗಾದರೆ ನಾವು ಏನು ಮಾಡಬೇಕು?
0: ನೀತಿ, ಕೂಟನೀತಿ. ಇದು ಯುದ್ಧದ ಸಮಯವಲ್ಲ, ಒಪ್ಪಂದದ ಸಮಯ. ಹೇಗಾದರೂ ಮಾಡಿ ನಾವು ಈ ಅಗ್ನಿಯನ್ನು ಶಾಂತಗೊಳಿಸಬೇಕು. ನಮ್ಮ ಆಂತರಿಕ ಕಲಹಗಳನ್ನು ಮರೆತು ಮತ್ತೆ ನಮ್ಮ ಶಕ್ತಿಯನ್ನು ಒಟ್ಟುಗೂಡಿಸೋಣ. ಇದರಲ್ಲಿಯೇ ಮೇವಾಡದ ಕಲ್ಯಾಣವಿದೆ.
1: ಆಯಿತು, ತಾವು ಹೇಳಿದಂತೆ ಆಗಲಿ.
0: ನಾವು ಬಹದ್ದೂರ್ ಶಾಹನ ಸಾಮರ್ಥ್ಯವನ್ನು ಬಲ್ಲೆವು. ಯಾರಲ್ಲೇ?
2: ತಾಯಿ ಸಾಹೇಬ್.
0: ದೂತನೇ, ರಾಜಭಾಂಡಾರದಿಂದ ಒಂದು ರತ್ನ ಖಚಿತ ಸೊಂಟಪಟ್ಟಿಯನ್ನು ಹಾಗೂ 10,000 ನಾಣ್ಯಗಳನ್ನು ತೆಗೆದುಕೊಂಡು ಬಾ. ಸೇನಾಪತಿವರೆಗೆ ಹೇಳಿ 100 ಅಶ್ವಗಳು ಹಾಗೂ 10 ಆನೆಗಳನ್ನು ಸಿದ್ಧಗೊಳಿಸು. ಈ ಉಡುಗೊರೆಗಳನ್ನು ತೆಗೆದುಕೊಂಡು ನೀನು ಬಹದ್ದೂರ್ ಶಾ ಅವರ ಶಿಬಿರಕ್ಕೆ ಹೋಗಿ ನಮ್ಮ ಪರವಾಗಿ ಉಡುಗೊರೆಗಳನ್ನು ನೀಡಿ ಮೇವಾಡವು ಗುಜರಾತನೊಂದಿಗೆ ಸ್ನೇಹ ಬಯಸುತ್ತದೆ ಎಂದು ನಿವೇದಿಸು. ಮೇವಾಡವು ಯುದ್ಧದಲ್ಲಿ ಗೆದ್ದ ಮಾಳವ ಪ್ರದೇಶವನ್ನು ಬಿಟ್ಟುಕೊಡಲು ಕಾತರಗೊಂಡಿದೆ ಎಂದು ಹೇಳು. ಆದರೆ ಮೊದಲು ಯುದ್ಧ ನಿಲ್ಲಬೇಕು ಮತ್ತು ಎರಡೂ ಪಕ್ಷಗಳು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹಿಂತಿರುಗಬೇಕು. ಇದಾದ ನಂತರವೇ ನಾವು ಹೇಳಿದಂತೆ ಮಾಡುತ್ತೇವೆ.
2: ಅಪ್ಪಣೆ ತಾಯಿ ಸಾಹೇಬ್.

0: ಮೌದಾಯಿ ಸಾಹೇಬ್, ಇಂದಿನ ಆಲೋಚನಾ ಸಭೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡಿರಂತೆ.
1: ಏಕೆ ಎಂದು ನಮಗೂ ಗೊತ್ತಿಲ್ಲ, ನಮಗೂ ಸಂದೇಶ ಬಂದಿದೆ. ಬಾಯಿ ಸಾಹೇಬರು ಮಂತ್ರಾಲೋಚನೆ ಮಾಡಬೇಕಂತೆ. ಹಾ ಅಗೋ, ಬುಂದಿ ರಾಜಕುಮಾರರು ತಮ್ಮ ಸಹೋದರ ಅರ್ಜುನ ಸಿಂಹರೊಂದಿಗೆ ಇತ್ತಲೇ ಬರುತ್ತಿದ್ದಾರೆ.
2: ತಾವೆಲ್ಲ ಈಗಾಗಲೇ ಬಂದು ಬಿಟ್ಟಿದ್ದೀರಿ, ನಮ್ಮಿಂದ ತಡವಾಯಿತೆ?
0: ಇಲ್ಲ ಇಲ್ಲ ಮೌದಾಯಿ ಸಾಹೇಬ್, ನಾವು ಇದೀಗ ತಾನೇ ಬಂದೆವು. ಓಹೋ, ರಾಜ್ಕುಮಾರ್ ಅರ್ಜುನ್ ಸಿಂಹರು ಬಂದಿರುವರು. ತಮಗೆ ಸ್ವಾಗತ ರಾಜ್ಕುಮಾರರೇ.
3: ಕಾಕಾ ಸಾಹೇಬ್ ನಮಸ್ಕರಿಸುತ್ತೇನೆ. ಬಾಯಿ ಸಾಹೇಬ್ ನಮಸ್ಕರಿಸುತ್ತೇನೆ.
1: ಸಂಪತ್ತು ಸಮೃದ್ಧಿಗೊಂಡು ಸುಖವಾಗಿರು ರಾಜ್ಕುಮಾರ.
2: ತಮಗೆಲ್ಲ ತಿಳಿದಿರಬಹುದು, ಬಹದ್ದೂರ್ ಶಾ ಅವರು ಮುತ್ತಿಗೆಯನ್ನು ತೆರವು ಮಾಡಿ ಗುಜರಾತಿಗೆ ಹಿಂತಿರುಗಿದ್ದಾರೆ.
1: ಹೌದು ಬಾಯಿ ಸಾಹೇಬ್, ತಮ್ಮ ತಂತ್ರವು ಫಲಪ್ರದವಾಯಿತು.
2: ವಿಪತ್ತು ಇನ್ನೂ ದೂರವಾಗಿಲ್ಲ, ಮುಂದೆ ಹೋಗಿದೆ ಅಷ್ಟೇ. ಬಹದ್ದೂರ್ ಶಾಹನ ಮನೋವೃತ್ತಿಯನ್ನು ನಾವು ಚೆನ್ನಾಗಿ ಬಲ್ಲೆವು. ಅವನು ಮತ್ತೆ ನಮ್ಮ ಮೇಲೆ ದಾಳಿ ಮಾಡಬಹುದು, ನಮ್ಮಿಂದ ಹಣ ಮತ್ತು ಭೂಮಿ ಬೇಡಬಹುದು. ಅವನು ಶೀಘ್ರವೇ ಈ ಕೃತ್ಯ ಎಸಗಬಹುದು, ಏಕೆಂದರೆ ಅವನ ಹತ್ತಿರ ಸುಸಂಘಟಿತ ಸೈನ್ಯ ಬಲವಿದೆ. ಮೇವಾಡವು ಅಂತಃಕಲಹದಿಂದ ಜರ್ಜರಿತವಾಗಿದೆ ಎಂದು ಅವನಿಗೆ ಗೊತ್ತು. ಜೊತೆಗೆ ವಿಕ್ರಮಾದಿತ್ಯನಿಗೆ ಯುದ್ಧ ಕಲೆಯಲ್ಲಿ ಅರಿವಿಲ್ಲ ಎಂಬುದೂ ಅವನಿಗೆ ಗೊತ್ತಿದೆ.
0: ತಾವು ಸರಿಯಾದುದನ್ನೇ ಹೇಳಿದಿರಿ ಮೌಜಾಯಿ ಸಾಹೇಬ್. ನಾವು ನಮ್ಮ ಸೈನ್ಯವನ್ನು ಬಲಪಡಿಸಲು ವಿಶೇಷ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು.
1: ಅದಕ್ಕಾಗಿ ಹಣ ಬೇಕು. ಎಲ್ಲಿಂದ ತರುವುದು? ವಿಕ್ರಮಾದಿತ್ಯನ ವಿಲಾಸ ವೈಭವದ ಬದುಕು ಭಂಡಾರವನ್ನು ಬರಿದಾಗಿಸಿದೆ.
2: ಜವಾಹರ್ ಬಾಯಿ, ಈಗ ವಿಕ್ರಮಾದಿತ್ಯ ಮಹಾರಾಣ, ಮೇವಾಡದ ಕೇಂದ್ರ ಶಕ್ತಿಯಾಗಿದ್ದಾರೆ. ಈಗ ಅವರನ್ನು ಟೀಕಿಸುವುದರಿಂದ ಕೇಂದ್ರ ಶಕ್ತಿಯನ್ನು ನಾವು ಮತ್ತಷ್ಟು ದುರ್ಬಲಗೊಳಿಸದಂತಾಗುತ್ತದೆ.
3: ತಾವು ಸರಿಯಾಗಿ ಹೇಳಿದಿರಿ ಬಾಯಿ ಸಾಹೇಬ್.
1: ಹಾಗಾದರೆ
2: ಒಂದು ಉಪಾಯವಿದೆ, ನಾವೀಗ ಕ್ರಾಂತಿಕಾರಿ ಹೆಜ್ಜೆ ಇಡಬೇಕು.
0: ಕ್ರಾಂತಿಕಾರಿ ಹೆಜ್ಜೆ? ಹಾಗೆಂದರೆ?
2: ಮುಗಲ್ ಸಾಮ್ರಾಟ್ ಹುಮಾಯೂನನ್ನು ನಾವು ನಮ್ಮ ಪಕ್ಷಕ್ಕೆ ಕರೆತರಬೇಕು.
1: ಬಾಯಿ ಸಾಹೇಬ್, ಅವರು ತಮ್ಮ ಪಕ್ಷ ಸೇರಿ ಸ್ವಧರ್ಮೀಯರ ವಿರುದ್ಧ ಖಡ್ಗ ಜಳಿಸುವರೆ?
2: ಜವಾಹರ್ ಬಾಯಿ, ಹುಮಾಯೂ ಒಬ್ಬ ನ್ಯಾಯಪ್ರಿಯ ಶಾಸಕರು, ಅವರಿಗೆ ಬಹದ್ದೂರ್ ಶಾಹನ ದುಷ್ಟ ಸ್ವಭಾವ ಚೆನ್ನಾಗಿ ಗೊತ್ತಿದೆ. ಇದರಿಂದಾಗಿಯೇ ಹುಮಾಯೂ ಅವರಿಗೆ ಅವನೆಂದರೆ ಸೇರುವುದಿಲ್ಲ.
3: ಆದರೂ ಅವರು ನಮಗೆ ಸಹಾಯ ಮಾಡಲಾರರು.
2: ಅವಶ್ಯ ಮಾಡುತ್ತಾರೆ. ನಾನು ಅವರಿಗೆ ರಾಖಿ ಕಳಿಸಿ ಅವರನ್ನು ನನ್ನ ಸಹೋದರನನ್ನಾಗಿ ಸ್ವೀಕರಿಸುತ್ತೇನೆ. ಕಷ್ಟಗಳ ಸುಳಿಯಲ್ಲಿ ಸಿಕ್ಕ ತಮ್ಮ ಸಹೋದರಿಗೆ ಸಹಾಯ ಮಾಡದಿರುವರೆ?
0: ಇದೇನು ಹೇಳುತ್ತಿರುವಿರಿ ತಾಯಿ ಸಾಹೇಬ್? ಅವರು ಮುಸಲ್ಮಾನರು, ಆಕ್ರಮಣಕಾರಿಗಳು, ನಮ್ಮ ಸ್ನೇಹಿತರೂ ಅಲ್ಲ.
2: ಬಾಕ್ಸಿ ಹುಜೇ, ಮುಗಲರ ಇತಿಹಾಸವು ಇತರ ವಿಜಯಿ ಮುಸಲ್ಮಾನರ ಇತಿಹಾಸಕ್ಕಿಂತ ಭಿನ್ನವಾಗಿದೆ. ಅವರು ಆಕ್ರಮಣಕಾರಿಗಳೇ ಆಗಿದ್ದರು, ಆದರೆ ಈಗಿಲ್ಲ. ಇತರ ವಿಜಯಿ ಮುಸಲ್ಮಾನರು ಮಾಡಿದಂತೆ ಅವರು ಈ ದೇಶವನ್ನು ಹಾಳು

0: ಮಾಡಲಿಲ್ಲ, ಧಾರ್ಮಿಕ ಸ್ಥಳಗಳನ್ನು ಲೂಟಿ ಮಾಡಲಿಲ್ಲ. ಬದಲಾಗಿ ಈ ದೇಶದಲ್ಲಿಯೇ ನೆಲೆಸಿ ಈ ದೇಶಕ್ಕೊಂದು ಸುವ್ಯವಸ್ಥಿತವಾದ ಆಡಳಿತವನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಬಾಯಿ ಸಾಹೇಬ್, ತಾವು ಕ್ರಾಂತಿಕಾರಿ ಹೆಜ್ಜೆಯನ್ನೇನೋ ಇಡುತ್ತಿದ್ದೀರಿ, ಆದರೆ ಜನಸಮೂಹ ಇದನ್ನು ಸ್ವಾಗತಿಸುವರೇ?
0: ಸ್ವಾಗತಿಸಲೇಬೇಕು. ಇಬ್ಬರು ಶತ್ರುಗಳು ಒಂದೇ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ಅಕಸ್ಮಾತ್ ಇದ್ದರೆ ಅವರು ಮನೆಯನ್ನು ಹಾಳು ಮಾಡುತ್ತಾರೆ, ತಾವು ಹಾಳಾಗುತ್ತಾರೆ. ಬದಲಾಗಿ ಇಬ್ಬರು ಸಹೋದರರು ಮನೆಯಲ್ಲಿ ಒಟ್ಟಿಗೆ ಇದ್ದರೆ ತಾವು ಉದ್ಧಾರವಾಗುತ್ತಾರೆ, ಮನೆಯನ್ನು ಉದ್ಧಾರ ಮಾಡುತ್ತಾರೆ.
2: ಮೌಜಾಯಿ ಸಾಹೇಬ್, ಕ್ಷಮಿಸಬೇಕು, ಇದು ಕೇವಲ ತಮ್ಮ ಭಾವನಾ ಪರವಸತೆಯ ಕಲ್ಪನೆ ಅಲ್ಲವಷ್ಟೇ?
0: ಅಲ್ಲ ಬಾಗ್ಸೂಜಿ, ಅಲ್ಲ. ಇದು ಇಂದಿನ ಹಾಗೂ ಬರಲಿರುವ ನಾಳಿನ ವಸ್ತುಸ್ಥಿತಿ. ಮುಗಲರ ಎರಡನೆಯ ತಲೆಮಾರಿನವರು ಈ ದೇಶದಲ್ಲಿ ದ್ವೇಷ ಹುಟ್ಟಿಸಿ ನೆಲೆ ನಿಂತಿದ್ದಾರೆ. ಅಸಂಖ್ಯ ಸಂಘರ್ಷಗಳನ್ನು ಅನುಭವಿಸಿದ ನಂತರವೂ ಸಾಮ್ರಾಟ್ ಬಾಬರನು ಹಿಂತಿರುಗಲಿಲ್ಲ. ಹುಮಾಯೂನನು ಹಿಂತಿರುಗುವ ಲಕ್ಷಣಗಳಿಲ್ಲ. ನಮಗೆ ಗೊತ್ತಿರುವ ಹಾಗೆ ಮುಗಲರು ಈ ದೇಶದಲ್ಲಿ ಈ ದೇಶವಾಸಿಗಳಾಗಿಯೇ ಉಳಿಯುತ್ತಾರೆ. ಇತಿಹಾಸದ ಇತರ ಕಾಲಗಳಲ್ಲಿ ಆದಂತೆ ಒಂದು ಸಮನ್ವಯ ಸಂಸ್ಕೃತಿಯು ಈ ದೇಶದಲ್ಲಿ ಜನ್ಮ ತಳೆಯುವುದು. ಆ ಸಮನ್ವಯ ಸಂಸ್ಕೃತಿಯ ಸೂತ್ರವೇ ಈ ನಮ್ಮ ರಾಖಿಯ ಒಂದು ಎಳೆ ಏಕಾಗಬಾರದು ಬಾಕ್ಸಿವ್ಜಿ?
1: ಒಳ್ಳೆಯ ವಿಚಾರ ಬಾಯಿ ಸಾಹೇಬ್. ತಮ್ಮ ದೂರದೃಷ್ಟಿಯ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ತಮಗೆ ಸರಿ ಅನಿಸಿದ್ದನ್ನು ಮಾಡಿರಿ.
0: ಹಾಗಿದ್ದರೆ ನಮ್ಮ ರಾಖಿ ತೆಗೆದುಕೊಂಡು ಮುಗಲ್ ಸಾಮ್ರಾಟನ ಕಡೆಗೆ ಹೊರಡಲು ದೂತನಿಗೆ ಹೇಳಿರಿ.
1: ಹಾಗೆ ಆಗಲಿ ಬಾಯಿ ಸಾಹೇಬ್.

0: ಶಹನ್ಸೆ ಅಲ ದೂತನೊಬ್ಬ ಮೇವಾಡದಿಂದ ಸಂದೇಶ ಹೊತ್ತು ಬಂದಿದ್ದಾನೆ, ನಿವೇದಿಸಲು ಅಪ್ಪಣೆ ಬಯಸುತ್ತಿದ್ದಾನೆ.
1: ಮೇವಾಡದಿಂದ ದೂತ? ಮೇವಾಡಕ್ಕೂ ನಮಗೂ ಸಂಬಂಧವೇ ಇಲ್ಲ, ಆದರೂ ಸಂದೇಶ ವಹನದ ಕಾರಣ?
2: ಕರೆದುಕೊಂಡು ಬಾ.
0: ಆಗಲಿ ಹುಜೂರ್.
3: ಸಾಮ್ರಾಟರ ಸನ್ನಿಧಿಗೆ ಮೇವಾಡವು ತನ್ನ ಶುಭಕಾಮನೆಗಳನ್ನು ಅರ್ಪಿಸುತ್ತದೆ. ಮಹಾರಾಣಿ ಕರ್ಮವತಿಯವರು ಮುಗಲ್ ಸಾಮ್ರಾಟರ ಗೌರವಾರ್ಥ ಒಂದು ಉಡುಗೊರೆ ಹಾಗೂ ಒಂದು ಪತ್ರ ಕಳುಹಿಸಿದ್ದಾರೆ. ಸಾಮ್ರಾಟರು ಸ್ವೀಕರಿಸೋಣವಾಗಬೇಕು.
1: ಖ್ವಾಜಾ ಮುಅಜ್ಜಮ್, ಉಡುಗೊರೆಯನ್ನು ಸ್ವೀಕರಿಸೋಣವಾಗಲಿ. ಪತ್ರವನ್ನು ಸ್ಪಷ್ಟವಾಗಿ ಕೇಳಿಸುವಂತೆ ಗಟ್ಟಿಯಾಗಿ ಓದೋಣವಾಗಲಿ.
4: ಅಪ್ಪಣೆ ಅಲಿ ಸಹ. ದೂತನೇ, ಇತ್ತ ಬರಬೇಕು. ಮೊಘಲ ವಂಶದ ಗೌರವ ಸಾಮ್ರಾಟ್ ಹುಮಾಯೂನ್ ಅವರ ದೀರ್ಘಾಯುಷ್ಯ ಹಾಗೂ ಸುಖಿ ಆಡಳಿತದ ಶುಭಾಶಯಗಳೊಂದಿಗೆ ಹಾಡಿ ರಾಣಿ ಕರ್ಮವತಿಯು ತನ್ನ ಅಭಿನಂದನೆಗಳನ್ನು ಸಲ್ಲಿಸಬಯಸುತ್ತಾಳೆ.

0: ಸಾಮ್ರಾಟರೇ, ಮುಗಲ್ ಹಾಗೂ ರಾಜಪೂತರ ಸಂಬಂಧದ ಇತಿಹಾಸ ವಿಶೇಷವಾಗಿ ಅಷ್ಟೊಂದು ಮಧುರವಾಗಿಲ್ಲ ಎಂಬುದು ನಮಗೆ ಗೊತ್ತಿದೆ. ಆದರೆ ಇದುವರೆಗೂ ಕತ್ತಲೆಯ ದಾರಿಯಲ್ಲಿ ಅಲೆದಾಡುತ್ತಿದ್ದ ನಾವು ಈಗಲೂ ಹಾಗೆಯೇ ಅಲೆದಾಡಬೇಕೆಂಬುದು ಇದರ ಅರ್ಥವಲ್ಲ. ನಮ್ಮ ಪ್ರಜೆಗಳ ಸುಖ ಶಾಂತಿಗಾಗಿ, ಯೋಗಕ್ಷೇಮಕ್ಕಾಗಿ ನಾವು ಪರಸ್ಪರ ಸಹಯೋಗ ಸಹಕಾರಗಳನ್ನು ನೀಡಿ ಹೊಸದೊಂದು ಯುಗ ಪ್ರಾರಂಭಿಸಲು ಸೂತ್ರಧಾರರಾಗಬೇಕು. ನಾವೇ ಸ್ವತಃ ಮೊದಲು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಹಿಂದೂ ಸಮಾಜದಲ್ಲಿ ಸೋದರಿಯು ತನ್ನ ಸೋದರನ ಮುಂಗೈ ಮಣಿಕಟ್ಟಿಗೆ ರಾಖಿ ಕಟ್ಟುತ್ತಾಳೆ. ಇದು ಅವಳ ನಿಶ್ಚಲ ಹಾಗೂ ಶುದ್ಧ ವಿಶ್ವಾಸದ ಪ್ರತೀಕವಾಗಿದೆ. ಸೋದರನೂ ಸಹ ರಾಖಿಯ ಈ ಬಂಧನದಿಂದ ಕೆಲವು ಕರ್ತವ್ಯಗಳನ್ನು ನೆರವೇರಿಸಬೇಕಾಗುತ್ತದೆ. ಅವನು ಸೋದರಿಯ ಸುಖ ದುಃಖಗಳಲ್ಲಿ ಯಾವಾಗಲೂ ಸಹಭಾಗಿಯಾಗುತ್ತಾನೆ, ಅವಳ ಸಂರಕ್ಷಣೆಯ ಹೊಣೆ ಹೊರುತ್ತಾನೆ. ನಾವು ಹೃತ್ಪೂರ್ವಕವಾಗಿ ತಮ್ಮನ್ನು ನಮ್ಮ ಆತ್ಮೀಯ ಸೋದರರೆಂದು ಸ್ವೀಕರಿಸುತ್ತೇವೆ. ತಾವು ಕೂಡ ರಾಖಿಯ ಈ ಪವಿತ್ರ ಎಳೆಗಳನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವಿರಷ್ಟೇ ಅಲ್ಲದೆ ಇಲ್ಲಿ ನೆಲೆಸಿರುವ ಸಮಸ್ತ ಮುಸಲ್ಮಾನ ಬಂಧುಗಳನ್ನು ಸಹ ಶಾಶ್ವತ ಸ್ನೇಹ ಸೂತ್ರದಲ್ಲಿ ಬಂಧಿಸಿದಂತಾಗುವುದೆಂದು ಆಶಿಸುತ್ತೇವೆ.
1: ತಮ್ಮ ಪರಧರ್ಮಿ ಸಹೋದರಿ ಕರ್ಮವತಿ.

0: ವಾ ಭೇಷ್, ಈ ದೂತನಿಗೆ ತಂಗಲು ಸೂಕ್ತ ಏರ್ಪಾಡು ಮಾಡಿರಿ. ದೂತನೇ.
1: ಸಾಮ್ರಾಟ್.
0: ನೀನು ಬಹಳ ದೂರದಿಂದ ಬಂದಿರುವೆ, ಬಹಳ ದಣಿದಂತೆ ಕಾಣುತ್ತಿರುವೆ. ಇಂದು ರಾತ್ರಿ ಇಲ್ಲಿಯೇ ವಿಶ್ರಮಿಸು. ನಾಳೆ ಬೆಳಗಿನಲ್ಲಿ ಮಹಾರಾಣಿಯವರ ಪತ್ರಕ್ಕೆ ತಕ್ಕ ಉತ್ತರ ನೀಡಲಾಗುವುದು. ಈಗ ವಿಶ್ರಮಿಸು.
1: ಅಪ್ಪಣೆ ತೇಜಸ್ವಿ ಸಾಮ್ರಾಟರೇ.

0: ಪ್ರಿಯ ಮಂತ್ರಿ ಮಾಗದರೆ, ಚಿತ್ತೋಡದಿಂದ ಬಂದ ಪತ್ರದಲ್ಲಿ ಈ ವಿಷಯವನ್ನು ತಾವೆಲ್ಲ ಗ್ರಹಿಸಿದ್ದೀರಿ. ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋಣವಾಗಲಿ.
1: ಹುಜೂರ್, ಇದೊಂದು ಕ್ಷುಲ್ಲಕ ಪತ್ರ. ಇದರಲ್ಲೇನೋ ಮೋಸವಿದೆ. ಮೇವಾಡ ಇಂದು ವಿಪತ್ತುಗಳಿಂದ ಆವರಿಸಲ್ಪಟ್ಟಿರುವುದು ಜಗತ್ತಿಗೆ ತಿಳಿದ ವಿಷಯ. ರಾಣಿ ಕರ್ಮವತಿಯವರು ಗುಜರಾತ್ ಬಾದಶಾ ಬಹದ್ದೂರ್ ಶಾ ಅವರಿಂದ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ಮೇವಾಡ ತೀವ್ರ ಹತಾಶ ಸ್ಥಿತಿಯಲ್ಲಿದೆ. ಹುಜೂರ್, ಕರ್ಮವತಿಯವರು ತಮ್ಮನ್ನು ಸೋದರನನ್ನಾಗಿ ಸ್ವೀಕರಿಸಿ ಒಬ್ಬ ಮುಸಲ್ಮಾನನನ್ನು ಇನ್ನೊಬ್ಬ ಮುಸಲ್ಮಾನನ ವಿರುದ್ಧ ಎತ್ತಿಕಟ್ಟುತ್ತಿದ್ದಾರೆ.
0: ಖ್ವಾಜಾ ನಿಯಾಜಿ, ಮಹಾರಾಣಿಯವರು ತಮ್ಮ ಪತ್ರದಲ್ಲಿ ಇಂತಹ ಯಾವ ಅಂಶವನ್ನೂ ಕೊಟ್ಟಿಲ್ಲವಲ್ಲ.
2: ಜಹಾಪನ, ಇದೊಂದು ರಾಜಕಾರಣದ ಉತ್ತಮ ಸಲಹೆ. ಇದನ್ನು ಏಕೆ ಹೊರಗೆ ಹಚ್ಚಿ ನೋಡಬಾರದು?
0: ಇದರಲ್ಲಿ ನಿಜಾಂಶ ಇಲ್ಲದೆಯೂ ಇರಬಹುದು. ಅವರಿಗೆ ಶುಭವಾಗಲಿ.
3: ಹುಜುರೆ ಆಲಾ, ಮೇವಾಡವು ತನ್ನ ಧೂರ್ತತನವನ್ನು ಈ ಮೊದಲೇ ತೋರಿಸಿಬಿಟ್ಟಿದೆ. ರಾಣಿ ಕರ್ಮವತಿಯವರ ಪತಿ ಸಂಗ್ರಾಮ ಸಿಂಹರು ಸ್ವರ್ಗೀಯ ಬಾದಶಾ ಬಾಬರ್ ಅವರ ವಿರುದ್ಧ ನಮ್ಮ ಶತ್ರು ಇಬ್ರಾಹಿಂ ಲೋಧಿಯ ಪುತ್ರ ಮೆಹಮೂದ್ ಲೋಧಿಯವರ ಜೊತೆ ಕೈಜೋಡಿಸಿದ್ದರು.
0: ತಾವು ಸರಿಯಾಗಿ ಹೇಳಿದಿರಿ ಮಿರ್ಜಾ ಕುಲಿ ಬೇಗ್. ರಾಜಪೂತರು ಮತ್ತು ಮೊಘಲರ ಸಂಬಂಧ ಇಂದಿನವರೆಗೂ ಸರಿಯಾಗಿಲ್ಲವೆಂದು ಸ್ವತಃ ಮಹಾರಾಣಿಯವರೇ ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ಹಿಂದೂ ಮುಸಲ್ಮಾನರ ಮಧ್ಯದ ವೈಷಮ್ಯವು ಇಬ್ಬರನ್ನೂ ಸುಖಶಾಂತಿಗಳಿಂದ ಇರಗೊಡುವುದಿಲ್ಲ ಎಂಬ ಅವರ ಅಭಿಪ್ರಾಯವೂ ಸರಿಯಾಗಿಯೇ ಇದೆ.
1: ಹುಜೂರ್ ಅವರು ದೂರದೃಷ್ಟಿಯುಳ್ಳವರು, ನಿರ್ಣಯವನ್ನು ತಿಳಿಸೋಣವಾಗಬೇಕು.
0: ನಾವು ಸಮಯ ಪ್ರವಾಹದ ದಿಕ್ಕನ್ನೇ ಬದಲಿಸುತ್ತೇವೆ, ಮಹಾರಾಣಿಯವರ ಸ್ನೇಹವನ್ನು ಮಾನ್ಯ ಮಾಡುತ್ತೇವೆ.
3: ಅಲಿಜಾ, ಕರ್ಮವತಿಯವರು ಹಿಂದೂ ಮಹಿಳೆ, ಯೋಚಿಸಬೇಕು.
0: ಖ್ವಾಜಾ ನಿಯಾಜಿ, ತಾವು ವಿದ್ವಾಂಸರು. ಪವಿತ್ರ ಕುರಾನಿನ 66ನೇ ಪದ್ಯದ ಸಾಲುಗಳನ್ನು ಗಮನಕ್ಕೆ ತಂದುಕೊಳ್ಳಿರಿ. ಅದರಲ್ಲಿ ಏನು ಹೇಳಿದೆ ಎಂದು ವಿವರಿಸೋಣವಾಗಲಿ.

0: ಹುಜೂರ್, ನಾವು ಎಲ್ಲ ಸಮೂಹಗಳಿಗೆ ಆರಾಧನೆಯ ಒಂದು ವಿಶೇಷ ಮಾರ್ಗವನ್ನು ನಿಶ್ಚಿತಪಡಿಸಿದ್ದೇವೆ ಹಾಗೂ ಆ ಸಮೂಹ ಆ ಮಾರ್ಗವನ್ನು ಅನುಸರಿಸುತ್ತಿದೆ. ಆದ್ದರಿಂದ ಹುಜೂರ್, ಇದಕ್ಕೆ ನಿಮ್ಮ ನಿರಾಕರಣೆ ಈಗ ಬೇಡ.
1: ತಾವುಗಳೆಲ್ಲ ಧರ್ಮನಿಷ್ಠರು, ಈಗ ನಾವೇನು ಮಾಡಬೇಕು? ತಮ್ಮ ಸಲಹೆಯಂತೆ ನಡೆಯೋಣವೆ ಅಥವಾ ಪವಿತ್ರ ಕುರಾನಿನಲ್ಲಿ ಹೇಳಿದ ಆಜ್ಞೆಯನ್ನು ಪಾಲಿಸೋಣವೆ? ಹೇಳಿ. ವಿಷಯ ತಿಳಿದಿದೆ, ನಮ್ಮ ವಿಚಾರ ತಪ್ಪಾಗಲಾರದು. ನಾವು ನಾಳೆ ಬೆಳಿಗ್ಗೆ ರಾಣಿ ಕರ್ಮವತಿಯವರ ಮನವಿಯನ್ನು ಸ್ವೀಕರಿಸಿದ್ದಾಗಿ ಅವರಿಗೆ ಸಂದೇಶ ಕಳುಹಿಸೋಣವಾಗಲಿ. ಒಬ್ಬ ಮುಸಲ್ಮಾನ್ ಬಾದಶಃ ಒಬ್ಬ ಹಿಂದೂ ರಾಣಿಯನ್ನು ಸಹೋದರಿ ಎಂದು ಒಪ್ಪಿಕೊಳ್ಳುತ್ತಾನೆ ಹಾಗೂ ಹಿಂದೂ ಮುಸಲ್ಮಾನ ಸಂಬಂಧದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ.
2: ವಾಹ್ ವಾಹ್ ವಾಹ್ ವಾಹ್ ವಾಹ್.

0: ಏನು ಸಮಾಚಾರ ಬಾಕ್ಸಿಂಜಿ?
1: ಸಮಾಚಾರ ಶುಭವಾಗಿಲ್ಲ ಮಹಾರಾಣಿ. ಬಹಾದೂರ್ ಶಹನ ಸೈನ್ಯವು ಮಿಡತೆ ಹಿಂಡುಗಳಂತೆ ಚಿತ್ತೋಡಿನ ಸುತ್ತಲೂ ತಿರುಗುತ್ತಿದೆ. ಅವರನ್ನು ಎದುರಿಸಲು ನಮ್ಮಲ್ಲಿ ಸಾಕಷ್ಟು ಸೈನಿಕರಿಲ್ಲ.
2: ಕೋಟೆಯಲ್ಲಿ ಆಹಾರ ಸಾಮಗ್ರಿಗಳ ಕೊರತೆ ಉಂಟಾಗಿದೆ. ರಾಜಭಂಡಾರದಲ್ಲಿ 2 ತಿಂಗಳಿಗಾಗುವಷ್ಟು ಮಾತ್ರ ಆಹಾರವಿದೆ.
0: ವಿಷಮ ಪರಿಸ್ಥಿತಿಯ ಸಮಯ. ಸಾಮ್ರಾಟ್ ಹುಮಾಯೂನರ ಕಡೆಯಿಂದಲೂ ನಾವು ಸಹಾಯವನ್ನು ಅಪೇಕ್ಷಿಸುವಂತಿಲ್ಲ. ಅವರು ನಮ್ಮ ರಾಖೆಯನ್ನು ಸ್ವೀಕರಿಸಿದ್ದಾರೆ. ಸಾಧ್ಯವಿದ್ದಷ್ಟು ಸಹಾಯ ಮಾಡುವುದಾಗಿಯೂ ಮಾತು ಕೊಟ್ಟಿದ್ದಾರೆ. ಆದರೆ ಅವರೇ ಶೇರ್ಖಾ ಅವರ ಜೊತೆಯೇ ಯುದ್ಧದಲ್ಲಿ ತೊಡಗಿದ್ದಾರೆ. ಅವರೂ ಅಸಹಾಯಕರು.
2: ಹಾಗೇನಿಲ್ಲ ಬಾಯಿ ಸಾಹೇಬ್, ಸಾಮ್ರಾಟ್ ಹುಮಾಯೂನವರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ. ಅವರು ಬಹದ್ದೂರ್ ಶಹನಿಗೆ ಮೇವಾಡದಿಂದ ದೂರಿರುವಂತೆ ಎಚ್ಚರಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಅವನು ಅಹಂಕಾರ ಹಾಗೂ ರಾಜವಿಸ್ತಾರದ ಹಂಬಲದಿಂದ ಕುರುಡನಾಗಿದ್ದಾನೆ. ಅವರ ಆದೇಶವನ್ನು ಅಲಕ್ಷಿಸಿದ್ದಾನೆ. ತಮ್ಮ ಅನೇಕ ಕಷ್ಟ ನಷ್ಟಗಳ ಮಧ್ಯೆಯೂ ಸಾಮ್ರಾಟರು ಬಹದ್ದೂರ್ ಶಹನಿಗೆ ತಕ್ಕ ಶಾಸ್ತಿ ಮಾಡಲು ಸಾರಂಗಪುರದಿಂದ ಮಂದಸೂರ ಕಡೆಗೆ ಹೊರಟಿದ್ದಾರೆ ಎಂಬ ಸಮಾಚಾರವೂ ನಮಗೆ ಬಂದಿದೆ.
0: ನಮಗೆ ಈ ಅನ್ಯ ಧರ್ಮೀಯ ಸೋದರನ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಆದರೆ ಅವರು ಇಲ್ಲಿಗೆ ತಲುಪುವವರೆಗೆ ಚಿತ್ತೋಡ ಧ್ವಂಸವಾಗಿ ಹೋಗಿರುವುದೇನು?
3: ಚಿತ್ತೋಡ ಎಂದಿಗೂ ಧ್ವಂಸವಾಗಲಾರದು ಮಹಾರಾಣಿಯವರೇ. ಚಿತ್ತೋಡವು ರಾಜಪೂತ ಗೌರವದ ಪ್ರತೀಕ. ಇದು ಕೇವಲ ಸುಣ್ಣ ಕಲ್ಲು ಮಣ್ಣುಗಳಿಂದ ಕಟ್ಟಿದ ಕೋಟೆಯಲ್ಲ. ರಾಜಸ್ಥಾನಿಯರ ಮರ್ಯಾದೆ, ಘನತೆ, ಗೌರವಗಳ ಚಿಹ್ನೆ. ತಾಯಿ ಸಾಹೇಬ್, ನಮ್ಮಲ್ಲಿ ಕಟ್ಟ ಕಡೆಯವನು ಬದುಕಿರುವವರೆಗೂ ಚಿತ್ತೋಡದ ಧ್ವಜವನ್ನು ಕೆಳಗಿಳಿಸಲಾರರು.
4: ತಾಯಿ ಸಾಹೇಬ್, ಈಗ ಯುದ್ಧ ನೀತಿ ಕುರಿತು ಆಲೋಚಿಸೋಣವೇ?
0: ಯುದ್ಧ ನೀತಿಗಿಂತಲೂ ಮೊದಲು ಯುದ್ಧದ ಮುಂದಾಳುತನದ ಬಗ್ಗೆ ವಿಚಾರ ಮಾಡುವುದು ಅವಶ್ಯವಿದೆ. ಮೇವಾಡದ ಸಿಂಹಾಸನದ ಮೇಲೆ ನಮ್ಮ ಪುತ್ರ ವಿಕ್ರಮಾದಿತ್ಯ ವಿರಾಜಮಾನರಾಗಿದ್ದಾರೆ. ಆದರೆ ಅವರು ಮಹಾರಾಣಾ ಪಟ್ಟಕ್ಕೆ ಸರ್ವಥಾ ಯೋಗ್ಯರಲ್ಲವೆಂಬುದು ನಮಗೆಲ್ಲ ಗೊತ್ತಿದೆ. ಬಹದ್ದೂರ್ ಶಹ ಮೊದಲು ಆಕ್ರಮಣ ಮಾಡಿದಾಗಲೇ ಅವರು ಎಷ್ಟು ಅಯೋಗ್ಯರೆಂಬುದನ್ನು ನೋಡಿಬಿಟ್ಟಿದ್ದೇವೆ. ನಮ್ಮ ಸಲಹೆ ಎಂದರೆ ರಾಜ್ಯಭಾರದ ಹೊಣೆ ಯೋಗ್ಯರಿಗೆ ಹೋಗಬೇಕು.
3: ತಾಯಿ ಸಾಹೇಬ್, ತಾವು ಇದನ್ನೇನು ಹೇಳುತ್ತಿರುವಿರಿ? ವಿಕ್ರಮಾದಿತ್ಯರು ತಮ್ಮ ಪುತ್ರರು.
0: ಆದರೆ ಮೇವಾಡ ನಮ್ಮ ಧರಿತ್ರಿ, ನಮ್ಮ ತಾಯಿ. ನಮ್ಮ ಅಸಂಖ್ಯ ಪುತ್ರರಿಗಿಂತಲೂ ಹೆಚ್ಚು ಪ್ರೀತಿ ಪಾತ್ರಳು.

0: ರಾಜರಾಣ.
1: ನಾನು ಸೋಲಂಕಿ ಭೈರವದಾಸ್. ತಾಯಿ ಸಾಹೇಬರ ಸಲಹೆಯನ್ನು ಸಮರ್ಥಿಸುತ್ತೇನೆ, ಆದರೆ ಸಂಬಂಧವನ್ನು ನಿಭಾಯಿಸುವ ಸಮಯ ಇದಲ್ಲ. ಮೇವಾಡದ ರಕ್ಷಣೆಯಾಗಬೇಕು.
2: ಹಾಗೇ ಆಗಲಿ, ಆದರೆ ರಾಜ್ಯಾಡಳಿತ ಭಾರವನ್ನ ನಿರ್ವಹಿಸುವವರು ಯಾರು? ಮೇವಾಡ ಸಿಂಹಾಸನವು ಬಲಿವೇದಿಕೆ ಮೇಲಿದೆ ಎಂಬುದು ಗೊತ್ತಿದ್ದು
0: ಸಿಂಹಾಸನದ ಮೇಲೆ ಕುಮಾರ ಉದಯ ಸಿಂಹನನ್ನು ವಿರಾಜಮಾನರಾಗಿಸಿ, ಅವರು ನಮ್ಮ ಪುತ್ರ ಮಹಾರಾಣ ಸಂಗ್ರಾಮ ಸಿಂಹರ ವಂಶಜರು. ಬಲಿವೇದಿಕೆ ಏರುವ ಜವಾಬ್ದಾರಿ ಅವರದೇ. ಅವರಿಗೆ ಮೇವಾಡ ರಾಜ ಚಿಹ್ನೆ ಛಾಂಗಿಯನ್ನು ತೊಡಸೋಣವಾಗಲಿ.
3: ಬೇಡ ಬೇಡ ಬಾಯಿ ಸಾಹೇಬ್, ಬೇಡ. ಈ ಬಾಲ ಹತ್ಯೆಗೆ ನಾವು ತಮಗೆ ಅವಕಾಶ ನೀಡುವುದಿಲ್ಲ. ಕುಮಾರ ಉದಯ ಸಿಂಹರು ವಿಕ್ರಮಾದಿತ್ಯರ ಸಂಗಡ ಸುರಕ್ಷಿತ ಸ್ಥಳಕ್ಕೆ ತೆರಳಲಿ.
4: ಹಾಗಾದ್ರೆ ಮಹಾರಾಣ ಪಟ್ಟವನ್ನು ಏರುವವರು ಯಾರು?
5: ಮಹಾರಾಣ ಪಟ್ಟವನ್ನು ನಾವು ಸ್ವೀಕರಿಸುತ್ತೇವೆ. ನಾವು ದಿವಂಗತ ಸಂಗ್ರಾಮ್ ಸಿಂಹರ ಒಡಹುಟ್ಟಿದ ಸಹೋದರನಂತೂ ಅಲ್ಲ, ಆದರೆ ಅವರ ಚಿಕ್ಕ ಸಹೋದರನಂತೂ ಹೌದು. ಮೇವಾಡದ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ. ಛಾಂಗಿಯನ್ನು ನಾವು ತೊಡುತ್ತೇವೆ.
1: ತಾವು ಛಾಂಗಿ ತೊಡುತ್ತಿಲ್ಲ, ಮೃತ್ಯುವನ್ನು ಆಲಂಗಿಸುತ್ತಿದ್ದೀರಿ, ಗೊತ್ತಿದೆಯೇ?
5: ಭೈರವದಾಸ್ ಜಿ, ಯುದ್ಧದಲ್ಲಿ ಮೃತ್ಯುವನ್ನು ವೀರಗತಿ ಎಂದು ಹೇಳುತ್ತಾರೆ. ವೀರಗತಿ ಪಡೆಯಲು ಪ್ರತಿಯೊಬ್ಬ ರಜಪೂತನು ಕನಸು ಕಾಣುತ್ತಿರುತ್ತಾನೆ. ಬನ್ನಿರಿ, ಛಾಂಗಿಯನ್ನು ನನಗೆ ತೊಡಿಸಿರಿ. ಬನ್ನಿರಿ, ಛಾಂಗಿಯನ್ನು ನನಗೆ ತೊಡಿಸಿರಿ.
3: ಧನ್ಯರಾದಿರಿ, ಧನ್ಯರಾದಿರಿ, ಭಾಗ ಸಿಂಗ್ ಧನ್ಯರಾದಿರಿ.

0: ಮಿರ್ಜಾ ಹಿಂದೂ ಬೇಗ್.
1: ಜಿ ಹುಜೂರ್.
0: ಚಿತ್ತೋಡದ ಪರಿಸ್ಥಿತಿಯನ್ನು ವಿವರಿಸೋಣವಾಗಲಿ. ದೂತನು ಏನು ಸಮಾಚಾರ ತಂದಿದ್ದಾನೆ?
1: ಶಾನ್ ಶಾಲ, ಚಿತ್ತೋಡದ ಸ್ಥಿತಿ ಸರಿಯಿಲ್ಲ. ಬಾದ್ಶಾಹರ ಜೊತೆಗೆ ಪೋರ್ತುಗಾಲ್ ತೋಫ್ಖಾನೆ ಇದೆ. ಅದರ ನೆರವಿನಿಂದ ಗುಜರಾತ್ ಸೈನ್ಯವು ಗಂಡಾಂತರ ನಿರ್ಮಾಣ ಮಾಡಿದೆ. ಕೋಟೆಯ ಹೊರಭಾಗದ ಗೋಡೆ ಧ್ವಂಸವಾಗಿದೆ. ರಾಜಪೂತರು ಕೋಟೆಯ ಎಲ್ಲ ಬಾಗಿಲುಗಳನ್ನು ತೆರೆದು ಬಿಟ್ಟಿದ್ದಾರೆ. ಅವರು ಯುದ್ಧದಲ್ಲಿ ವೀರಗತಿ ಪಡೆಯಲು ನಿರ್ಧರಿಸಿದಂತಿದೆ. ಜಹಾಪನ, ಯುದ್ಧವು ನಿರ್ಣಾಯಕ ಹಂತ ತಲುಪಿದೆ.
0: ಕೋಟೆಯ ಒಳಗಿನ ಸ್ಥಿತಿ ಹೇಗಿದೆ? ನಮ್ಮ ಸಹೋದರಿ ಸುರಕ್ಷಿತವಾಗಿರುವಳೆ?
1: ಅಲಿಜಾ, ಮಹಾರಾಣಿ ಕರ್ಮವತಿಯವರನ್ನು ಕುರಿತ ಯಾವುದೇ ಸಮಾಚಾರ ನಮಗೆ ಇನ್ನೂ ತಲುಪಿಲ್ಲ.
0: ಯಾಲ್ಲಾ ಮಾಲಿಕ್, ನಮಗೆ ಸಹಾಯ ಮಾಡು. ನಾವು ಸ್ವೀಕರಿಸಿದ ಸಹೋದರಿಯನ್ನು ರಕ್ಷಿಸು. ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡುವುದಾಗಿ ನಾವು ಅವಳಿಗೆ ಮಾತು ಕೊಟ್ಟಿದ್ದೇವೆ. ಯಾ ಪರ್ವರ್ದಿಗಾರ್, ನಮ್ಮ ವಂಶದ ಗೌರವವನ್ನು ಕಾಪಾಡು.
1: ಜಿಲ್ಲೆ ಲಾಹಿ, ಚಿತ್ತೋಡಿಗೆ ಸಹಾಯ ಮಾಡಲು ತಾವು ಯಾವ ಕಸರು ಉಳಿಯದಂತೆ ಪ್ರಯತ್ನಿಸಿದಿರಿ. ಬಂಗಾಲದಲ್ಲಿ ತಮ್ಮ ಶತ್ರು ಶೇರ್ಖಾನನನ್ನು ಹಾಗೆಯೇ ಬಿಟ್ಟು ಬಿರುಗಾಳಿಯಂತೆ ಸಂಚರಿಸಿ ಸಾರಂಗ

0: ಪುರದಿಂದ ಮಂದಸೋರದವರೆಗೆ ತಲುಪಿದಿರಿ. ಇನ್ಶಾಲ್ಲಾ ತಾವು ಬಹದ್ದೂರ್ ಶಾನ ಉದ್ದಟತನಕ್ಕೆ ತಕ್ಕ ಶಾಸ್ತಿ ಮಾಡುತ್ತೀರಿ. ಮಹಾರಾಣಿ ಕರ್ಮೋತಿಯವರನ್ನು ರಕ್ಷಿಸುತ್ತೀರಿ. ಜಾಪನ
1: ಮಿರ್ಜಾ, ಇಂದು ಕೇವಲ ನಮ್ಮ ವಂಶವಷ್ಟೇ ಅಲ್ಲ, ಸಂಪೂರ್ಣ ಮೊಘಲ ಸಮಾಜವೇ ಪಣಕ್ಕಿಡಲ್ಪಟ್ಟಿದೆ. ದೇವರ ಅವಕೃಪೆಯಿಂದ ಸ್ವಲ್ಪ ತಡವಾದರೂ ನಮ್ಮ ಸಹೋದರಿಗೆ ಏನಾದರೂ ಅನಿರೀಕ್ಷಿತ ಆಪತ್ತು ಬಂದೊದಗಿದರೆ ಇತಿಹಾಸ ನಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ, ನಮಗೆ ನಾವೇ ತಲೆ ತಗ್ಗಿಸುವಂತಾಗುತ್ತದೆ.
0: ಜಹಾಪನ, ಅಲ್ಲಾಹನು ಪರಮ ದಯಾಳುವಾಗಿದ್ದಾನೆ, ಅವನ ಅನುಗ್ರಹದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿರಿ. ಜಹಾಪನ, ನಂಬಿಕೆ ಇಟ್ಟುಕೊಳ್ಳಿ.
1: ಯಾ ಪರ್ವರ್ದಿಗಾರ್, ನಮಗೆ ದಯೆ ತೋರು, ನಮ್ಮ ಸಹೋದರಿಯನ್ನು ರಕ್ಷಿಸು.

0: ಸಾಕು, ನಿಲ್ಲಿಸಿ. ಜವಾಹರ ಬಾಯಿ ನಮಗೆ ಮಾರ್ಗ ತೋರಿಸಿತು. ಖಡ್ಗವನ್ನೆತ್ತಿಕೊಂಡು ಶತ್ರುಗಳ ರಕ್ತದಿಂದ ಮೇವಾಡದ ಭೂಮಿಯನ್ನು ತಳಿಸೋಣ. ಪರಲೋಕದಲ್ಲಿರುವ ನಮ್ಮ ಪತಿಯನ್ನು ಸೇರಿಕೊಳ್ಳೋಣ.
1: ಬೇಡ ಮಹಾರಾಣಿ ಸಾಹೇಬ್, ಬೇಡ. ಅನರ್ಥವಾದೀತು. ತಮ್ಮನ್ನು ರಕ್ಷಿಸುವುದಕ್ಕಾಗಿ ವಾಯುವೇಗದಲ್ಲಿ ಕುದುರೆಯನ್ನು ಓಡಿಸುತ್ತಾ ನಾವಿಲ್ಲಿಗೆ ಬಂದಿದ್ದೇವೆ. ಬಾಡಲಪೋಳ ದ್ವಾರದ ಛಾಂಗಿಯ ಋಣ ತೀರಿಸಲು ಬಾಘ ಶಿವರು ವೀರಗತಿ ಹೊಂದಿದೆ. ಮಹಾರಾಣಿ ಜವಾಹರಬಾಯಿ ಈ ಮೊದಲೇ ಮೇವಾಡಕ್ಕಾಗಿ ಬಲಿದಾನಗೈದಿದ್ದಾರೆ. ಈಗ ತಾವೊಬ್ಬರೇ ಮೇವಾಡ ರಾಜ್ಯದ ಪ್ರತೀಕವಾಗಿವೆ. ಇಂದು ಶತ್ರು ಪ್ರಬಲನಾಗಿದ್ದು ಪರಿಣಾಮ ವಿಪರೀತವಾಗಿದೆ. ತಮ್ಮ ನೆರಳು ಕಂಡರೂ ಸಾಕು, ಅನರ್ಥವಾಗುತ್ತದೆ. ಬಲಿ ಕೊಡಲು ಇನ್ನೂ ಎಣಿಕೆಯಷ್ಟು ರಜಪೂತ ತಲೆಗಳಿವೆ. ತಾವು ನಿಶ್ಚಿಂತೆಯಿಂದೀರಿ. ಅವರು ತಮ್ಮ ಕೊನೆಯ ಉಸಿರಿರುವವರೆಗೂ ಮೇವಾಡದ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುತ್ತಾರೆ.
0: ಚೂಡಾವತ್ ಕರ್ಮಾಜಿ, ತಮ್ಮ ಮಾತು ನಮಗೆ ಅರ್ಥವಾಗುತ್ತದೆ. ತಮ್ಮ ಸಂಶಯವು ನಿರಾಧಾರವಲ್ಲ, ವಿಶ್ವಾಸವಿರಲಿ. ಶತ್ರುವು ನಮ್ಮ ನೆರಳನ್ನೂ ಮುಟ್ಟಲಾರ. ರಜಪೂತ ಪರಂಪರೆಯು ನಮ್ಮನ್ನು ರಕ್ಷಿಸುತ್ತದೆ. ಶತ್ರುವಿಗೆ ದಾಟಿ ಬರಲು ಸಾಧ್ಯವೇ ಇಲ್ಲದ ಹಾಗೆ ಜೌಹರದ ಜ್ವಾಲೆಯು ನಮ್ಮ ಸುತ್ತಲೂ ರಕ್ಷಣಾ ವೃತ್ತವನ್ನು ಎಳೆಯಿತು. ಕೋಟೆಯ ಪ್ರಾಂಗಣದಲ್ಲಿ ಜೌಹರದ ಸಿದ್ಧತೆ ಮಾಡಿರಿ. ಮಹಾರಾಜರು ಸ್ವರ್ಗಾರೋಹಣ ಸಮಯದಲ್ಲಿ ಅವರ ಜೊತೆಗೂಡಲಾಗಲಿಲ್ಲ. ಆಗ ನಮ್ಮ ಗರ್ಭದಲ್ಲಿ ಸಿಸೋದಿಯ ಔಷಧ ಕುಡಿಬೇಡಿ. ಆದರೆ ಈಗ ನಾವು ಪತಿದೇವರನ್ನು ಸೇರಿಕೊಂಡು ಸಕಲ ಸಂಕಟಗಳಿಂದಲೂ ಮುಕ್ತರಾಗುತ್ತೇವೆ. ಹೋಗಿ ಚಿತೆಯನ್ನು ಸಿದ್ಧಪಡಿಸಿರಿ.

0: ಶಾನ್ಸಿಯಾಲ, ತಮಗೆ ಶುಭವಾಗಲಿ. 2 ತಿಂಗಳ ನಮ್ಮ ಶ್ರಮ ಫಲಪ್ರದವಾಯಿತು. ಆ ಬಹದ್ದೂರ್ ಶಾ ಸೋಲನ್ನು ಉಣಬೇಕಾಯಿತು. ಅವನು ತನ್ನ 5 ಸಂಗಡಿಗರೊಂದಿಗೆ ರಣರಂಗದಿಂದ ಓಡಿ ಹೋಗಿದ್ದಾನೆ.
1: ವಾ, ಸುಭಾನಲ್ಲಾ!
0: ಮಾಂಡುಕೋಟೆಯೊಳಗಿನ ಸರೋವರವನ್ನು ಹಾಳು ಮಾಡಿದ್ದಾನೆ ಎಂಬ ಸುದ್ದಿ ಇದೆ ಜಹಾಪನ.
1: ಮಾಂಡು ಏನು, ಅವನು ನರಕವನ್ನು ಸೇರುವವರೆಗೂ ಅವನ ಬೆನ್ನು ಬಿಡುವುದಿಲ್ಲ. ಹೊರಡು, ಸೈನ್ಯವನ್ನು ಮಾಂಡುವಿನತ್ತ ಹೊರಳಿಸು.
2: ಅಲಿ ಜಹಾ, ಅವೇಳಿಯಲ್ಲಿ ಬಂದುದಕ್ಕೆ ಈ ಸೇವಕನನ್ನು ಕ್ಷಮಿಸಬೇಕು.
1: ಏನು ಸಮಾಚಾರ ತಂದಿರುವೆ?
2: ಹುಜೂರ್, ಶೇರ್ ಖಾ ಮತ್ತೆ ತಲೆ ಎತ್ತಲು ಪ್ರಯತ್ನಿಸುತ್ತಿರುವುದಾಗಿ ಸಂದೇಶ ಬಂದಿದೆ. ಅವನು ಮತ್ತೊಮ್ಮೆ ಸೈನ್ಯವನ್ನು ಸೇರಿಸಿದ್ದಾನೆ. ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುವ ಹುನ್ನಾರ ನಡೆಸಿದ್ದಾನೆ.
1: ಆ ದ್ರೋಹಿ ಶೇರ್ ಖಾ ನನಗೆ ಈಗಾಗಲೇ ಒಮ್ಮೆ ಶಿಕ್ಷೆ ವಿಧಿಸಿದ್ದೇವೆ. ಖ್ವಾಜಾ ನಿಯಾಜಿ, ಈ ಸಲವೂ ಅವನು ನಮ್ಮ ಅಪಾಯದಿಂದ ತಪ್ಪಿಸಿಕೊಳ್ಳಲಾರನು. ಆದರೆ ಹುತ್ತಿನಲ್ಲಿ ಹೊಕ್ಕ ವಿಷಸರ್ಪ ಈ ಬಹದ್ದೂರ್ ಶಾಹನನ್ನು ಸುಮ್ಮನೆ ಬಿಡಲಾರೆವು. ನಾವು ಹೇಗಾದರೂ ಮಾಡಿ ಮಾಂಡುವನ್ನು ರಕ್ಷಿಸಲೇಬೇಕು.
2: ನನಗೆ ಅಪ್ಪಣೆ ಕೊಡಬೇಕು ಜಿಲೆ ಇಲಾಹಿ.
1: ನೀನು ಆಯ್ದ ಕೆಲವು ಸೇನಾಪತಿಗಳೊಂದಿಗೆ ಸೈನಿಕರ ಒಂದು ದಳವನ್ನು ಕರೆದುಕೊಂಡು ಮುಂದೆ ಹೋಗಿ ಆ ದ್ರೋಹಿ ಶೇರ್ ಖಾನನ್ನು ತಡೆ. ನಾವು ನಮ್ಮ ಸೋದರಿಯ ಶತ್ರು ಗುಜರಾತಿನ ಈ ಚೀಟವನ್ನು ಹೊಸಕಿ ಹಾಕಿ ಬಂಗಾಳದ ರಕ್ಷಣೆ ಮಾಡುತ್ತೇವೆ.
2: ಅಪ್ಪಣೆ ಬಹದ್ಶಾ ಸಲಾಮತ್.
1: ಮಿರ್ಜಾ ಹಿಂದೂ ಬೇಗ್
3: ಜಿ,
1: ಸೈನ್ಯವನ್ನು ಮಾಂಡುವಿನತ್ತ ಸಾಗುವಂತೆ ಆಜ್ಞೆ ಮಾಡಿರಿ.
3: ಜಿ ಜಹಾಪನ.
4: ಸಮ್ರಾಟ್ ಹುಮಾಯೂ ಅವರೇ, ಇದು ಚಿತ್ತೋಡಿನ ಪರಾಭವದ ವ್ಯಥೆ, ತಮ್ಮ ಸಹೋದರಿಯ ಬಲಿದಾನದ ಕಥೆ, ಜೌವರದ ಜ್ವಾಲೆ ಏನೋ.

0: ಶಾಂತವಾಗಿದೆ. ಆದರೆ ಅದರ ಬೂದಿಯು ಇನ್ನೂವರೆಗೆ ಚಿತ್ತೋಡಿನ ಮುಖವನ್ನು ಆವರಿಸಿದೆ, ಸದಾಕಾಲ ಆವರಿಸುತ್ತಲೇ ಇರುತ್ತದೆ.
1: ಮಹಾರಾಜ ವಿಕ್ರಮಾದಿತ್ಯ, ಸಮಯದ ಕಣ್ಣು ಮುಚ್ಚಾಲೆಯನ್ನು ನಮ್ಮಿಂದ ತಡೆಯಲಾಗಲಿಲ್ಲ. ಆದರೆ ತಮ್ಮನ್ನು ಸಿಂಹಾಸನದಲ್ಲಿ ವಿರಾಜಮಾನರನ್ನಾಗಿಸಿ ನಮ್ಮ ಅಸಹಾಯಕತೆಯ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇವೆ. ಇಂದಿನಿಂದ ಚಿತ್ತೋಡಿನ ಶತ್ರು ನಮ್ಮ ಶತ್ರು. ಮೊಘಲ ಆಧಿಪತ್ಯವು ತಂಪು ನೆರಳಾಗಿದ್ದುಕೊಂಡು ಎಲ್ಲ ವಿಪತ್ತುಗಳಿಂದ ತಮ್ಮನ್ನು ಸದಾ ರಕ್ಷಿಸುತ್ತದೆ. ನಮ್ಮ ಹಿಂದೂ ಸಹೋದರಿಯ ಪವಿತ್ರ ನೆನಪಿಗೆ ಇದುವೇ ನಮ್ಮ ಶ್ರದ್ಧಾಂಜಲಿಯಾಗುವುದು.

0: ಕರ್ಮವತಿ, ಸಹೋದರಿ ಕರ್ಮವತಿ, ಹಿಂದೂಸ್ತಾನದ ಈ ಪವಿತ್ರ ಭೂಮಿಯಲ್ಲಿ ಅದೆಷ್ಟು ಹುಮಾಯೂನರು ಹುಟ್ಟಿ ಬರುತ್ತಾರೆ. ನಿನ್ನ ರಾಖಿ ಋಣವನ್ನು ತಮ್ಮ ಪ್ರತಿಯೊಂದು ಆಕ್ರಮಣದಿಂದ ತೀರಿಸುತ್ತಾರೆ, ತೀರಿಸುತ್ತಾರೆ, ತೀರಿಸುತ್ತಾರೆ.
1: ಸಮಯದ ಹೆಜ್ಜೆ ಗುರುತು ನಾಟಕ ಕೇಳಿದಿರಿ. ಮೂಲ ಹಿಂದಿ ರಚನೆ ಜಿತೇಂದ್ರ ಕಪೂರ್, ಕನ್ನಡ ಅನುವಾದ ಎನ್ಜಿ ಗಲಗಲಿ. ಪಾತ್ರ ಪರಿಚಯ: ಕರ್ಮವತಿ ಪರಿಮಳಾ ಕಲಾವಂತ್, ವಿಕ್ರಮಾದಿತ್ಯ ಸೋಮಶೇಖರ್ ಜಾಡರ್, ಹುಮಾಯೂನ್ ದತ್ತಾತ್ರೇಯ ಕುರ್ಹಟ್ಟಿ, ಜವಾಹರ್ ಬಾಯಿ ವಿಷಯ ಜೇವೂರ್, ಬಹದ್ದೂರ್ ಶಹ ಹಾಗೂ ದೇವಡಾರಾವ್ ವೀರಣ್ಣ ಪತ್ತಾರ್, ತಾತಾರ್ ಖಾನ್ ರಾಜಾರಾಣ್ ಸಜ್ಜಾ ಹಾಗೂ ಮುಅಜ್ಜಂ ಎಐ ಮೇವುಂಡಿ, ಮುಲ್ಲು ಖಾನ್ ಹಾಗೂ ಸೋನಿಗರಾವ್ ಹರ್ಷವರ್ಧನ್ ಶೀಲವಂತ, ಭಿಲ್ಲರಾಜ್ ಹಾಗೂ ಕರ್ಮ ಚೂಡಾವತ್ ಡಿ ಬಸವರಾಜ್ ತಿರ್ಲಾಪುರ್, ಭಾಗ್ ಸಿಂಗ್ ಸದಾಶಿವ ಜನಗೌಡರ್, ಚೋಬೇದಾರ್ ಹಾಗೂ ಹಿಂದೂ ಬೇಗ್ ಉಮೇಶ್ ನಾಯಕ್, ಖ್ವಾಜಾ ನಿಯಾಜಿ ಹಾಗೂ ಸೋಲಂಕಿ ಭೈರವ್ ದಾಸ್ ಅಶೋಕ್ ಜೋಶಿ, ದುರ್ಗಾದಾಸ್ ಹಾಗೂ ಧೋಡಿಯಾ ಬಾಂಡ್ ಕೆಎನ್ ಮಂಜುನಾಥ್, ಸೇನಾಪತಿ ಅರ್ಜುನ್ ಸಿಂಗ್ ಹಾಗೂ ದೂತ ಗೋಪಾಲ್ ಉಣಕಲ್, ದೂತ ಹಾಗೂ ಖ್ವಾಜಾ ಗಾಜಿ ರವಿ ಕುಲಕರ್ಣಿ. ನಿರ್ಮಾಣ ನೆರವು ಸುಜಾತ ಸೇಠ್. ನಿರ್ದೇಶನ ಹಾಗೂ ನಿರ್ಮಾಣ ಅನಿಲ್ ದೇಸಾಯಿ.
2: ಆಕಾಶವಾಣಿ ಧಾರವಾಡ.
3: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕೆ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
4: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ

0: ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಧಾರವಾಡ. ಶುರುವಾಗಿದೆ
1: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ.

0: ಅದಕ್ಕ ಇಂಬು ಕೊಡುವಂತಹದ್ದು. ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿ ಧಾರವಾಡ, ಈಗ ವೇಳೆ 10:59:25. ಸರಿಯಾಗಿ 11 ದಿಲ್ಲಿ ಕೇಂದ್ರದಿಂದ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: राज्यों और केंद्र शासित प्रदेशों का दौरा करेगी और प्रशासनों के साथ समन्वय करेगी। जापान के प्रधानमंत्री सनाए ताकाइची भारत की 3 दिन की यात्रा पर आज शाम नई दिल्ली पहुंचे। उनका ये भारत की पहली आधिकारिक यात्रा है। वे कल प्रधानमंत्री नरेंद्र मोदी के साथ 16वें भारत जापान वार्षिक शिखर सम्मेलन में शामिल होंगे। ये शिखर सम्मेलन दोनों पक्षों को द्विपक्षीय सहयोग के सभी पहलुओं की समीक्षा करने के साथ साथ पारस्परिक हित के क्षेत्रीय और वैश्विक मुद्दों पर विचारों का आदान प्रदान करने का अवसर प्रदान करेगा। प्रधानमंत्री नरेंद्र मोदी ने कहा है कि वे जापान के प्रधानमंत्री सनाए ताकाइची के साथ कल होने वाली वार्ता को लेकर उत्सुक हैं। उन्होंने कहा कि इस बैठक से भारत जापान की विशेष रणनीतिक और वैश्विक साझेदारी को और मजबूत मिलेगी। केंद्रीय वाणिज्य और उद्योग मंत्री पीयूष गोयल ने आज एपी मॉलर मॉर्स्क समूह के एस्टेट स्ट्रेटेजी प्रमुख अहमद हसन के साथ भारत के समुद्री क्षेत्र को मजबूत बनाने पर चर्चा की। भारत और इंग्लैंड के बीच 5 T20 क्रिकेट मैच की श्रृंखला का पहला मैच चेस्टरली स्ट्रीट में खेला जा रहा है। भारत ने टॉस जीतकर पहले बल्लेबाजी करने का फैसला किया। ताजा समाचार मिलने तक भारत ने 12वें ओवर में 3 विकेट पर 114 रन बना लिए हैं। दूसरा T20 मैच शनिवार को मैनचेस्टर में होगा। फीफा फुटबॉल विश्व कप के राउंड ऑफ 32 में इंग्लैंड और डीआर कांगो के बीच मुकाबला जारी है। ताजा समाचार मिलने तक डीआर कांगो ने 1-0 की बढ़त बना ली है। वहीं देर रात 1:30 बजे बेल्जियम का मुकाबला सेनेगल से होगा। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ. ನಿಲಯದಿಂದ ನಾಳೆ ಅಂದರೆ ಜುಲೈ 2, 2026 ಗುರುವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾ ರಾಮನ್. ಪ್ರಾಯೋಜಕರು KLS VDIT ಹಳಿಯಾಳ. 7:15 ಭಾವಯಾನ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಪ್ರಕಾಶ್ ರಾಮನಗೌಡರ್. ಮಾತನಾಡುವ ವಿಷಯ ಬೊಜ್ಜು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಪ್ರಾಯೋಜಕರು SR ರಾಮನ್ಗೌಡರ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ. 8:45 ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಡಾಕ್ಟರ್ CM ಕುಂದಗೋಳ್ ಅವರಿಂದ ಅವರೊಂದಿಗೆ ಮಂಜುಳಾ ಪುರಾಣಿಕ ಅವರು ನಡೆಸಿದ ಸಂದರ್ಶನ. 9:05 ಸುಪ್ರಿಯಾ ಹೆಗಡೆ ಅವರು ಹಾಡಿದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಹೆಲೋ ನಂದನ ಚಿತ್ರಗೀತೆಗಳ ಕಾರ್ಯಕ್ರಮವಿದು. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಕಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಭಜನಾ ಪದ. ರಾಯಬಾಗ್ ತಾಲೂಕಿನ ಹಂದಿಗೊಂದದ ಸಿದ್ರಾಯ ಪವಡಪ್ಪ ಪೂಜೇರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ನೀಲವ ಆರ್ ಬೊರ್ಜಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. 11:00 ಕೇಳು ಗೆಳತಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:08

ಮೀಟರ್ಗಳು, 392.16 ಮೀಟರ್ಗಳು, ಇಲ್ಲವೇ 765 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಿಲಯದ ಬೆಳಗಿನ ಪ್ರಸಾರ 5:55 ಗೆ ಆರಂಭವಾಗುವುದು. ಇನ್ನು ಮುಂದೆ 11:10 ದಿಂದ FM ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

नंबर टू नाउ द टाइम इज़ 5 आवर्स 18 मिनट्स।